ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 30 ಬುಧವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ಚಾಂದ್ರಮಾನ, ಭಾದ್ರಪದ ಮಾಸ. ಯೋಗ ಹರ್ಷಣ ವಜ್ರ, ಕರ್ಣ ಬಾಲವ, ಸೌರ ಕನ್ಯಾ 13. ಇಂದಿನ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್.ಜೆ. ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಪಾಡ್ಕ್ಯಾಸ್ಟ್ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಸತ್ಯಭಾಮ ಮಿಂಚು ಐಡಿಯಾ ಸದಸ್ಯರು, ಇವರು ಶಿವಶರಣೆ ಸತ್ಯಕ್ಕನವರ ವಿಚಾರ ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್.ಜೆ. ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇಂದು ಪಿಕ್ಚರ್ ಪ್ಲಾಂಟ್ ಬಗ್ಗೆ ಮಾಹಿತಿ ಇರಲಿದೆ.

ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರ್ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಉತ್ತರಾಖಂಡದ ತುಂಗನಂತ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರು ವೀಣಾ ಕನ್ನಡತಿ ಅವರು ಸಂಬಂಧಗಳು ಬಂಧನಗಳು ಅನ್ನುವಂತಹ ಲೇಖನವನ್ನ ತಿಳಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹಾಡಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11 ಗಂಟೆಗೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಇದರಲ್ಲಿ ಕಲಿಯುಗದ ಇಲಿಗಳು ಎನ್ನುವ ಕಥೆ ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳರವರು. ಬೆಳಗ್ಗೆ 11:30ಕ್ಕೆ ಕೆಲಸದ ಜೊತೆಯಲ್ಲಿ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:30ಕ್ಕೆ ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 1:00 ಗಂಟೆಗೆ ಇದು ಊಟದ ಸಮಯ. ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಯಲು ಅಡಿಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. 12:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 12:00 ಗಂಟೆಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. 12:00 ಗಂಟೆಗೆ ಹಳೆಯ ಕನ್ನಡ ಚಿತ್ರಗಳು ಪ್ರಸಾರವಾಗಲಿದೆ. 16:00 ಗಂಟೆಗೆ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. 5:00 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. 6:00 ಗಂಟೆಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇಂದು ಗೂಬೆಯ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. 6:30ಕ್ಕೆ ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಜೆಕೆ ಫ್ರೂಟ್ಸ್ ಬಗ್ಗೆ ಮಾಹಿತಿ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರ್ ಅವರು ನಡೆಸಿಕೊಡಲಿದ್ದಾರೆ. 7:00 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರವರು. 7:37ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. 8:30ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ.
ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686609927 ಈ ನಂಬರಿಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗ್ಗೆನೆ ಒಂದು ಒಳ್ಳೆ ಮನಸ್ಸು, ಸುಂದರ ಬದುಕಿನ ಬಗ್ಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಹೀಗೆ ಹೇಳಿದ್ದಾರೆ. ಏನು ಅಂದ್ರೆ, ಸುದ್ದಿಗಳಿಂದ, ಸಂಕೀರ್ಣಗಳಿಂದ, ಪರಿಸ್ಥಿತಿಗಳಿಂದ ಮನಸ್ಸು ಕಳವಳಗೊಳ್ಳಬಹುದು. ಆದರೆ ನಮ್ಮ ಮನಸ್ಸು ಸಂತೋಷವಾಗಿದ್ದರೆ ನಾವು ಎದುರಿಸುವ ಕಷ್ಟಗಳು ಸುಲಭವಾಗುತ್ತೆ ಅಂತ. ಅಂದ್ರೆ ಈಗ ಮಾನವನ ಬದುಕು ನಿಸರ್ಗದ ಅನನ್ಯ ಕೊಡುಗೆ. ಇದನ್ನ ಸಮರ್ಥವಾಗಿ ಬಳಸಿಕೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು. ನಿಸರ್ಗ ಒಬ್ಬರಿಗೆ ಒಂದು ಕರುಣಿಸಿದರೆ ಇನ್ನೊಬ್ಬರಿಗೆ ಇನ್ನೊಂದು ಕರುಣಿಸಿರುತ್ತೆ. ಒಬ್ರು ಸುಂದರವಾಗಿ ಹಾಡಬಹುದು, ಮಾತನಾಡಬಹುದು, ಓದಬಹುದು, ಬರೀಬಹುದು. ಇನ್ನೊಬ್ಬರು ಚೆನ್ನಾಗಿ ದುಡಿಬಹುದು, ಗಳಿಸಬಹುದು, ಬೆಳೆಸಬಹುದು. ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶಿಷ್ಟ ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ? ಎಲ್ಲರಲ್ಲೂ ಎಲ್ಲ ಕಲೆಗಳು ಇರುವುದು ಸಾಧ್ಯವಿರೋದಿಲ್ಲ. ಸರ್ವಜ್ಞ ಎಂದರೆ ಎಲ್ಲ ಬಲ್ಲವನು ಎಂದಲ್ಲ, ಎಲ್ಲ ಕಲೆಗಳನ್ನು ಉಳ್ಳುವವನು ಎಂದೂ ಅಲ್ಲ. ಆದರೆ ಹೆಚ್ಚು ಗೊತ್ತಿರುವವನು ಹೆಚ್ಚು ಕಲೆಗಳನ್ನು ಉಳ್ಳವನು ಎಂದರ್ಥ. ನಿಸರ್ಗ ನಮಗೆ ಸಹಜವಾಗಿ ಏನನ್ನ ಕರುಣಿಸಿರುತ್ತೋ ಅದನ್ನ ಬಳಸ್ಕೊಂಡೇ ನಾವು ಸುಂದರ ಜೀವನ ಕಟ್ಕೊಳ್ಬೇಕು, ಸಂತೃಪ್ತಿಯಿಂದ ಇರಬೇಕು. ಇದೇ ಯಶಸ್ಸಿನ ಬದುಕಿನ ಸೂತ್ರ. ಈ ಜಗತ್ನಲ್ಲಿ ಕೆಲವರಿಗೆ ದೈಹಿಕ ತೊಂದರೆ ಇರಬಹುದು, ಕೆಲವರಿಗೆ ಇರ್ಲಿಕ್ಕಿಲ್ಲ. ಕೆಲವರು ಸದೃಢವಾಗಿರಬಹುದು, ಇನ್ನೂ ಕೆಲವರು ದುರ್ಬಲರಾಗಿ ಇರಬಹುದು. ಮತ್ತೆ ಕೆಲವರು ವಿಕಲಚೇತನರೂ ಆಗಿರಬಹುದು. ಕುರುಡರಾದರೂ ಕೂಡ ಸಂಗೀತ ಸಾಮ್ರಾಟರಾಗಿದ್ದೂ ಉಂಟು, ಅಂಧರ ಬಾಳಿನ ಬೆಳಕಾಗಿದ್ದೂ ಉಂಟು. ಇನ್ನ ಕುಂಟರು ಎವರೆಸ್ಟ್ ಶಿಖರವನ್ನು ಏರಿಳಿದಿದ್ದಾರೆ. ಏನೆಲ್ಲ ಕೊರತೆ ಇದ್ದರೂ ಅದನ್ನ ಮೀರಿ ಬೆಳೆದು ಸಂತೃಪ್ತ ಜೀವನ ಸಾಗಿಸ್ತಿದ್ದಾರೆ. ಈಗ ಭಾರತ ದೇಶದಲ್ಲಿ ಜನಿಸಿದ್ದೇವೆ, ನಾವು ವಿದೇಶದಲ್ಲಿ ಜನಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಯಸಿದರೆ ಹೇಗೆ? ಇನ್ನ ಕುಳ್ಳಕ್ಕಿದ್ದವರು ಎತ್ತರವಾಗಿರ್ಬೇಕಿತ್ತು ಅಥವಾ ಎತ್ತರವಿದ್ದವರು ಕುಳ್ಳರಾಗೋಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಏನಿದ್ದರೂ ಇದ್ದುದರಲ್ಲೇ ಸಂತೃಪ್ತಿಯಿಂದ ಸುಂದರ ಬದುಕು ಸಾಗಿಸಬಹುದು. ಸೊ ಇವತ್ತು ಸಂತೃಪ್ತರಾಗಿ ಇರೋದಕ್ಕೆ ಕಲಿತವರು ಯಾವತ್ತಿಗೂ ಸಂತೃಪ್ತರಾಗಿ ಇರಬಲ್ಲರು. ಸಂತೃಪ್ತಿಯ ಬದುಕು ನಮ್ಮ ಕೈಯಲ್ಲಿದೆಯೇ ಹೊರತು ಬೇರೆಯವರ ಕೈಯಲ್ಲಿಲ್ಲ ಅಲ್ವಾ ಸ್ನೇಹಿತರೆ? ಈ ಮಾತಿಗೆ ಇತಿಹಾಸದಲ್ಲಿ ಬೇಕಾದಷ್ಟು ಸಾಕ್ಷಿಗಳಿವೆ. ಸಂತರು ಶರಣರಲ್ಲಿ ಏನಿತ್ತು ಏನಿಲ್ಲ, ಆದರೂ ಅವರೆಲ್ಲ ಎಂಥ ಸಂತೃಪ್ತಿ ಜೀವನ ಸಾಗಿಸಿದ್ದಾರೆ ಅಲ್ವಾ? ಸೊ ಸ್ನೇಹಿತರೆ, ಈಗ ಗೊತ್ತಾಯ್ತಲ್ವಾ ಸಂತೃಪ್ತಿ ಎಲ್ಲಿದೆ ಅಂತ? ಈ ಒಂದು ಸಕಾರಾತ್ಮಕ ಮಾತು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ಒಳ್ಳೆ ಮಾತನ್ನ ತಿಳಿಸಿದ್ದಾರೆ. ಈ ಒಂದು ಸಕಾರಾತ್ಮಕ ಮಾತು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಪ್ರಶ್ನೆ, ಕಾಫಿ ಕನ್ನಡದಲ್ಲಿ ಕುಡಿದ್ರು ಕಾಫಿ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದ್ರು ರುಚಿ ಮಾತ್ರ ಒಂದೇ ಅಲ್ವಾ? ಅದೇ ರೀತಿ ನಮ್ಮ ಪ್ರಪಂಚದಲ್ಲಿ ಭಾಷೆಗಳು ಎಷ್ಟೇ ಇದ್ದರೂ ಭಾವನೆ ಮಾತ್ರ ಎಲ್ಲರಲ್ಲೂ ಒಂದೇ. ಇವತ್ತು ನಾವು ಮಾತನಾಡ್ತಾ ಇರೋದು ಒಂದು ವಿಶೇಷ ದಿನದ ಬಗ್ಗೆ. ಎಸ್, ಹೌದು ಸ್ನೇಹಿತರೆ, ಇವತ್ತು ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ, ಅಂದ್ರೆ ಅಂತಾರಾಷ್ಟ್ರೀಯ ಅನುವಾದ ದಿನ. ಸ್ನೇಹಿತರೆ, ನಿಮಗೆ ಗೊತ್ತಾ, ನಾವು ದಿನನಿತ್ಯ ಎಷ್ಟೋ ವಿಷಯಗಳನ್ನು ಅನುವಾದದ ಮೂಲಕವೇ ಅರ್ಥ ಮಾಡ್ಕೊಳ್ತಾ ಇರ್ತೀವಿ. ಒಂದು ಭಾಷೆಯಲ್ಲಿರುವ ಸಿನಿಮಾ ಮತ್ತೊಂದು ಭಾಷೆಯಲ್ಲಿ ನೋಡ್ತೀವಿ, ಬೇರೆ ಭಾಷೆಯ ಹಾಡಿನ ಅರ್ಥ ತಿಳ್ಕೊಳ್ತೀವಿ, ಪುಸ್ತಕಗಳನ್ನು ಓದ್ತೀವಿ, ಹಾಗೆ ಬೇರೆ ದೇಶದವರ ಮಾತುಗಳನ್ನ ಅರ್ಥ ಮಾಡ್ಕೊಳ್ತೀವಿ. ಇವೆಲ್ಲದರ ಹಿಂದೆ ಅನುವಾದಕರ ಪರಿಶ್ರಮ ಇರುತ್ತೆ ಅಲ್ವಾ? ಸೊ ಅನುವಾದ ಅಂದ್ರೆ ಬರೀ ಒಂದು ಭಾಷೆಯ ಪದವನ್ನು ಇನ್ನೊಂದು ಭಾಷೆಯ ಪದವಾಗಿ ಬದಲಾಯಿಸುವುದಲ್ಲ ಸ್ನೇಹಿತರೆ. ಒಂದು ಭಾಷೆಯ ಭಾವನೆ, ಅರ್ಥ, ಸಂಸ್ಕೃತಿ ಮತ್ತು ಸಂದೇಶವನ್ನು ಮತ್ತೊಂದು ಭಾಷೆಯ ಜನರಿಗೆ ಸರಿಯಾಗಿ ತಲುಪಿಸುವ ಕಲೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ಕನ್ನಡದಲ್ಲಿ ಹೇಗಿದ್ದೀರಾ ಅಂತ ಕೇಳ್ತೀವಿ, ಅದೇ ಇಂಗ್ಲಿಷ್ನಲ್ಲಿ ಹೌ ಆರ್ ಯು ಅಂತ ಕೇಳ್ತೀವಿ. ಪದಗಳು ಬೇರೆ, ಆದ್ರೆ ಕೇಳುವ ಕಾಳಜಿ ಒಂದೇ ಅಲ್ವಾ? ಹಾಗಾಗಿ ಭಾಷೆ ನಮ್ಮನ್ನು ಬೇರ್ಪಡಿಸೋ ಗೋಡೆಯಾಗಬಾರದು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಸೇತುವೆಯಾಗಬೇಕು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ಸೆಪ್ಟೆಂಬರ್ 30ರಂದು ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ ಅಂತ ಆಚರಿಸ್ತಾ ಇದ್ದೇವೆ. ಈ ದಿನ ಅನುವಾದಕರು, ಭಾಷಾಂತಕಾರರು ಮತ್ತು ಭಾಷೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವೃತ್ತಿಪರರ ಮಹತ್ವವನ್ನು ಗುರುತಿಸುವ ದಿನ. ನಾವು ಒಂದು ಭಾಷೆ ಗೊತ್ತಿಲ್ಲ ಅಂತಂದ್ರೆ ಕೆಲವು ಸರಿ ಒಂದು ದೊಡ್ಡ ಪ್ರಪಂಚವೇ ನಮ್ಮಿಂದ ದೂರವಾಗ್ಬಿಡುತ್ತೆ. ಆದ್ರೆ ಅನುವಾದ ಆ ಪ್ರಪಂಚದ ಬಾಗಿಲನ್ನೇ ನಮಗಾಗಿ ತೆರೆದುಕೊಡುತ್ತೆ. ಅದಕ್ಕೆ ಇವತ್ತು ಒಂದು ಚಿಕ್ಕ ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಭಾಷೆ ಬೇರೆ ಇರಬಹುದು, ಮಾತು ಬೇರೆ ಇರಬಹುದು, ಆದ್ರೆ ಮನಸ್ಸಿನ ಭಾವನೆ ಒಂದೇ ಆಗಿರಬಹುದು. ಹಾಗಾಗಿ ನೀವು ಕನ್ನಡ ಮಾತಾಡಿ, ಇಂಗ್ಲಿಷ್ ಮಾತಾಡಿ, ಹಿಂದಿ ಮಾತಾಡಿ, ಯಾವ ಭಾಷೆಯಲ್ಲಿ ಮಾತಾಡಿದ್ರೂ ಪರವಾಗಿಲ್ಲ, ಮಾತಿನಲ್ಲಿ ಪ್ರೀತಿ ಇರಲಿ, ಮನಸ್ಸಿನಲ್ಲಿ ಗೌರವ ಇರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ದಿನದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಮ್ಮ ಕಿವಿಗೆ ರೇಡಿಯೋ ಪರಿಚಯ, ಟಿವಿ ಪರಿಚಯ, ಯೂಟ್ಯೂಬ್ ಕೂಡ ಪರಿಚಯ. ಆದ್ರೆ ಸ್ನೇಹಿತರೆ, ಈಗ ನಮ್ಮ ಮೊಬೈಲ್ನಲ್ಲಿ ನಮ್ಮ ಇಷ್ಟದ ಸಮಯದಲ್ಲಿ ನಮ್ಮ ಇಷ್ಟದ ವಿಷಯವನ್ನೇ ಕೇಳಿಸೋ ಒಂದು ಅದ್ಭುತ ಮಾಧ್ಯಮ ಇದೆ, ಅದೇ ಪಾಡ್ಕ್ಯಾಸ್ಟ್ ಅಂತ. ಸೊ ಇವತ್ತು ಸೆಪ್ಟೆಂಬರ್ 30 ಇಂಟರ್ನ್ಯಾಷನಲ್ ಪಾಡ್ಕ್ಯಾಸ್ಟ್ ಡೇ. ಅಸಲಿಗೆ ಪಾಡ್ಕ್ಯಾಸ್ಟ್ ಅಂದ್ರೆ ಏನು ಗೊತ್ತಾ? ಸರಳವಾಗಿ ಹೇಳಬೇಕು ಅಂತಂದ್ರೆ, ನಾವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಕೇಳಬಹುದಾದ ರೆಕಾರ್ಡೆಡ್ ಆಡಿಯೋ ಕಾರ್ಯಕ್ರಮವೇ ಪಾಡ್ಕ್ಯಾಸ್ಟ್ ಅಂತ ಹೇಳ್ತೀವಿ. ಸಿನಿಮಾ, ಸಂಗೀತ, ಸುದ್ದಿ, ಶಿಕ್ಷಣ, ಕಥೆ, ಕ್ರೀಡೆ, ವಿಜ್ಞಾನ, ಸಂದರ್ಶನ, ಕಾಮಿಡಿ, ಹೀಗೆ ನಮಗೆ ಇಷ್ಟವಾದ ಯಾವುದೇ ವಿಷಯದ ಬಗ್ಗೆ ಪಾಡ್ಕ್ಯಾಸ್ಟ್ನಲ್ಲಿ ಕೇಳಬಹುದು. ಅಂದ್ರೆ ರೇಡಿಯೋ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ವ್ಯತ್ಯಾಸ ಏನು ಅಂತಂದ್ರೆ, ರೇಡಿಯೋ ತನ್ನ ಸಮಯಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಆದ್ರೆ ಪಾಡ್ಕ್ಯಾಸ್ಟ್ ಅಂತಂದ್ರೆ ನೀವು ನಿಮ್ಮ ಸಮಯಕ್ಕೆ ಅದನ್ನು ಹುಡುಕಿಕೊಂಡು ಹೋಗಬಹುದು. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಪಾಡ್ಕ್ಯಾಸ್ಟ್ ಅನ್ನೋ ಪದ ಹೇಗೆ ಬಂತು ಗೊತ್ತಾ? ಐಪಾಡ್ ಪ್ಲಸ್ ಬ್ರಾಡ್ಕಾಸ್ಟ್ ಈಸ್ ಈಕ್ವಲ್ ಟು ಪಾಡ್ಕ್ಯಾಸ್ಟ್ ಅನ್ನೋ ರೀತಿಯಲ್ಲಿ ಈ ಹೆಸರು ಜನಪ್ರಿಯವಾಯಿತು. 2004 ಪತ್ರಕರ್ತ ಬೆನ್ ಹ್ಯಾಮರ್ಸ್ಲೇ ಅವರು ಪಾಡ್ಕ್ಯಾಸ್ಟಿಂಗ್ ಅನ್ನೋ ಪದವನ್ನ ಬಳಸಿದ್ರು. ಅದಕ್ಕೂ ಮುಂಚೆ RSS ತಂತ್ರಜ್ಞಾನ ಬಳಸಿ ಇಂಟರ್ನೆಟ್ನಲ್ಲಿ ಆಡಿಯೋ ಕಂಟೆಂಟ್ ಹಂಚಿಕೊಳ್ಳುವ ಪ್ರಯೋಗಗಳು ನಡೀತಾ ಇದ್ವು. ಆಡಮ್ ಕ್ಯೂರಿ ಮತ್ತು ಡೇವ್ ವಿನ್ನರ್ ಅವರಂತಹವರು ಈ ಹೊಸ ರೀತಿಯ ಆಡಿಯೋ ಡಿಸ್ಟ್ರಿಬ್ಯೂಷನ್ ಬೆಳೆಯಲು ಪ್ರಮುಖ ಪಾತ್ರ ವಹಿಸಿದರು. ಅಂದ್ರೆ ಇವತ್ತು ನಾವು ಮೊಬೈಲ್ನಲ್ಲಿ ಒಂದು ಪಾಡ್ಕ್ಯಾಸ್ಟ್ ಎಪಿಸೋಡ್ ಪ್ಲೇ ಮಾಡಿ ಸುಮ್ಮನೆ ಕೇಳ್ತೀವಿ, ಆದ್ರೆ ಅದರ ಹಿಂದೆ ಟೆಕ್ನಾಲಜಿ ಬಳಸಿದ ಹಲವಾರು ವರ್ಷಗಳ ಕಥೆ ಇದೆ ಸ್ನೇಹಿತರೆ. ಆದ್ರೆ ಈಗ ಒಂದು ಮುಖ್ಯ ಪ್ರಶ್ನೆ ಇದೆ, ಏನಪ್ಪಾ ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಪಾಡ್ಕ್ಯಾಸ್ಟ್ ಡೇ ಅಂತ ಯಾಕೆ ಆಚರಿಸ್ತಾ ಇದ್ದೀವಿ ಅಂತ. ಸೊ ಸ್ನೇಹಿತರೆ, ಪಾಡ್ಕ್ಯಾಸ್ಟ್ ಮಾಡುವವರನ್ನು ಮಾತ್ರ ಸೆಲೆಬ್ರೇಟ್ ಮಾಡೋಕೆ ಅಲ್ಲ, ಪಾಡ್ಕ್ಯಾಸ್ಟ್ ಮಾಡುವವರು, ಕೇಳುವವರು, ಆಡಿಯೋ ಕ್ರಿಯೇಟರ್ಸ್, ಸ್ಟೋರಿ ಟೆಲ್ಲರ್ಸ್, ಜರ್ನಲಿಸ್ಟ್, ಎಜುಕೇಟರ್ಸ್ ಎಲ್ಲರನ್ನು ಒಂದೇ ಜಾಗದಲ್ಲಿ ಕನೆಕ್ಟ್ ಮಾಡೋದು ಇದರ ಉದ್ದೇಶ. ಸೊ ಇಂಟರ್ನ್ಯಾಷನಲ್ ಪಾಡ್ಕ್ಯಾಸ್ಟ್ ಡೇ ಅಧಿಕೃತವಾಗಿ ಸೆಪ್ಟೆಂಬರ್ 30 ಆಚರಿಸಲಾಗ್ತಾ ಇದೆ. ಇದರ ಆರಂಭದ ಕಥೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ಆ ಕಥೆಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿದ್ಯಾ ಕೇಳುವರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಪಾಡ್ಕ್ಯಾಸ್ಟ್ ಅನ್ನೋ ಪದ ಹೇಗೆ ಬಂತು ಅಂತ ತಿಳಿಸಿದ್ದಾಯ್ತು. ಆದ್ರೆ ಈಗ ಇಂಟರ್ನ್ಯಾಷನಲ್ ಪಾಡ್ಕ್ಯಾಸ್ಟ್ ಡೇ ಯಾಕೆ ಆಚರಿಸ್ತೀವಿ ಅಂತಂದ್ರೆ, ಪಾಡ್ಕ್ಯಾಸ್ಟ್ ಮಾಡುವವರನ್ನ ಮಾತ್ರ ಸೆಲೆಬ್ರೇಟ್ ಮಾಡೋಕೆ ಅಲ್ಲ ಸ್ನೇಹಿತರೆ. ಪಾಡ್ಕ್ಯಾಸ್ಟ್ ಮಾಡುವವರು, ಕೇಳುವವರು, ಆಡಿಯೋ ಕ್ರಿಯೇಟರ್ಸ್, ಸ್ಟೋರಿ ಟೆಲ್ಲರ್ಸ್, ಜರ್ನಲಿಸ್ಟ್, ಎಜುಕೇಟರ್ಸ್, ಎಲ್ಲರನ್ನು ಒಂದೇ ಜಾಗದಲ್ಲಿ ಕನೆಕ್ಟ್ ಮಾಡೋದು ಇದರ ಉದ್ದೇಶ. ಸೊ ಇಂಟರ್ನ್ಯಾಷನಲ್ ಪಾಡ್ಕ್ಯಾಸ್ಟ್ ಡೇ ಅಧಿಕೃತವಾಗಿ ಸೆಪ್ಟೆಂಬರ್ 30 ಆಚರಿಸಲಾಗ್ತಾ ಇದೆ. ಇದರ ಆರಂಭದ ಕತೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪ ಅಂದ್ರೆ, 2013 ಸ್ಟೀವ್ ಲೀ ಅವರು ನ್ಯಾಷನಲ್ ಸೀನಿಯರ್ ಸಿಟಿಜನ್ಸ್ ಡೇ ಬಗ್ಗೆ ಒಂದು ರೇಡಿಯೋ ಅನೌನ್ಸ್ಮೆಂಟ್ ಕೇಳಿದಾಗ ಪಾಡ್ಕ್ಯಾಸ್ಟಿಗೂ ಒಂದು ದಿನ ಇರಬಾರದೆ ಅನ್ನೋ ಆಲೋಚನೆ ಬಂತು. ಅದರಿಂದ 2014 ಮೊದಲ ನ್ಯಾಷನಲ್ ಪಾಡ್ಕ್ಯಾಸ್ಟ್ ಡೇ ಅಂತ ಆಚರಣೆ ನಡೆಯಿತು. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ 6 ಲೈವ್ ಸ್ಟ್ರೀಮಿಂಗ್, ಪಾಡ್ಕ್ಯಾಸ್ಟರ್ಸ್ ಜೊತೆ ಕ್ಯೂ ಅಂಡ್ ಎ ಮತ್ತು ಮೀಟಪ್ಸ್ ನಡೆದವು. ನಂತರ 2015 ಇದನ್ನು ಇಂಟರ್ನ್ಯಾಷನಲ್ ಪಾಡ್ಕ್ಯಾಸ್ಟ್ ಡೇ ಅಂತ ಮರು ನಾಮಕರಣ ಮಾಡಲಾಯಿತು. ಇವತ್ತು ಪಾಡ್ಕ್ಯಾಸ್ಟ್ ಅಂದ್ರೆ ಕೇವಲ ಆಡಿಯೋ ಮಾತ್ರ ಅಲ್ಲ. ಇವತ್ತು ಹಲವರು ಪಾಡ್ಕ್ಯಾಸ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ವಿಡಿಯೋ ರೂಪದಲ್ಲೂ ಮಾಡ್ತಿದ್ದಾರೆ. ಯೂಟ್ಯೂಬ್, ಸ್ಪಾಟಿಫೈ ಮತ್ತು ಬೇರೆ ಪಾಡ್ಕ್ಯಾಸ್ಟ್ ಪ್ಲಾಟ್ಫಾರ್ಮ್ಸ್ ಮೂಲಕ ಜನರು ತಮ್ಮ ಮಾತು, ಅನುಭವ, ಜ್ಞಾನ, ಕತೆ, ಕಾಮಿಡಿ, ಇಂಟರ್ವ್ಯೂಸ್ ಎಲ್ಲವನ್ನು ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ಬ ದೊಡ್ಡ ಸೆಲೆಬ್ರಿಟಿ ಇರಬೇಕೆಂದೇನಿಲ್ಲ. ನಿಮ್ಮ ಬಳಿ ಒಂದು ಮೈಕ್ರೋಫೋನ್ ಇರಬಹುದು, ಒಂದು ಮೊಬೈಲ್ ಇರಬಹುದು, ಒಂದು ಕತೆ ಇರಬಹುದು, ಒಂದು ಐಡಿಯಾ ಇರಬಹುದು. ಅದನ್ನ ಜಗತ್ತಿನ ಜೊತೆ ಶೇರ್ ಮಾಡೋಕೆ ಪಾಡ್ಕ್ಯಾಸ್ಟ್ ಒಂದು ವೇದಿಕೆಯಾಗಬಹುದು. ಹಾಗಾಗಿ ಪಾಡ್ಕ್ಯಾಸ್ಟ್ ಅಂತಂದ್ರೆ ಕೇವಲ ಕೇಳೋ ಕಾರ್ಯಕ್ರಮ ಅಲ್ಲ. ಒಬ್ಬರ ಧ್ವನಿ ಇನ್ನೊಬ್ಬರ ಮನಸ್ಸಿಗೆ ತಲುಪಿಸುವ ಒಂದು ಸೇತುವೆಯಾಗಿರುತ್ತೆ. ಹಾಗಾದ್ರೆ ಈ ಇಂಟರ್ನ್ಯಾಷನಲ್ ಪಾಡ್ಕ್ಯಾಸ್ಟ್ ಡೇಗೆ ಒಂದು ಸಣ್ಣ ರೆಸಲ್ಯೂಷನ್ ಮಾಡೋಣವಾ? ನಿಮ್ಮ ಇಯರ್ ಫೋನ್ಸ್ ಹಾಕೊಳ್ಳಿ, ನಿಮ್ಮ ಕ್ಯೂರಿಯಾಸಿಟಿ ಆನ್ ಮಾಡಿ, ಒಂದು ಹೊಸ ಪಾಡ್ಕ್ಯಾಸ್ಟ್ ಕೇಳಿ. ಯಾಕಂದ್ರೆ ರೇಡಿಯೋ ನಿಮ್ಮ ದಿನಕ್ಕೆ ಜೊತೆಗಾರ, ಪಾಡ್ಕ್ಯಾಸ್ಟ್ ನಿಮ್ಮ ಸಮಯಕ್ಕೆ ಜೊತೆಗಾರ. ಸೊ ಯಾರಿಗೆ ಗೊತ್ತು, ಇವತ್ತು ನೀವು ಪಾಡ್ಕ್ಯಾಸ್ಟ್ ಕೇಳ್ತೀರಾ, ನಾಳೆ ನಿಮ್ಮದೇ ಪಾಡ್ಕ್ಯಾಸ್ಟ್ ಶುರು ಮಾಡಬಹುದು ಅಲ್ವಾ? ಕೇಳ್ತಾ ಇರೋಣ, ಕಲಿತಾ ಇರೋಣ, ನಮ್ಮ ಧ್ವನಿಯನ್ನ ಇನ್ನಷ್ಟು ದೂರ ಕಳಿಸುತ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 14 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ದಾದಾ ಅಬ್ದುಲ್ಲಾರವರ ಮೊಕದ್ದಮೆಗೆ ನಾನು ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ಮೊಕದ್ದಮೆಯಲ್ಲಿ ವಾಸ್ತವಾಂಶಗಳು ಇಷ್ಟು ಪ್ರಮುಖ ಎಂಬುದು ನನಗೆ ಅರ್ಥವಾಗಿರಲಿಲ್ಲ. ವಾಸ್ತವಾಂಶಗಳು ಎಂದರೆ ಸತ್ಯಸಂಗತಿಗಳು. ನಾವು ಸತ್ಯವನ್ನೇ ಅವಲಂಬಿಸಿದರೆ ಸ್ವಾಭಾವಿಕವಾಗಿಯೇ ಕಾನೂನು ನಮಗೆ ಸಹಾಯಕವಾಗುತ್ತದೆ. ದಾದಾ ಅಬ್ದುಲ್ಲಾರವರ ಮೊಕದ್ದಮೆಯಲ್ಲಿ ಸತ್ಯವಾದ ಸಂಗತಿಗಳಿಂದ ಈ ಮೊಕದ್ದಮೆಯಲ್ಲಿ ಕಾನೂನು ಅವರಿಗನುಕೂಲವಾಗುವುದೆಂಬುದು ನನಗೆ ಸ್ಪಷ್ಟವಾಯಿತು. ಮೊಕದ್ದಮೆಯನ್ನು ನ್ಯಾಯಸ್ಥಾನದಲ್ಲಿಯೇ ಮುಂದುವರಿಸುತ್ತಾ ಹೋದರೆ ವಾದಿ ಪ್ರತಿವಾದಿಗಳಿಬ್ಬರೂ ದಿವಾಳಿಯಾಗುವುದು ನಿಶ್ಚಯ. ಅವರಿಬ್ಬರೂ ಒಂದೇ ಧರ್ಮಕ್ಕೆ ಸೇರಿದವರಾಗಿದ್ದರು, ಬಂಧುಗಳಾಗಿದ್ದರು. ಮೊಕದ್ದಮೆ ಎಷ್ಟು ದಿವಸ ಹೀಗೆ ಎಳೆದಾಡಬಹುದೆಂಬುದನ್ನು ಹೇಳುವಂತೆ ಇರಲಿಲ್ಲ. ಈ ಮೊಕದ್ದಮೆಯನ್ನು ಮುಂದುವರೆಸಿ ಕೋರ್ಟಿನಲ್ಲಿಯೇ ಹೋರಾಡಬೇಕೇ? ಯಾರಿಗೂ ಅನುಕೂಲವಾಗದೆ ಇದು ಬಹುಕಾಲ ನಡೆಯಬಹುದು. ಆದುದರಿಂದ ಸಾಧ್ಯವಾದರೆ ಮೊಕದ್ದಮೆ ಆದಷ್ಟು ಬೇಗ ಮುಗಿದು ಹೋಗಬೇಕೆಂಬುದು ಎರಡು ಪಕ್ಷದವರ ಇಷ್ಟವೂ ಆಗಿತ್ತು. ತಯ್ಯಾಬ್ ಸೇಠರನ್ನು ಹೋಗಿ ಕಂಡು ಎರಡೂ ಪಕ್ಷಗಳವರು ತಮ್ಮ ವ್ಯಾಜ್ಯವನ್ನು ಪಂಚಾಯತಿಗೆ ಒಪ್ಪಿಸಬೇಕೆಂದು ಪ್ರಾರ್ಥಿಸಿ ಸಲಹೆ ಕೊಟ್ಟೆ. ನಿಮ್ಮ ವಕೀಲರ ಸಲಹೆಯನ್ನು ಕೇಳಿ, ಎರಡೂ ಪಕ್ಷಗಳಿಗೂ ಒಪ್ಪಿಗೆಯಾದ ಒಬ್ಬ ಪಂಚಾಯಿತಿದಾರರನ್ನು ನೇಮಿಸಿಕೊಂಡರೆ ಮೊಕದ್ದಮೆಯನ್ನು ಬೇಗ ಮುಗಿಸಬಹುದು ಎಂದು ಹೇಳಿದೆ. ಕಕ್ಷಿಗಾರರಿಬ್ಬರು ಧನಿಕ ವರ್ತಕರೇ ಆಗಿದ್ದರು. ಆದರೆ ವಕೀಲರಿಗೆ ತೆರಬೇಕಾದ ಶುಲ್ಕದ ಮೊತ್ತ ಅವರ ಆಸ್ತಿಯನ್ನೆಲ್ಲ ನುಂಗಿಬಿಡುವಷ್ಟು ವೇಗವಾಗಿ ಏರುತ್ತಾ ಹೋಗುತ್ತಿತ್ತು. ಮೊಕದ್ದಮೆ ಅವರ ಲಕ್ಷವನ್ನೆಲ್ಲ ಸೆಳೆದುಕೊಳ್ಳುತ್ತಿತ್ತು. ಇನ್ನಾವ ಕಾರ್ಯಕ್ಕೂ ಅವರಿಗೆ ಒಂದು ಗಳಿಗೆಯೂ ಉಳಿಯುತ್ತಿರಲಿಲ್ಲ. ಈ ಮಧ್ಯೆ ಒಬ್ಬರಲ್ಲಿ ಒಬ್ಬರಿಗೆ ಅಸಮಾಧಾನ ಬೆಳೆಯುತ್ತಲೇ ಹೋಗುತ್ತಿತ್ತು. ನನಗೆ ನನ್ನ ವೃತ್ತಿಯಲ್ಲಿಯೇ ಬೇಸರಕ್ಕೆ ಹುಟ್ಟಿತು. ಎರಡೂ ಕಡೆಯ ವಕೀಲರು ತಮ್ಮ ಕಕ್ಷಿಗಾರರ ಪರವಾಗಿ ಎದುರು ಪಕ್ಷದ ವಿರುದ್ಧ ಕಾನೂನು ಗಾರುಡಿಯನ್ನು ಎತ್ತುತ್ತಿದ್ದರು. ಜಯವನ್ನು ಗಳಿಸುವ ಪಕ್ಷ ತನ್ನ ವೆಚ್ಚ ಮಾಡಿದ ಎಲ್ಲ ಹಣವನ್ನು ಎದುರು ಪಕ್ಷದಿಂದ ಹೊಂದುವುದು ಸಾಧ್ಯವಿಲ್ಲ ಎಂಬುದು ಮೊದಲನೆಯ ಬಾರಿಗೆ ನನಗೆ ಗೊತ್ತಾಯಿತು. ಕೋರ್ಟಿನ ಕಾನೂನಿನಂತೆ ಕಕ್ಷಿಗಾರರನ್ನು ವಕೀಲರಿಗೆ ಕೊಡಬೇಕಾದ ಶುಲ್ಕ ಇಷ್ಟೇ ಎಂದು ನಿಗದಿಯಾಗಿತ್ತು. ಆದರೆ ವಕೀಲರು ಕಕ್ಷಿಗಾರರಿಂದ ಅದಕ್ಕಿಂತ ಬಹಳ ಹೆಚ್ಚಾದ ಹಣವನ್ನು ತೆಗೆದುಕೊಳ್ಳುತ್ತಿದ್ದರು. ಇದನ್ನು ಸಹಿಸಲು ನನ್ನಿಂದ ಆಗಲಿಲ್ಲ. ಎರಡೂ ಕಡೆಯವರಿಗೂ ಸ್ನೇಹಿತನಾಗಿದ್ದು ಅವರಲ್ಲಿ ಸಾಮರಸ್ಯವನ್ನು ಉಂಟು ಮಾಡುವುದು ನನ್ನ ಕರ್ತವ್ಯವೆಂದು ನಾನು ಭಾವಿಸಿದೆ. ಎರಡೂ ಪಕ್ಷದವರಿಗೂ ರಾಜಿ ಮಾಡಿಸಲು ನನ್ನ ಸರ್ವ ಪ್ರಯತ್ನವನ್ನು ಮಾಡಿದೆ. ಕೊನೆಗೆ ತಯ್ಯಾಬ್ ಸೇಠರು ಒಪ್ಪಿದರು. ಒಬ್ಬ ಪಂಚಾಯಿತಿದಾರರನ್ನು ನಿಯಮಿಸಿದಾಯಿತು. ಅವನ ಮುಂದೆ ಮೊಕದ್ದಮೆಯನ್ನು ವಾದಿಸಿದರು. ದಾದಾ ಅಬ್ದುಲ್ಲಾ ಸೇಠರು ಗೆದ್ದರು. ಆದರೆ ಇಷ್ಟರಿಂದಲೇ ನನಗೆ ಸಮಾಧಾನವಾಗಲಿಲ್ಲ. ನನ್ನ ಕಕ್ಷಿಗಾರರು ತಮಗೆ ಬರಬೇಕಾದ ಹಣವನ್ನೆಲ್ಲ ಒಟ್ಟಾಗಿ ವಸೂಲಿ ಮಾಡಲು ಪ್ರಯತ್ನಿಸಿದರೆ ತಯ್ಯಾಬ್ ಸೇಠರಿಗೆ ಆ ಹಣವನ್ನೆಲ್ಲ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ದಕ್ಷಿಣ ಆಫ್ರಿಕಾದ ಮೇಮನ್ ವರ್ತಕರಲ್ಲಿ ದಿವಾಳಿಯಾಗುವುದಕ್ಕಿಂತ ಸಾಯುವುದೇ ಉತ್ತಮವೆಂದು ಧರ್ಮ ನಿಯಮವಿತ್ತು. ತಾವು ಕೊಡಬೇಕಾದ 37,000 ಪೌಂಡ್ಗಳನ್ನು ಕೋರ್ಟ್ ವೆಚ್ಚವನ್ನು ಒಂದೇ ಕಂತಿನಲ್ಲಿ ಕೊಡುವುದು ತಯ್ಯಾಬ್ ಸೇಠರಿಗೆ ಸಾಧ್ಯವಿರಲಿಲ್ಲ. ಒಂದೂ ಕಾಸು ಕಡಿಮೆ ಇಲ್ಲದಂತೆ ಎಲ್ಲ ಹಣವನ್ನು ಕೊಡುವುದು ತಯ್ಯಾಬ್ ಸೇಠರ ಉದ್ದೇಶವಾಗಿತ್ತು. ದಿವಾಳಿಯಾಗುವುದು ಅವರ ಉದ್ದೇಶವಾಗಿರಲಿಲ್ಲ. ಇದಕ್ಕೆ ಇದ್ದುದು ಒಂದೇ ದಾರಿ. ಅವರು ಮಿತವಾಗಿ ಕಂತುಗಳಲ್ಲಿ ಕೊಡಲು ದಾದಾ ಅಬ್ದುಲ್ಲಾ ಅವಕಾಶ ಕೊಡಬೇಕಾಗಿತ್ತು. ದಾದಾ ಅಬ್ದುಲ್ಲಾ ಆ ಬಗೆಯ ಔದಾರ್ಯವನ್ನು ತೋರಿದರು. ದೀರ್ಘಕಾಲದ ಅನೇಕ ಅವಧಿಗಳಲ್ಲಿ ಸಾಲವನ್ನು ಹಿಂದಕ್ಕೆ ಪಡೆಯಲು ಅವರು ಒಪ್ಪಿದರು. ಇಬ್ಬರನ್ನೂ ಪಂಚಾಯಿತಿಯ ತೀರ್ಮಾನಕ್ಕೆ ಒಪ್ಪಿಸುವುದಕ್ಕಿಂತ ಕಂತುಗಳಲ್ಲಿ ಹಣ ವಸೂಲಿಗೆ ಒಪ್ಪಿಸುವುದು ನನಗೆ ಹೆಚ್ಚು ಕಷ್ಟವಾಯಿತು. ಕೊನೆಯ ಫಲಿತಾಂಶದಿಂದ ಇಬ್ಬರಿಗೂ ಸಂತೋಷವಾಯಿತು. ಸಾರ್ವಜನಿಕರ ದೃಷ್ಟಿಯಲ್ಲಿ ಇಬ್ಬರ ಗೌರವವೂ ಹೆಚ್ಚಿತು. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ವಕೀಲ ವೃತ್ತಿಯ ನಿಜವಾದ ಹಾದಿಗಳನ್ನು ನಾನು ಆ ಸಂದರ್ಭದಲ್ಲಿ ಕಲಿತೆ.
ಮನುಷ್ಯ ಸ್ವಭಾವದ ಉತ್ತಮ ಅಂಶಗಳನ್ನು ಗ್ರಹಿಸಿ ಅವರ ಹೃದಯವನ್ನು ಸ್ಪರ್ಶಿಸುವುದನ್ನು ನಾನು ಕಲಿತೆ. ವಿರೋಧದಿಂದ ಬೇರೆ ಬೇರೆ ಆಗಿರುವ ಎರಡೂ ಪಕ್ಷದವರನ್ನು ಒಟ್ಟಿಗೆ ಕೂಡಿಸುವುದೇ ವಕೀಲರ ನಿಜವಾದ ಕಾರ್ಯವೆಂಬುದನ್ನು ನಾನು ಆ ಸಂದರ್ಭದಲ್ಲಿ ಅರಿತೆ. ಈ ಪಾಠ ನನ್ನ ಮನಸ್ಸಿನಲ್ಲಿ ಎಂದಿಗೂ ಮರೆಯದಂತೆ ಅಚ್ಚುವತ್ತಿತ್ತು. ನಾನು ಆಫ್ರಿಕಾದಲ್ಲಿ ವಕೀಲನಾಗಿ ಕೆಲಸ ಮಾಡಿದ 20 ವರ್ಷಗಳಲ್ಲಿ ಬಹುಭಾಗವನ್ನು ನ್ಯಾಯಾಲಯದ ಹೊರಗೆ ನೂರಾರು ಮೊಕದ್ದಮೆಗಳನ್ನು ರಾಜಿ ಮಾಡಿಸುವುದರಲ್ಲಿಯೇ ಕಳೆದೆ. ಅದರಿಂದ ನನಗೇನು ನಷ್ಟವಾಗಲಿಲ್ಲ, ಹಣವಂತೂ ನಷ್ಟವಾಗಲಿಲ್ಲ, ಆತ್ಮಕ್ಕಂತೂ ನಷ್ಟ ಆಗಲೇ ಇಲ್ಲ. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
1: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
7: ಕಣ್ಮುಚ್ಚಿ ನೋಡಿ, ಒಮ್ಮೆ ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. 12ನೇ ಶತಮಾನದಲ್ಲಿದ್ದಂಥ ಶಿವಶರಣೆ ಕಸ ಗುಡಿಸುವ ಕಾಯಕವನ್ನ ಮಾಡ್ತಾ ತಮ್ಮ ಜೀವನವನ್ನೇ ಶಿವನ ಪೂಜೆಗೆ ಮುಡುಪಾಗಿರುವ ಮೂಲಕ ಕಾಯಕವೇ ಕೈಲಾಸ, ಕಾಯಕಕ್ಕೆ ಹೆಚ್ಚು ಮಹತ್ವವನ್ನ ನೀಡಿದವರು ಸತ್ಯಕ್ಕ. ಸತ್ಯಕ್ಕನವರ ವಚನಗಳಲ್ಲಿ ಕಾಯಕದ ಗೌರವ, ನಿಷ್ಠೆ ಮತ್ತು ಆಧ್ಯಾತ್ಮದ ಸರಳತೆಯನ್ನ ಸಾರುತ್ತೆ. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಸತ್ಯಕ್ಕನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನೆಲೆಸಿರುವಂತಹ ಶ್ರೀಮತಿ ಸತ್ಯಭಾಮ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸತ್ಯಭಾಮ ಅವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಸತ್ಯಕ್ಕನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಸತ್ಯಕ್ಕನವರ ವಿಚಾರಧಾರೆಯನ್ನ ತಿಳಿಸಬಹುದಾ?
10: ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಶ್ರೋತೃ ಮಿತ್ರರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಕನ್ನಡ ಸಾಹಿತ್ಯದ ವಚನ ಪರಂಪರೆ ಎಂದರೆ ಕೇವಲ ಭಕ್ತಿ ಸಾಹಿತ್ಯವಲ್ಲ, ಅದು ಬದುಕನ್ನು ಅರ್ಥ ಮಾಡಿಕೊಳ್ಳುವ ಒಂದು ದಾರಿ. ಸತ್ಯವನ್ನು ನೇರವಾಗಿ ಹೇಳುವ ಧೈರ್ಯ, ಕಾಯಕಕ್ಕೆ ಗೌರವ, ಪ್ರಾಮಾಣಿಕ ಜೀವನ, ಸಮಾನತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರಿದ ಶರಣ ಶರಣೆಯರ ಅಮೂಲ್ಯ ಸಾಹಿತ್ಯವೇ ವಚನ ಸಾಹಿತ್ಯ. ಇಂದು ಅಂತಹ ವಚನ ಸಾಹಿತ್ಯದ ಲೋಕದಿಂದ ಹೆಚ್ಚು ಪರಿಚಿತವಾಗದಿರದಿದ್ದರೂ ಅತ್ಯಂತ

0: ಅನ್ನು ಹುಡುಕುವುದಕ್ಕಿಂತ ಮೊದಲು ನಮ್ಮ ನಡೆ ನುಡಿಗಳು ಪರಿಶುದ್ಧವಾಗಿರಬೇಕು ಎಂಬ ಸಂದೇಶ. ಅವರು ಹೀಗೆ ಹೇಳುತ್ತಾರೆ, ಅರ್ಚನೆ ಪೂಜನೆ ನಿಯಮವಲ್ಲ, ಮಂತ್ರತಂತ್ರ ನಿಯಮವಲ್ಲ, ಧೂಪ ದೀಪಾರತಿ ನಿಯಮವಲ್ಲ, ಪರಧನ ಪರಸ್ತ್ರೀ ಪರದೈವಗಳಿಗೆರದಪ್ಪದುದೇ ನಿಯಮ. ಎಷ್ಟು ಸರಳವಾದ ಮಾತು, ಆದರೆ ಎಷ್ಟು ಆಳವಾದ ಅರ್ಥ. ಇದರ ಅರ್ಥ ಏನೆಂದರೆ, ದೇವರ ಮುಂದೆ ಪೂಜೆ ಮಾಡುವುದು, ಮಂತ್ರ ಜಪಿಸುವುದು, ಧೂಪ ದೀಪ ಹಚ್ಚುವುದು ಮಾತ್ರ ನಿಜವಾದ ಧಾರ್ಮಿಕ ಆಚರಣೆಯಲ್ಲ. ಬೇರೆಯವರ ಹಣಕ್ಕೆ ಆಸೆ ಪಡದೆ, ಅನ್ಯಾಯದ ದಾರಿಗೆ ಹೋಗದೆ, ಪರರ ಬದುಕಿಗೆ ಕೆಡುಕು ಬಯಸದೆ ಬದುಕುವುದೇ ನಿಜವಾದ ನಿಯಮ. ಅಂದರೆ ನಮ್ಮ ಕೈಯಲ್ಲಿರುವ ಪೂಜಾ ಸಾಮಗ್ರಿಗಿಂತ ನಮ್ಮ ಕೈಯಲ್ಲಿರುವ ಪ್ರಾಮಾಣಿಕತೆ ಮುಖ್ಯ, ನಮ್ಮ ಬಾಯಲ್ಲಿರುವ ಮಂತ್ರಕ್ಕಿಂತ ನಮ್ಮ ನಡೆ ನುಡಿ ಮುಖ್ಯ. ಇಂತಹ ವಿಚಾರವನ್ನು 12ನೇ ಶತಮಾನದಲ್ಲಿಯೇ ಒಬ್ಬ ಶರಣೆಯಾಗಿ ಸತ್ಯಕ್ಕ ಅವರು ಹೇಳಿರುವುದು ಅವರ ವೈಚಾರಿಕತೆಯ ಆಳವನ್ನು ತೋರಿಸುತ್ತದೆ. ಈ ರೀತಿಯಾಗಿ ಸತ್ಯಕ್ಕರವರು ತಮ್ಮ ವಿಚಾರಧಾರೆಯನ್ನು ವ್ಯಕ್ತಪಡಿಸಿದ್ದಾರೆ.
1: ಶಿವಶರಣೆ ಸತ್ಯಕ್ಕನವರ ವಿಚಾರಧಾರೆಯ ಕುರಿತು ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಸತ್ಯಭಾಮ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಇನ್ನಷ್ಟು ಸತ್ಯಕ್ಕನವರ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಸತ್ಯಭಾಮ ಅವರು ಶಿವಶರಣೆ ಸತ್ಯಕ್ಕನವರ ವಿಚಾರಧಾರೆಯನ್ನ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಈಗ ಇನ್ನಷ್ಟು ಸತ್ಯಕ್ಕನವರ ವಚನಗಳನ್ನ ಹೇಳ್ತಾರೆ, ಕೇಳೋಣ. ಬನ್ನಿ,
3: ಸತ್ಯಕ್ಕ ಅವರ ಮತ್ತೊಂದು ಅತ್ಯಂತ ಮಹತ್ವದ ವಚನವನ್ನು ಕೇಳೋಣ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾ ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗೋ ಶಂಭು ಜಕ್ಕೀಶ್ವರ. ಈ ವಚನದಲ್ಲಿ ಸತ್ಯಕ್ಕ ಅವರು ತಮ್ಮ ಪ್ರಾಮಾಣಿಕತೆಯ ಪ್ರತಿಜ್ಞೆಯನ್ನೇ ವ್ಯಕ್ತಪಡಿಸುತ್ತಾರೆ. ತಾನು ಕಸಗುಡಿಸುವಾಗ ದಾರಿಯಲ್ಲಿ ಚಿನ್ನವಾಗಲಿ ಬೆಲೆ ಬಾಳುವ ವಸ್ತುವಾಗಲಿ ಸಿಕ್ಕರೂ ಅದನ್ನು ಮುಟ್ಟಿ ತೆಗೆದುಕೊಳ್ಳುವುದಿಲ್ಲ, ಪರರ ಸಂಪತ್ತಿಗೆ ಆಸೆ ಪಡುವುದಿಲ್ಲ ಎಂದು ಅವರು ತಮ್ಮ ಇಷ್ಟ ದೈವದ ಮುಂದೆ ಪ್ರಮಾಣ ಮಾಡುತ್ತಾರೆ. ಇದನ್ನು ಇಂದಿನ ಬದುಕಿಗೆ ಹೋಲಿಸಿದರೆ ಈ ವಚನ ಇನ್ನಷ್ಟೂ ಅರ್ಥಪೂರ್ಣವಾಗುತ್ತದೆ. ಇಂದು ಲಂಚ, ವಂಚನೆ, ಮೋಸ, ಭ್ರಷ್ಟಾಚಾರ ಇಂತಹ ಅನೇಕ ಸಮಸ್ಯೆಗಳನ್ನು ನಾವು ನೋಡುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸತ್ಯಕ್ಕ ಅವರ ಮಾತು ನಮ್ಮೆಲ್ಲರಿಗೂ ಒಂದು ಕನ್ನಡಿ ಇದ್ದಂತೆ. ಪರದ್ರವ್ಯಕ್ಕೆ ಆಸೆ ಮಾಡಬೇಡ ಎಂಬ ಅವರ ಸಂದೇಶ ಕೇವಲ ಹಣದ ವಿಚಾರವಲ್ಲ, ಅದು ನಮ್ಮ ಮನಸ್ಸಿನ ಪರಿಶುದ್ಧತೆಯ ವಿಚಾರವೂ ಹೌದು. ಈ ರೀತಿಯಾಗಿ ಸತ್ಯಕ್ಕರವರು ತಮ್ಮ ವಚನದಲ್ಲಿ ಈಗಿನ ವಾಸ್ತವತೆಯ ಬದುಕಿನಲ್ಲಿ ಸತ್ಯ ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳಬೇಕು, ಮಾನವೀಯತೆಯನ್ನು ಹೊಂದಿ ಪರಿಶುದ್ಧತೆಯಿಂದ ಬಾಳಬೇಕು ಎಂಬುದಾಗಿ ತಿಳಿಯಪಡಿಸಿದ್ದಾರೆ. ಅಹಂಕಾರ ಪಡದೆ ಎಲ್ಲರೂ ಒಂದಾಗಿ ಬಾಳಬೇಕು ಎಂಬುದನ್ನು ತಮ್ಮ ವಚನದಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ.
2: ಈ ವಚನದಲ್ಲಿ ಸತ್ಯಕ್ಕ ಹೇಳಿರುವಂತೆ ಸತ್ಯಕ್ಕನವರ ಪ್ರಾಮಾಣಿಕತೆ ಹೇಗಿತ್ತು? ನಾವು ಈ ರೀತಿ ಜೀವನದಲ್ಲಿ ಕೂಡ ಪ್ರಾಮಾಣಿಕತೆಯನ್ನ ಬೆಳೆಸ್ಕೊಳ್ಬೇಕು. ಬೇರೆಯವರ ಹಣಕ್ಕೆ ಆಸೆ ಪಡೋದಾಗ್ಲಿ ಅಥವಾ ಬೇರೆಯವರ ವಸ್ತುವಿಗೆ ಆಸೆ ಪಡಬಾರ್ದು. ನಾವೇನು ಕಷ್ಟಪಟ್ಟು ದುಡಿತೀವೋ ಅದನ್ನ ಮಾತ್ರ ನಾವಿಟ್ಕೋಬೇಕು. ಅದರಲ್ಲೂ ನಮಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ಉಳಿದಿದ್ದನ್ನ ದಾಸೋಹ ಮಾಡ್ಬೇಕು, ದಾನವನ್ನ ಮಾಡ್ಬೇಕು, ಅದರಿಂದ ಪುಣ್ಯ ಸಿಗುತ್ತೆ ಎಂಬುದನ್ನ ಸತ್ಯಕ್ಕನವರು ತಮ್ಮ ಪ್ರಾಮಾಣಿಕತೆಯನ್ನ ಎತ್ತಿ ತೋರಿದ್ರುದನ್ನ ಇಲ್ಲಿ ಗುರುತಿಸಬಹುದು. ಇದೇ ರೀತಿ ಇನ್ನಷ್ಟು ಸತ್ಯಕ್ಕನವರ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಸತ್ಯಭಾಮ ಅವರು ಶಿವಶರಣೆ ಸತ್ಯಕ್ಕನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಸತ್ಯಕ್ಕ ಅವರ ಮತ್ತೊಂದು ವಚನದಲ್ಲಿ ವೈಚಾರಿಕತೆಯ ಅದ್ಭುತ ಪ್ರಶ್ನೆಗಳನ್ನು ಕಾಣಬಹುದು. ತಲೆಯ ಮೇಲೆ ತಲೆಯುಂಟೆ, ಹಣೆಯಲ್ಲಿ ಕಣ್ಣುಂಟೆ, ಗಳದಲ್ಲಿ ವಿಷವುಂಟೆ, ದೇವರೆಂಬವರಿಗೆಂಟಲೊಡೊಂಟೆ, ತಂದೆ ಇಲ್ಲದವರುಂಟೆ, ತಾಯಿ ಇಲ್ಲದವರುಂಟೆ. ಈ ಸಾಲುಗಳಲ್ಲಿ ಸತ್ಯಕ್ಕ ಅವರು ಕುರುಡು ನಂಬಿಕೆಯನ್ನು ಪ್ರಶ್ನಿಸುವ ಧೈರ್ಯವನ್ನು ತೋರಿಸುತ್ತಾರೆ. ದೇವರ ಬಗ್ಗೆ ಮಾತನಾಡುವಾಗಲೂ ನಾವು ನಂಬುವ ವಿಚಾರಗಳನ್ನು ವಿಚಾರ ಬುದ್ಧಿಯಿಂದ ನೋಡಬೇಕು ಎಂಬ ಸಂದೇಶ ಇಲ್ಲಿ ಅಡಗಿದೆ. ಅದರಲ್ಲಿಯೇ ಸತ್ಯಕ್ಕ ಅವರ ವಿಶೇಷತೆ ಕಾಣಬಹುದು. ಅವರು ಕೇವಲ ಭಕ್ತೆಯಲ್ಲ, ಪ್ರಶ್ನಿಸುವ ಭಕ್ತೆ. ಅವರು ಕೇವಲ ಕಾಯಕ ಜೀವಿಯಲ್ಲ, ಕಾಯಕಕ್ಕೇ ಗೌರವ ತಂದುಕೊಟ್ಟ ಶರಣೆ. ಅವರು ಕೇವಲ ಮಹಿಳೆಯಲ್ಲ, ತನ್ನ ಸ್ವಾಭಿಮಾನವನ್ನು ನೇರವಾಗಿ ವ್ಯಕ್ತಪಡಿಸಿದ ಧೈರ್ಯಶಾಲಿ ಧ್ವನಿ. ಶ್ರೋತೃಮಿತ್ರರೇ, ಸತ್ಯಕ್ಕ ಅವರ ವಚನಗಳನ್ನು ಇಂದು ನೆನಪಿಸಿಕೊಳ್ಳುವಾಗ ನಮ್ಮ ಜೀವನದ ಕೆಲವು ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳೋಣ. ನಾವು ಮಾಡುವ ಕೆಲಸವನ್ನು ಗೌರವಿಸುತ್ತಿದ್ದೇವೆಯೇ? ನಮಗೆ ಸೇರದ ವಸ್ತುವಿನ ಮೇಲೆ ಆಸೆ ಪಡದೇ ಇರಲು ಸಾಧ್ಯವಾಗುತ್ತಿದೆಯೇ? ನಮ್ಮ ಭಕ್ತಿಯ ಜೊತೆಗೆ ನಮ್ಮ ಬದುಕನ್ನೂ ಪರಿಶುದ್ಧವಾಗಿ ಇಟ್ಟುಕೊಳ್ಳುತ್ತಿದ್ದೇವೆಯೇ? ಮತ್ತು ಮುಖ್ಯವಾಗಿ, ನಾವು ಸತ್ಯವನ್ನು ಪ್ರಶ್ನಿಸುವ ಮತ್ತು ಸತ್ಯದ ಪರವಾಗಿ ನಿಲ್ಲುವ ಧೈರ್ಯ ಹೊಂದಿದ್ದೇವೆಯೇ? ಸತ್ಯಕ್ಕ ಅವರ ವಚನಗಳು ನಮಗೆ ಇದೇ ಪಾಠವನ್ನು ಕಲಿಸುತ್ತವೆ. ಪೂಜೆಗಿಂತ ಪರಿಶುದ್ಧ ಬದುಕು ಮುಖ್ಯ, ಸಂಪತ್ತಿಗಿಂತ ಪ್ರಾಮಾಣಿಕತೆ ಮುಖ್ಯ, ಸ್ಥಾನಮಾನಕ್ಕಿಂತ ಕಾಯಕ ಮುಖ್ಯ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಯದ ದಾರಿಯಲ್ಲಿ ನಡೆಯುವುದು ಮುಖ್ಯ. ಇಂತಹ ಅಪರೂಪದ ಶರಣೆಯ ವಚನಗಳನ್ನು ನೆನಪಿಸಿಕೊಳ್ಳುವುದೇ ನಮ್ಮ ಕನ್ನಡ ಸಾಹಿತ್ಯದ ಶ್ರೀಮಂತ ಪರಂಪರೆಯನ್ನು ನೆನಪಿಸಿಕೊಳ್ಳುವುದಷ್ಟೇ ಅಲ್ಲ, ನಮ್ಮ ಬದುಕನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸಿಕೊಳ್ಳುವ ಒಂದು ಅವಕಾಶವೂ ಹೌದು. ಸತ್ಯಕ್ಕ ಅವರ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಪ್ರಾಮಾಣಿಕತೆಯ ಬೀಜ ಬಿತ್ತಲಿ. ಅವರ ಕಾಯಕದ ನಿಷ್ಠೆ ನಮ್ಮಲ್ಲಿ ದುಡಿಮೆಯ ಗೌರವವನ್ನು ಬೆಳೆಸಲಿ. ಅವರ ಪ್ರಶ್ನಿಸುವ ಮನೋಭಾವ ನಮ್ಮಲ್ಲಿ ವಿಚಾರ ಶಕ್ತಿಯನ್ನು ಮೂಡಿಸಲಿ. ಅವರ ಸ್ವಾಭಿಮಾನ ನಮ್ಮ ಬದುಕಿಗೆ ಆತ್ಮಸ್ಥೈರ್ಯ ನೀಡಲಿ. ಇಂದಿನ ಈ ವಚನ ವಿಚಾರದ ಮೂಲಕ ಅಪರೂಪದ ಶರಣೆಯಾದ ಸತ್ಯಕ್ಕ ಅವರನ್ನು ನಿಮ್ಮೆಲ್ಲರ ಮುಂದೆ ನೆನಪಿಸಿಕೊಳ್ಳುವ ಸಣ್ಣ ಪ್ರಯತ್ನ ಮಾಡಿದ್ದೇನೆ. ವಚನಗಳು ಕೇವಲ ಓದಲು ಇರುವ ಸಾಲುಗಳಲ್ಲ, ಅವು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಬೆಳಕಿನ ದಾರಿಗಳು. ಆ ಬೆಳಕಿನ ದಾರಿಯಲ್ಲಿ ನಾವು ಒಂದಷ್ಟು ಹೆಜ್ಜೆ ಇಡೋಣ. ಇಂದಿನ ವಚನ ವಿಚಾರಕ್ಕೆ ಇಲ್ಲಿ ವಿರಾಮ ನೀಡುತ್ತೇನೆ. ಮತ್ತೊಂದು ವಚನ, ಮತ್ತೊಂದು ಶರಣರ ವಿಚಾರ, ಮತ್ತೊಂದು ಹೊಸ ಚಿಂತನೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಭೇಟಿಯಾಗೋಣ. ಅಲ್ಲಿಯವರಿಗೆ ನಮಸ್ಕಾರ, ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣೆ ಸತ್ಯಕ್ಕನವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಸತ್ಯಭಾಮ ಇವರು ಶಿವಶರಣೆ ಸತ್ಯಕ್ಕನವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ರು. ಕಾಯಕ ನಿಷ್ಠೆಯ ಕುರಿತು ಸತ್ಯಕ್ಕನವರು ಹೇಳಿರುವಂತಹ ವಿಚಾರ, ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದನ್ನ ಅತ್ಯಂತ ಗೌರವದಿಂದ ಕಾಣಬೇಕು. ಕೆಲಸ ಯಾವುದೇ ಇದ್ರು ಕೂಡ ಮೇಲು ಕೀಳು ಅನ್ನುವಂತಹ ಭೇದವನ್ನ ಮಾಡಬಾರದು. ಜೊತೆಗೆ ಮನಸ್ಸಿನಲ್ಲಿ ಶುಚಿ, ಕಾಯಕದಲ್ಲಿ ಪ್ರಾಮಾಣಿಕತೆ ಇರಬೇಕು ಎಂಬುದು ಅವರ ವಿಚಾರವಾಗಿತ್ತು. ಸಣ್ಣ ಕಾಯಕವನ್ನು ಕೂಡ ಅತ್ಯಂತ ಗೌರವದಿಂದ ಕಾಣಬೇಕು ಎಂಬ ತತ್ವವನ್ನ ಇವರ ವಚನಗಳು ಸಾರುತ್ತೆ. ಜೊತೆಗೆ ಜನ್ಮದಿಂದ ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ, ಮಾಡುವ ಕಾಯಕ ಮತ್ತೆ ಗುಣದಿಂದ ಮನುಷ್ಯ ಶ್ರೇಷ್ಠನಾಗ್ತಾನೆ ಎಂಬ ಬಸವಣ್ಣನವರ ತತ್ವವನ್ನ ಇವರು ನಂಬಿದ್ರು. ಜೊತೆಗೆ ಅದನ್ನೇ ಪ್ರತಿಪಾದಿಸಿದ್ರು. ಲಿಂಗ ಭೇದ ಹಾಗೂ ಜಾತಿ ತಾರತಮ್ಯವನ್ನ ಸಂಪೂರ್ಣವಾಗಿ ನಿರಾಕರಿಸಿದವರು ಸತ್ಯಕ್ಕ. ಇಂತಹ ಸತ್ಯಕ್ಕನವರ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಐಎಂಎ ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ ಅಕ್ಟೋಬರ್ 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಹಳೆಬೇರು ಹೊಸ ತಳಿರು. ತಿಳಿವಾವುದೆಳೆಗೆ ಯುಗ ಯುಗದ ಬೆಳಕಾಗಿತ್ತೋ, ಹಳದೆಂದು ನೀನದನ್ನು ಕಳೆಯುವೆಯ ಮರುಳೆ. ತಳಹದಿಯದಲ್ಲೇ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆಬೇರು ಹೊಸ ತಳಿರು ಮಂಕುತಿಮ್ಮ. ತಿಳಿವಾವುದಿಳೆಗೆ, ತಿಳಿವು ಆವುದು ಇಳೆಗೆ, ಇಳೆಗೆ ಅಂದರೆ ಭೂಮಿಗೆ. ತಿಳಿವು ಜ್ಞಾನ ತಿಳುವಳಿಕೆ ಅನ್ನೋದು ಯಾವುದು, ಯುಗ ಯುಗದ ಬೆಳಕಾಗಿತ್ತೋ, ಯಾವ ತಿಳಿವು ಯುಗ ಯುಗಕ್ಕೆ ಬೆಳಕು ಆಗಿತ್ತು. ಹಳದೆಂದು ನೀನದನ್ನು ಕಳೆಯುವೆಯ ಮರುಳೆ. ಹಳೆದೆಂದು, ಹಳದು ಎಂದು, ಹಳದು ಅಂದರೆ ಹಳೆಯತ್ತು, ಪ್ರಾಚೀನವಾದದ್ದು. ನೀನದನ್ನು, ನೀನು ಅದನ್ನು ಕಳೆಯುವೆಯ, ಕಳೆದು ಹೋಗ್ಬಿಡ್ತೀಯ, ಅದನ್ನು ಮರ್ತು ಬಿಡ್ತೀಯ ಮರುಳೆ. ತಳಹದಿಯದಲ್ತೆ, ತಳಹದಿ ಅದು ಅಲ್ತೆ, ಅದುವೇ ಅಡಿಪಾಯ ಅಲ್ವಾ. ನಮ್ಮೆಲ್ಲ ಹೊಸ ತಿಳಿವಿಂಗೆ, ನಮ್ಮೆಲ್ಲ ಹೊಸ ಈ ಜ್ಞಾನಕ್ಕೆ, ಅರಿವಿಗೆ, ತಿಳಿವಿಗೆ ಅದುವೇ ಅಡಿಪಾಯ ಅಲ್ವಾ. ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ತಿಳಿವು ಆವುದು ಇಳೆಗೆ ಯುಗ ಯುಗದ ಬೆಳಕು ಆಗಿತ್ತು. ಹಳತ್ತು ಎಂದು ನೀನು ಅದನ್ನು ಕಳೆಯುವೆಯ ಮರುಳೆ. ತಳಹದಿ ಅದು ಅಲ್ತೆ, ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಈ ಜಗತ್ತಲ್ಲಿ ನಮ್ಮ ಸನಾತನದ ವೇದದ ಜ್ಞಾನವೇ ಬಹಳ ಪುರಾತನವಾದದ್ದು. ಅದು ಅನಾದಿ ಕಾಲದಿಂದ ಯುಗ ಯುಗಗಳಿಂದ ಜನಮಾನಸದೊಳಗೆ ಹರಿದು ಬರ್ತಾ ಇದೆ. ಅದನ್ನ ನೀನು ಹಳತು ಅಂತ ಹೇಳ್ತಿದ್ಯಾ ಹುಚ್ಚ? ಅದೇ ಅಲ್ವೇ ನಮ್ಮ ಜಗತ್ತಿನ ಸಮಸ್ತ ಆಧುನಿಕ ಜ್ಞಾನದ ಉಗಮಕ್ಕೆ ತಳಹದಿ ಮತ್ತೆ ಅಡಿಪಾಯ. ಹಳೆ ಬೇರು ಆಳವಾಗಿ ನೆಲದಲ್ಲಿರುವಾಗ ಮಾತ್ರ ಹೊಸ ಚಿಗುರು ಪ್ರತಿ ವಸಂತಕ್ಕೂ ನಳನಳಿಸೋದು ಅಂತ ನಮ್ಮ ಬದುಕಿನ ಸಂಸ್ಕಾರ ಸಂಸ್ಕೃತಿಗಳ ಮತ್ತೆ ಜ್ಞಾನದ ಬೇರನ್ನ ನಮ್ಗೆ ಗುಂಡಪ್ಪನವರು ಈ ಕಗ್ಗದಲ್ಲಿ ನೆನಪಿಸ್ತಾ ಇದ್ದಾರೆ. ಪ್ರಗತಿ ಅನ್ನೋದು ಏನಿದ್ರೂ ಯಾವಾಗ್ಲೂ ಚಲನಶೀಲವಾಗಿರುವಂಥದ್ದು. ಪ್ರತಿ ಕ್ಷಣವು ಹಿಂದಿನಿಂದ ಮುಂದಕ್ಕೆ, ಹಳೇದ್ರಿಂದ ಹೊಸದಕ್ಕೆ ಅದ್ರ ಗತಿ. ಯಾವ್ದು ಹೊಸ್ತು, ಯಾವ್ದು ಹಳೇದು ಹೇಳೋದಿಕ್ಕಾಗತ್ತಾ? ನೆನ್ನೆ ಹೊಸತಾದದ್ದು ಇವತ್ತು ಹಳತು, ಇವತ್ತಿನ ಹೊಸತ್ತು ನಾಳೆ ಹಳತು. ಕೆಲವರ ಅಭಿಪ್ರಾಯ ಏನು ಅಂದ್ರೆ, ಹೊಸತ್ತು ಮಾತ್ರ ಸತ್ಯ, ಹಳೇದೆಲ್ಲ ನಿಷ್ಪ್ರಯೋಜಕ ಸುಳ್ಳು. ಇನ್ ಕೆಲವರು ಹಳೇದೇ ಬಂಗಾರ, ಇವತ್ತಿನದ್ದು ಕಾಗೆ ಬಂಗಾರ, ಇವತ್ತಿನದಕ್ಕೆ ಸತ್ವ ಇಲ್ಲ, ಎಲ್ಲವೂ ನೆರಳಿಲ್ಲದ ಮರದ ಹಾಗೆ ಅಂತಾರೆ. ಹಾಗಾದ್ರೆ ಯಾವ್ದು ಸರಿ? ಹಳೆ ಅಜ್ಜನ ಹೆಗಲ್ ಮೇಲೆ ಹೊಸ ಮೊಮ್ಮಗನ ಸವಾರಿ, ಹಳೆ ಹಿತ್ತಾಳೆಯ ಪಾತ್ರೆಗೆ ಚಮಕಿನ ಕಲಾಯಿ, ಪುರಾತನ ಆಭರಣಗಳನ್ನ ಕರಗಿಸಿ ಹೊಸ ಮಾದರಿಯ ಒಡವೆಗಳು, ಹೊಸ ಹುಮ್ಮಸ್ಸಿನ ಕುದುರೆಗೆ ಹಳೆ ಪಳಗಿದ ಲಗಾಮು. ಹೊಸತ್ತು ಅನ್ನೋ ಪದಕ್ಕೆ ವಿರುದ್ಧವಾದದ್ದು ಹಳತ್ತು ಅನ್ನೋ ಪದ. ಹೊಸತ್ತು ಎಂಬ ಪದದ ಅರ್ಥ ತಿಳಿಬೇಕಾದ್ರೆ ಹಳತ್ತು ಅಂದ್ರೇನು ಅನ್ನೋದು ನಮ್ಗೆ ಅರ್ಥ ಆಗ್ಲೇಬೇಕು. ಸರಿಯಾಗಿ ನೋಡಿದ್ರೆ ಇವೆರಡು ಸಾಪೇಕ್ಷ ಪದಗಳೇ, ಒಂದು ಮತ್ತೊಂದಕ್ಕೆ ಆಶ್ರಯ. ಇವತ್ತು ವಿಜ್ಞಾನದ ಜಗತ್ತು ಸೃಷ್ಟಿಸ್ತಾ ಇರೋ ಬೆರಗಿನ ಪ್ರಪಂಚ ಮೈಮರೆಸತೆ. ಹೊಸ ಹೊಸ ಅನ್ವೇಷಣೆಗಳ ಪ್ರವಾಹದಲ್ಲಿ ಹಿಂದಿನ ನಂಬಿಕೆಗಳು ಚಿಂತನೆಗಳು ಕೊಚ್ಚಿ ಹೋದ ಹಾಗೆ ಭಾಸ ಆಗ್ತಾ ಇದೆ. ಹೊಸ ಪ್ರಪಂಚದ ಮೆರುಗನ್ನ ಕಂಡ ಯುವಕರಿಗೆ ಹಳೆ ಶಾಸ್ತ್ರಗಳು ಸಿದ್ಧಾಂತಗಳು ಬರೀ ಮೂಢ ನಂಬಿಕೆಗಳು ಬುರುಡೆ ಅನ್ಸತ್ತೆ. ಒಂದು ವಿಷಯನ ನಾವು ನೆನ್ಪಿಡ್ಬೇಕು, ವಿಜ್ಞಾನ ಕೂಡ ಪ್ರಕೃತಿಯ ನಿಯಮಕ್ಕೆ ಬದ್ಧವಾದದ್ದು, ಅವು ಪ್ರಕೃತಿನ ಮೀರುವಂಥದ್ದಲ್ಲ. ವಿಜ್ಞಾನ ಮಾಡೋದೆಲ್ಲ ಪ್ರಕೃತಿಯ ಒಳಗಿರೋ ಗುಣಶಕ್ತಿಗಳನ್ನ ಹೊರಗೆ ತರೋ ಪ್ರಯತ್ನ, ಅದು ಮತ್ತೊಂದು ಪ್ರಕೃತಿನ ಸೃಷ್ಟಿ ಮಾಡೋದಿಲ್ಲ. ನಾವು ಹಳೆಯದು ಅಂತ ತಿಳಿಯೋ ಸನಾತನವಾದ ವೇದಗಳು, ಉಪನಿಷತ್ತುಗಳು, ವಚನಗಳು ಸೃಷ್ಟಿಯ ಉಗಮದ ಬಗ್ಗೆ, ಅದ್ರ ಹಿಂದಿರೋ ಶಕ್ತಿಗಳ ಬಗ್ಗೆ ಚಿಂತನೆ ನೀಡಿದೆ. ಅವು ನಮ್ಮ ಇವತ್ತಿನ ತಿಳುವಳಿಕೆಗೆ ಆಧಾರ ಆಗಿದೆ. ಹೊಸ ವಿಜ್ಞಾನ ಮತ್ತೆ ಹಳೆ ಆಧ್ಯಾತ್ಮಗಳ ಮಧ್ಯ ವಿರೋಧಕ್ಕೆ ಕಾರಣ ಇಲ್ಲ. ಪರಮಾರ್ಥದಲ್ಲಿ ಆಧ್ಯಾತ್ಮ, ವ್ಯವಹಾರದಲ್ಲಿ ವಿಜ್ಞಾನ ಎರಡೂ ಸಮ್ಮಿಳಿತವಾಗಬೇಕು. ನಾವು ಅರಿಯಬೇಕು, ಅರ್ತ್ರೆ ಅರ್ಥ ಆಗತ್ತೆ. ಹಾಗೆ ಅರಿಯದೆ ಅದು ಹಳತ್ತು. ನೋಡಿ, ನಾವು ಆಧುನಿಕರು ಆಧುನಿಕ ವಿಜ್ಞಾನನ ಎಲ್ಲಿ ತನಕ ತಗೊಂಡು ಹೋಗಿದ್ದೀವಿ ಅಂತ ಕೊಚ್ಕೊಳ್ಳೋ ಇವತ್ತಿನ ನವೀನರು ಈ ಆಧುನಿಕ ವಿಜ್ಞಾನವೇನೋ ಆಕಾಶದಿಂದ ಹಾಗೆ ಉದುರಿಬಿಡ್ಲಿಲ್ಲ. ಅದು ಸಹ ಆ ಪುರಾತನದ ಆಧಾರದ ಮೇಲೆ ಕಂಡುಕೊಂಡದ್ದು ಅಂತ ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ. ವೇದ ಕಾಲದಲ್ಲಿ ಕೇವಲ ತಪಸ್ಸಿನಿಂದಲೇ ಸೃಷ್ಟಿ ರಹಸ್ಯನ ಕಂಡುಕೊಂಡ ನಮ್ಮ ಸನಾತನ ಸಂಸ್ಕೃತಿಯ ಋಷಿಮುನಿಗಳು ಇವತ್ತಿನ ಆಧುನಿಕ ವಿಜ್ಞಾನಗಳಿಗೆ ಹೋಲಿಸೋದಕ್ಕೂ ಆಗೋದಿಲ್ಲ. ವೇದ ಕಾಲದಲ್ಲಿ ಕೇವಲ ತಪಸ್ಸಿನಿಂದಲೇ ಸೃಷ್ಟಿ ರಹಸ್ಯನ ಕಂಡುಕೊಂಡ ನಮ್ಮ ಸನಾತನ ಸಂಸ್ಕೃತಿಯ ಋಷಿಮುನಿಗಳನ್ನ ಇವತ್ತಿನ ಆಧುನಿಕ ವಿಜ್ಞಾನಿಗಳಿಗೆ ಹೋಲಿಸೋದಿಕ್ಕಾಗೋದಿಲ್ಲ. ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ, ಔಷಧೀಯ ಜ್ಞಾನ, ಖಗೋಳಶಾಸ್ತ್ರ, ವಾಸ್ತುಶಾಸ್ತ್ರ, ವಸ್ತುಶಾಸ್ತ್ರ ಮುಂತಾದ ಅನೇಕಾನೇಕ ವಿಜ್ಞಾನದ ವಿಷಯಗಳ ಜೊತೆಗೆ ವೇದಾಂತ ಶಾಸ್ತ್ರವನ್ನೂ ಒಳಗೊಂಡಿತ್ತು ಅಂದಿನವರ ವಿಸ್ತಾರವಾದ ಮತ್ತು ನಿಖರವಾದ ಜ್ಞಾನ. ಇವತ್ತ್ಯಾವುದು ಆಳವಾದ ಅಭ್ಯಾಸ ಇಲ್ಲದ ಕೇವಲ ಹೊಟ್ಟೆಪಾಡಿನ ಕಲಿಕೆಯಾಗಿದೆ ನಮ್ಮ ವಿದ್ಯಾಭ್ಯಾಸ. ಇವತ್ತು ಏನೇ ಕಲ್ತ್ರು ಅದೆಲ್ಲ ಅಂದಿನ ವಿಶೇಷ ಜ್ಞಾನದ ಆಧಾರದಿಂದಲೇ ಇರಬೇಕು. ಹಾಗಾಗಿ ಹಳೇದು ಅನ್ನೋದಕ್ಕಿಂತ ಮೂಲವಾದದ್ದು ಅಂದರೆ ಹೆಚ್ಚು ಸೂಕ್ತ ಅನ್ಸತ್ತೆ. ಮೂಲದೊಟ್ಟಿಗಿನ ಕೊಂಡಿ ಕಳಚಿದ್ರೆ ನಮ್ಗಾಗೋದು ಕೇವಲ ಎಡಬಿಡಂಗಿ ಸ್ಥಿತಿ. ಹಳೆಯದನ್ನ ಮರೆತ್ರೆ ಅದು ದುರಂತ. ಒಂದ್ ಮರ ಹೊಸ ಚಿಗುರ ತಳೆದು ಪ್ರತಿ ವಸಂತದಲ್ಲೂ ತನ್ನ ಸೊಬಗನ್ನ ಮೆರೆಯಬೇಕಾದ್ರೆ ಭೂಮಿಯಾಳದಲ್ಲಿ ತನ್ನ ಹಳೆಯ ಬೇರಿನ ಜೊತೆ ಸಂಪರ್ಕದಿಂದಲೇ ಸಾಧ್ಯ. ಹಾಗೆ ನಮ್ಮ ಜ್ಞಾನ ಮತ್ತೆ ಸಂಸ್ಕಾರಗಳು ಚಿರಕಾಲ ಉಳಿಬೇಕಾದ್ರೆ ಮತ್ತೆ ಹೊಸ ಹೊಸ ಆಯಾಮಗಳೊಟ್ಟಿಗೆ ವಿಕಾಸವಾಗಬೇಕಾದ್ರೆ ಪುರಾತನ ಜ್ಞಾನದ ಆಧಾರದ ಮೇಲಾಗಬೇಕೇ ಹೊರತು ಅದನ್ನು ಮರ್ತಲ್ಲ. ದುರಂತ ಅಂದ್ರೆ ಇವತ್ತಿನ ನಮ್ಮ ಆಧುನಿಕ ಸಮಾಜ ನಿಧಾನವಾಗಿ ಅಧೋಗತಿಗೆ ಇಳಿತಾ ಇದೆ. ಅದನ್ನ ತಡೆಗಟ್ಟಿ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಕೊಡಬೇಕಾದ್ರೆ ನಮ್ಮ ಹಿಂದಿನವರ ಶುದ್ಧ ಮೌಲ್ಯಗಳೊಟ್ಟಿಗೆ ಮತ್ತು ನಮ್ಮ ಗಟ್ಟಿ ಸಂಬಂಧನ ಕಟ್ಕೊಳ್ಳೋದೇ ದಾರಿ. ಅನ್ಯಥಾ ಅಧೋಗತಿ ತಪ್ಪಿದ್ದಲ್ಲ. ನಿಮ್ಗೇನು ಅನ್ನಿಸ್ತು? ಅನಿಸಿಕೆನ ಕಳಿಸಿಕೊಡ್ಬೋದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಮಕ್ಕಳೇ, ಇವತ್ತು ನಾನೊಂದು ಕಾಗೆ ಕಥೆಯನ್ನ ಹೇಳ್ತೀನಿ.
6: ಪೊನ್ನಜ್ಜಿ, ಅವತ್ತೊಂದು ಕಾಗೆ ಕಥೆ ಹೇಳಿದ್ಯಲ್ಲ, ಅದೇನಾ?
5: ಇಲ್ಲಪ್ಪ, ಇದು ಬೇರೆ ಕಾಗೆ ಕತೆ.
6: ಪೊನ್ನಜ್ಜಿಗೆ ಕಾಗೆ ಅಂದ್ರೆ ಪ್ರೀತಿ, ಅದಕ್ಕೆ ಕಾಗೆ ಕತೆ ಹೇಳ್ತಾಳೆ.
5: ಹಾಗೆ ಅನ್ಕೊಳ್ಳಿ, ಈಗ ಕಾಗೆ ಕತೆನ ಕೇಳಿ. ಒಂದು ದೊಡ್ಡ ವೃಕ್ಷ ಇತ್ತು. ಆ ವೃಕ್ಷದಲ್ಲಿ ಒಂದು ಕಾಗೆ ವಾಸ ಮಾಡ್ಕೊಂಡಿತ್ತು. ಆ ಕಾಗೆ ಆಹಾರ ಹುಡುಕುವಾಗ, ಅತ್ತ ಇತ್ತ ಹಾರುವಾಗ ಇತರ ಪಕ್ಷಿಗಳನ್ನು ಗಮನಿಸ್ತಾ ಇತ್ತು. ಆ ವೃಕ್ಷದ ಸುತ್ತಮುತ್ತಲು ಕೋಗಿಲೆ, ಗಿಳಿ, ಕೊಕ್ಕರೆ, ನವಿಲು ಎಲ್ಲ ಪಕ್ಷಿಗಳು ವಾಸ ಮಾಡ್ತಾ ಇದ್ವು. ಅದನ್ನೆಲ್ಲ ನೋಡ್ತಾ ನೋಡ್ತಾ ಕಾಗೆಗೆ ತನ್ನ ಬಗ್ಗೆ ಕೀಳರಿಮೆ ಹುಟ್ಟುತ್ತೆ. ಅದು ಯೋಚನೆ ಮಾಡುತ್ತೆ, ಛೇ, ನಂದು ಒಂದು ಬದುಕೆ. ನನ್ನ ಮೈ ಬಣ್ಣ ಕಡುವು ಕಪ್ಪು, ನನ್ನ ಕಂಠ ಕರ್ಕಶ, ನನ್ನನ್ನು ಕಪ್ಪು ಕಪ್ಪು ಅಂತ ಎಲ್ಲರೂ ಹೀಗಳಿತಾರೆ. ನಾನು ಬಾಯ್ಬಿಟ್ಟು ಕಾ ಕಾ ಅಂತ ಕೂಗಿದ್ರೆ ಅಯ್ಯೋ ಕರ್ಕಶ ಅಂತ ಮೂತಿ ಮುರಿತಾರೆ. ಬೇರೆ ಪಕ್ಷಿಗಳೆಲ್ಲ ಎಂಥ ಅದೃಷ್ಟ ಮಾಡಿದ್ದಾವೆ, ಅವುಗಳಿಗೆ ಸುಂದರ ಬಣ್ಣ ಇದೆ, ಮಧುರವಾದ ಕಂಠ ಇದೆ. ಭಗವಂತ ನನಗೆಷ್ಟೊಂದು ಅನ್ಯಾಯ ಮಾಡಿದ್ದಾನೆ. ಒಳ್ಳೆ ರೂಪ ಕಂಠ ಯಾವುದೂ ಇಲ್ಲದೆ ನಾನು ಹೇಗೆ ಸುಖವಾಗಿ ಇರಬಲ್ಲೆ ಅಂತ ದುಃಖ ಪಡುತ್ತೆ. ಆಗ ಅದರ ದೃಷ್ಟಿ ಮರದ ಇನ್ನೊಂದು ಕೊಂಬೆಯ ಮೇಲೆ ಕೂತ ಕೋಗಿಲೆ ಮೇಲೆ ಹೋಗುತ್ತೆ. ಅದು ಯೋಚನೆ ಮಾಡುತ್ತೆ, ಆ ಕೋಗಿಲೆ ಎಷ್ಟು ಅದೃಷ್ಟ ಮಾಡಿದೆ, ಅದಕ್ಕೆ ಎಂಥ ಮಧುರವಾದಂಥ ಕಂಠ ಇದೆ, ಅದರ ಕಂಠಕ್ಕೆ ಮರಳಾಗದವರೇ ಇಲ್ಲ, ಅದಕ್ಕೆ ಅದು ಬಹಳ ಸುಖವಾಗಿರಬೇಕು ಅಂದ್ಕೊಂಡು ಕೇಳೇ ಬಿಡೋಣ ಅಂತ ಕೋಗಿಲೆ ಹತ್ರ ಹಾರಿ ಬಂದು ಕೇಳತ್ತೆ. ಗೆಳೆಯ, ಭಗವಂತ ನಿನಗೆ ಒಳ್ಳೆ ಕಂಠ ಕೊಟ್ಟಿದ್ದಾನೆ, ಹಾಗಾಗಿ ನೀನು ಬಹಳ ಅದೃಷ್ಟವಂತ ಅಲ್ವೇ ಅಂತ ಹೇಳ್ತು. ಅದಕ್ಕೆ ಆ ಕೋಗಿಲೆ, ಭಗವಂತ ಕೊಕ್ಕರೆಗೆ ಶುಭ್ರವಾದ ಶ್ವೇತ ವರ್ಣವನ್ನು ನೀಡಿದ್ದಾನೆ, ಒಳ್ಳೆ ರೂಪ ಕೊಟ್ಟಿದ್ದಾನೆ, ಒಳ್ಳೆ ಕಂಠನೂ ಇದೆ, ಆದರೆ ನನ್ನ ಹತ್ರ ಕೇವಲ ಮಧುರ ಕಂಠ ಇದೆ, ರೂಪ ಇಲ್ಲ. ನಾನು ಕೂಡ ನಿನ್ನ ಹಾಗೆ ಕಪ್ಪು, ಹಾಗಾಗಿ ನನಗಿಂತ ಕೊಕ್ಕರೆನೇ ಹೆಚ್ಚು ಸುಖಿ ಇರಬೇಕು ಅಂತ ಮುಖ ಸಪ್ಪೆ ಮಾಡಿ ಹೇಳ್ತು. ಆಗ ಕಾಗೆ, ಹೌದಲ್ಲ, ಕೋಗಿಲೆ ಹೇಳೋದು ಸರಿನೇ ಇದೆ, ಕೊಕ್ಕರೆನ ಕೇಳೇ ಬಿಡೋಣ ಅಂತ ಹಾರಿ ಹಾರಿ ಕೊಕ್ಕರೆ ಹತ್ರ ಬರುತ್ತೆ. ಬಂದು, ಕೊಕ್ಕರೆಯೇ, ಭಗವಂತ ನಿನಗೆ ಒಳ್ಳೆ ರೂಪ ಒಳ್ಳೆ ಕಂಠ ಎರಡನ್ನೂ ಕೊಟ್ಟಿದ್ದಾನೆ, ಜಗತ್ತಿನ ಅತೀ ಸುಖಿ ಅಂದರೆ ನೀನೇ ಇರಬೇಕು ಅಲ್ವೇ ಅಂತ ಕೇಳ್ತು. ಅದಕ್ಕೆ ಕೊಕ್ಕರೆ, ಗೆಳೆಯ, ಭಗವಂತ ನನಗೆ ಒಂದೇ ಬಣ್ಣ ನೀಡಿದ್ದಾನೆ, ಆದರೆ ಆ ಗಿಳಿನ ನೋಡು, ಅದಕ್ಕೆ ಸುಂದರ ಕಂಠದ ಜೊತೆಗೆ ಎಷ್ಟು ಚಂದದ ಹಸಿರು ಬಣ್ಣ ಕೊಟ್ಟಿದ್ದಾನೆ. ಅದ್ರ ಕೊಕ್ಕನ್ನು ನೋಡು, ಎಷ್ಟು ಕೆಂಪಾಗಿದೆ. ಆ ಗಿಳಿ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ನೋಡು. ಹಾಗಾಗಿ ನನಗಿಂತ ಆ ಗಿಳಿನೇ ಸುಖವಾಗಿರಬೇಕು ಅಂತ ತನ್ನ ವಿಷಾದವನ್ನು ವ್ಯಕ್ತಪಡಿಸುತ್ತೆ. ಕಾಗೆ ಅಂದ್ಕೊಳ್ಳುತ್ತೆ, ಹೌದಲ್ಲ, ಕೊಕ್ಕರೆ ಮಾತು ಸರಿಯಾಗೇ ಇದೆ ಅಂತ ಯೋಚನೆ ಮಾಡ್ತಾ, ಕೇಳೇ ಬಿಡೋಣ ಗಿಳಿ ಹತ್ರ ಅಂತ ಗಿಳಿ ಹತ್ರ ಹಾರ್ಕೊಂಡು ಹಾರ್ಕೊಂಡು ಹೋಗುತ್ತೆ. ಬಂದು, ಗೆಳೆಯ ಗಿಳಿಯೇ, ನಿನಗೆ ಎಷ್ಟು ಸುಂದರ ಕಂಠ ಇದೆ, ಎಷ್ಟು ಸುಂದರವಾದ ರೂಪ ಇದೆ, ಈ ಹಸಿರು ಮೈಬಣ್ಣ, ಕೆಂಪು ಬಾಗಿದ ಕೊಕ್ಕು, ಎಷ್ಟು ಚಂದ ಕಾಣ್ತಾ ಇದೆಯಾ ನೀನು. ಹಾಗಾಗಿ ಪ್ರಪಂಚದ ಆನಂದ ಎಲ್ಲ ನಿಂದೇ ಆಗಿರಬೇಕು ಅಲ್ವೇ ಅಂತ ಕೇಳ್ತು. ಆಗ ಆ ಗಿಳಿ ವಿಷಣ್ಣವಾಗಿ, ನನಗಿಂತಲೂ ಹೆಚ್ಚು ಸುಖಿ ನವಿಲಾಗಿರಬೇಕು, ಏಕೆ ಅಂತ ಕೇಳ್ತೀಯಾ. ನನಗೆ ದೇವರು ಬರೀ ಎರಡು ಬಣ್ಣ ಕೊಟ್ಟಿದ್ದಾನೆ, ಆದರೆ ನೋಡು ಆ ನವಿಲನ್ನು, ಆ ನವಿಲಿಗೆ ಎಷ್ಟು ಬಣ್ಣ ಇದೆ, ಅದರ ಸಾವಿರ ಸಾವಿರ ಗರಿಗಳ ಚಂದ ನೋಡು, ಗರಿ ಬಿಚ್ಚಿ ತೂಗಿ ಕುಣಿಯುವ ಅದರ ನಾಟ್ಯದ ಪರಿ ನೋಡು, ಅದನ್ನು ನೋಡೋಕ್ಕೆ ಅಂತ ಕಾತುರದಲ್ಲಿ ನಿಲ್ಲುವ ಜನರ ಸಾಲ್ ನೋಡು. ನಾನು ಎಲ್ಲಿಯ ಸುಖಿ, ಆ ಚಂದದ ನವಿಲೇ ಹೆಚ್ಚು ಸುಖಿಯಾಗಿರಬೇಕು ಅಂತ ಮುಖ ಜೋಲ್ ಮಾಡಿ ಉತ್ತರ ಹೇಳ್ತು. ಆಗ ಕಾಗೆ ಯೋಚನೆ ಮಾಡುತ್ತೆ, ಹೌದಲ್ಲ, ಗಿಳಿ ಎಷ್ಟು ಸತ್ಯ ಹೇಳಿದೆ, ನಾನ್ಯಾಕೆ ನವಿಲ್ ಚಂದದ ಬಗ್ಗೆ ಈ ಮೊದಲು ಯೋಚನೆ ಮಾಡಲಿಲ್ಲ ಅಂತ ಮತ್ತೆ ಗಗನಕ್ಕೆ ಹಾರತ್ತೆ.
6: ಇದು ಅಲ್ಲ ಕಾಗೆ ಗೀಳಾಯ್ತಲ್ಲ ಪೊನ್ನಜ್ಜಿ, ಕೆಲವೊಮ್ಮೆ ಮುನ್ನನ ನನ್ಗಿಂತ ಚಂದ ಅನ್ಸ್ತಾನೆ.
2: ನಂಗೆ ಹಾಗಲ್ಲಪ್ಪ, ನಂಗೆ ನಾನೇ ಚಂದ ಅನ್ಸುತ್ತೆ.
6: ನೀನ್ ಬಿಡು ಸುರ್ಸುಂದ್ರಿ.
5: ಚಿನ್ನು, ಹಾಗೆಲ್ಲ ಅಂದ್ಕೋಬಾರ್ದು, ಅವರವರ ಸೌಂದರ್ಯ ಸಾಮರ್ಥ್ಯ ಅವರವರದ್ದಾಗಿರುತ್ತೆ, ನಮ್ಮತನದ ಬಗ್ಗೆ ಹೆಮ್ಮೆ ಮತ್ತು ವಿಶ್ವಾಸ ನಮಗಿರಬೇಕು. ಇರಲಿ, ಈಗ ಕಾಗೆ ಕತೆನ ಮುಂದುವರಿಸ್ತೀನಿ. ಇತ್ತ ಕಾಗೆ ಏನಾದರೂ ಸರಿ ಪ್ರಪಂಚದ ಪರಮ ಸುಖಿಯನ್ನು ಕಾಣಲೇಬೇಕು ಅನ್ನೋ ಹಠದಿಂದ ಹಾರಿ ನವಿಲಿನ ಹತ್ರ ಬರುತ್ತೆ. ಬಂದ್ಬಿಟ್ಟು, ಎಲೆ ಸುಂದರಾಂಗನೆ, ನೀನೇ ಅಲ್ವೇ ಜಗತ್ತಿನ ಅತ್ಯಂತ ಪರಮ ಸುಖಿ, ನಿನ್ನಲ್ಲಿ ಎಷ್ಟೊಂದು ಬಣ್ಣಗಳಿವೆ, ಎಷ್ಟೊಂದು ಗರಿಗಳಿವೆ, ಅದನ್ನೆಲ್ಲ ಬಿಚ್ಚಿ ನೀ ನಿಂತೆ ಅಂದರೆ ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ. ನಿನ್ನ ಕುಣಿತದ ಮೋಹಕತೆಗೆ ಮನ ಸೋಲ್ದವರು ಯಾರಿದ್ದಾರೆ ಹೇಳು ಅಂತ ಹೇಳಿದಾಗ ನವಿಲು ಒಂದು ಚಂದದ ಉತ್ತರ ಕೊಡುತ್ತೆ. ಎಲ್ಲಕ್ಕಿಂತ ಅದೃಷ್ಟವುಳ್ಳ ಪಕ್ಷಿ ಕಾಗೆ ಆಗಿದೆ ಅಂತ ಹೇಳ್ತು. ಕಾಗೆಗೆ ನವಿಲಿನ ಈ ಉತ್ತರವನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ಅದು ಕೇಳುತ್ತೆ, ಏನು ಕಾಗೆನೆ, ನಾನಂತೂ ಸುಖವಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತು. ಮತ್ತೆ ಅದು ಹೇಗೆ ಅಂತ ನವಿಲನ್ನು ಕೇಳುತ್ತೆ. ಅದಕ್ಕೆ ನವಿಲು, ನಾನು ಇದುವರೆಗೆ ಹೋದ ಯಾವುದೇ ಝೂನಲ್ಲಿ ಕಾಗೆ ಬಂಧಿತವಾಗಿರೋದನ್ನು ನೋಡೇ ಇಲ್ಲ ಅಂತ ಉತ್ತರ ಕೊಡ್ತು. ಕಾಗೆಗೆ ಜ್ಞಾನೋದಯ ಆದ ಹಾಗಾಯಿತು. ಹೌದಲ್ಲ, ನನ್ನ ಜೀವನದಲ್ಲಿ ಒಳ್ಳೆ ರೂಪ ಒಳ್ಳೆ ಬಣ್ಣ ಇಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಮಾಡಿಕೊಂಡು ನಾನು ಎಷ್ಟು ದುಃಖ ಪಡ್ತಾ ಇದ್ದೀನಿ, ಆದರೆ ನಿಜವಾಗ್ಲೂ ಅದು ಒಂದು ರೀತಿಲಿ ನನಗೆ ವರವಾಗಿದೆ. ನಾನು ಎಂದೂ ಇತರರ ಹಾಗೆ ಪಂಜರದಲ್ಲಿ ಬಂಧಿತವಾಗಿಲ್ಲ ಅಂತ ಅದು ಬಹಳ ಸಂತೋಷ ಪಡುತ್ತೆ. ಆ ಸಂತೋಷದಲ್ಲಿ ಕಾ ಕಾ ಅಂತ ತನ್ನ ಧ್ವನಿಗೆ ಬೇಸರ ಪಟ್ಕೊಳ್ಳದೆ ಗಗನದ ಎತ್ತರಕ್ಕೆ ಹಾರತ್ತೆ. ಈಗ ಹೇಳಿ, ಈ ಕಾಗೆ ಕತೆ ಹೇಗಿತ್ತು ಅಂತ? ಈ ಕಾಗೆ ಕತೆಯಿಂದ ನೀವೇನು ಕಲ್ತ್ರಿ ಅದನ್ನು ಹೇಳಿ.
6: ಈ ಕಾಗೆ ಕತೆ ಏನು ಹೇಳತ್ತಂದ್ರೆ, ಜೀವನದಲ್ಲಿ ನಮ್ಮ ಕೊರತೆಗಳ ಬದಲು ಸಂಪನ್ನತೆಗಳನ್ನು ಲೆಕ್ಕ ಮಾಡಬೇಕು.
2: ಇನ್ನೊಬ್ಬರ ಸುಖ ಸಂಪತ್ತುಗಳನ್ನು ನೋಡಿ ತಮಗಿಲ್ಲ ಅಂತ ಕೊರಬಾರ್ದು.
6: ಬದಲಿಗೆ ನಮಗೆ ದೊರಕಿರೋ ವಸ್ತುಗಳತ್ತ ಗಮನ ಹರಿಸಿದಾಗ ಸುಖ ನಮ್ದಾಗುತ್ತೆ,
2: ನಾವು ಅತ್ಯಂತ ಸುಖಿಗಳಾಗಿರ್ತೇವೆ.
5: ಹೀಗೆ ನಾವು ಹೇಗೆ ಸುಖವಾಗಿರ್ಬೇಕು ಅಂತ ನಿಮಗೆಲ್ಲ ತಿಳಿತು ತಾನೆ?
2: ತಿಳಿತು ತಿಳಿತು ಪೊನ್ನಜ್ಜಿ.
0: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನಾ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535198.

0: 1545.
1: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
11: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಗೋಪಾಳದ ಶ್ರೀರಾಮಕೃಷ್ಣ ವಿದ್ಯಾನಿಕೇತನ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ 3 ಗೋಪಾಳದ ಕ್ರೀಡಾ ಸಂಕೀರ್ಣದಲ್ಲಿರುವ ಈಜುಕೊಳದಲ್ಲಿ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆ ನಡೆಯಲಿದೆ. 14 ಹಾಗೂ 17 ವಯೋಮಿತಿಯ 2 ವಿಭಾಗದ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆ ನಡೆಯಲಿದೆ. ಜಿಲ್ಲೆಯ ಎಲ್ಲ ತಾಲೂಕಿನ ಈಜು ಸ್ಪರ್ಧಾಳುಗಳು ಈಜು ಸಮವಸ್ತ್ರದೊಂದಿಗೆ, ಟಿಪಿಒರವರ ಸಹಿಯ ಸಾಮರ್ಥ್ಯ ಪ್ರಮಾಣ ಪತ್ರದೊಂದಿಗೆ ಅಕ್ಟೋಬರ್ 3 ಬೆಳಗ್ಗೆ 9:30 ಸರಿಯಾಗಿ ಈಜುಕೊಳದ ಅಧಿಕಾರಿಗಳ ಬಳಿ ಹೆಸರು ನೋಂದಣಿ ಮಾಡಿಸಿಕೊಳ್ಳಲು ಸೂಚಿಸಲಾಗಿದೆ. ಮುಂದಿನ ವಿವರ. ಕೆಲಸದ ಒತ್ತಡದ ನಡುವೆ ಸಂಗೀತವು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ. ಶಿಕ್ಷಕರಲ್ಲಿರುವ ಸಂಗೀತ ಪ್ರತಿಭೆಯನ್ನು ಹೊರತರುವ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಉತ್ತಮ ಕಾರ್ಯ ಎಂದು ಕರ್ನಾಟಕ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಬಸಪ್ಪ ಹೇಳಿದರು. ಶಿವಮೊಗ್ಗ ನಗರದ ವಾಣಿಜ್ಯ ಭವನದಲ್ಲಿ ಸೆಪ್ಟೆಂಬರ್ 27 ಶಿಕ್ಷಕರ ಗಾಯನ ವೇದಿಕೆ, ಶಿವಮೊಗ್ಗ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ಗಾಯನ ಸಮ್ಮಿಲನ 3. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, ಶಿಕ್ಷಕರು ತಮ್ಮ ವೃತ್ತಿಯ ಒತ್ತಡದ ನಡುವೆಯೂ ಸಂಗೀತದಂತಹ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ. ಇಂತಹ ಕಾರ್ಯಕ್ರಮಗಳು ಶಿಕ್ಷಕರಲ್ಲಿನ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಸಂಗೀತಾಸಕ್ತರನ್ನು ಒಂದೆಡೆ ಸೇರಿಸುವ ಉತ್ತಮ ವೇದಿಕೆಯಾಗಿದೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸುಮಾರು 60 ಶಿಕ್ಷಕರು ಭಾಗವಹಿಸಿ 60 ಹೆಚ್ಚು ಚಿತ್ರಗೀತೆ, ಭಾವಗೀತೆ ಹಾಗೂ ಜಾನಪದ ಗೀತೆಗಳನ್ನು ಹಾಡುವ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು. ಈ ಸಂದರ್ಭದಲ್ಲಿ ಭಾವಗಾನ ತಂಡದ ಸ್ಥಾಪಕರಾದ ಹಾಗೂ ಪ್ರಖ್ಯಾತ ಗಾಯಕರಾದ ಭದ್ರಾವತಿಯ ವಾಸು ಮತ್ತು ರಾಜ್ಯಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಕುಬೇರ್ ನಾಯ್ಕ್ ಅವರನ್ನು ಶಿಕ್ಷಕರ ಗಾಯನ ವೇದಿಕೆಯ ವತಿಯಿಂದ ಸನ್ಮಾನಿಸಲಾಯಿತು. ಶಿಕ್ಷಕರಲ್ಲಿ ಅಡಗಿರುವ ಸಂಗೀತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಹಾಗೂ ಸಂಗೀತದ ಮೂಲಕ ಶಿಕ್ಷಕರಲ್ಲಿ ಉತ್ಸಾಹ ಮತ್ತು ಸಂತಸ ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾದ ಶಿಕ್ಷಕರ ಗಾಯನ ಸಮ್ಮಿಲನ 3. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಮುಂದಿನ ವಿವರ. ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಯನ್ನು ವ್ಯಾಪಕವಾಗಿ ವಿಸ್ತರಿಸಲಾಗುತ್ತಿದ್ದು, ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆಪಿಎಸ್ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಿರೇಕಲಗೋಡು ಹಾಗೂ ಅಂಕರವಳ್ಳಿ ಭಾಗದಲ್ಲಿ ಸುಮಾರು 2.50 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 1,200

ಎಸ್ಟಿ ಕೆಪಿಎಸ್ ಶಾಲೆಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲು 3 ಕೋಟಿಯಿಂದ 7 ಕೋಟಿವರೆಗೆ ವೆಚ್ಚ ಮಾಡಲಾಗುವುದು. ಪಠ್ಯಶಿಕ್ಷಣದ ಜೊತೆಗೆ ಕ್ರೀಡೆ, ಸಂಗೀತ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಅಗತ್ಯವಿರುವ ಶಿಕ್ಷಕರನ್ನು ನೇಮಕ ಮಾಡಲಾಗುವುದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಶಾಲೆಗಳಿಗೆ ಉಚಿತ ಬಸ್ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ಸೊರಬ ತಾಲೂಕಿಗೆ 7 ಕೆಪಿಎಸ್ ಶಾಲೆಗಳು ಮಂಜೂರಾಗಿದ್ದು ಶೀಘ್ರದಲ್ಲೇ ಶಾಲೆಗಳನ್ನು ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಜಯಶೀಲಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಣಪತಿ ಹುಲ್ತಿಕೊಪ್ಪ, ಮುಖಂಡ ತಬಲಿ ಬಂಗಾರಪ್ಪ, ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಎಂಡಿ ಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಣ್ಣಪ್ಪ ಹಾಲಗಟ್ಟ ಹಾಗೂ ಸದಾನಂದಗೌಡ, ಕೆವಿ ಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುನಿಲ್ ಗೌಡ, ತಹಶೀಲ್ದಾರ್ ಕೆ ಪುರಂದರ್, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಆರ್, ಬೂತ್ ಅಧ್ಯಕ್ಷ ಯುವರಾಜ್, ಟಿ ಶಿವಾನಂದ್ ಶಂಕರ್ ನಾಯಕ್, ದಯಾನಂದ್ ಗೌಡ, ನಾಗರಾಜ್ ಚಂದ್ರಗುತ್ತಿ, ನಾಗರಾಜ್ ಚಿಕ್ಕಸವಿ, ಪ್ರಭು, ಭಾಷಾ ಸಾಬ್, ಬಸಪ್ಪ ಅಂಕ್ರವಳ್ಳಿ, ಕೇಶವಣ್ಣ ರವಿಕುಮಾರ್, ಗಿರಿಗೌಡ, ರೇಖಾ ಸೇರಿದಂತೆ ಹಲವರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕುಂಸಿ ಸಮೀಪದ ಆಯನೂರಿನ ಸರ್ಕಾರಿ ಪಿಯು ಕಾಲೇಜಿನ ಪ್ರಥಮ ಪಿಯು ವಿದ್ಯಾರ್ಥಿನಿ ಎಲ್ ದೀಪಿಕಾ ಸೋಮವಾರ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಗುಡ್ಡಗಾಡು ಓಟದಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿನಿಗೆ ಪ್ರಾಂಶುಪಾಲ ಪಿ ಕುಮಾರಪ್ಪ ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ಶ್ರೀರಂಗನಾಥ ವಾಣಿಜ್ಯ ವಿದ್ಯಾಶಾಲೆಯು ಕಳೆದ ಜುಲೈನಲ್ಲಿ ನಡೆಸಿದ ಟೈಪ್ ರೈಟಿಂಗ್ ಕನ್ನಡ ಮತ್ತು ಆಂಗ್ಲ ಪರೀಕ್ಷೆಯಲ್ಲಿ 100%ರ ಫಲಿತಾಂಶ ಪಡೆದುಕೊಂಡಿದೆ. ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ವಿಭಾಗದಲ್ಲಿ ಅಹಮದ್ ಅಲಿ 92%, ಸಾದಿಯಾ ಗುಲ್ಜಾರ 88.50% ಅಂಕ ಪಡೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಮಹಮ್ಮದ್ ಫಹಾದ್ ಸಾದಿಕ್ ಆಂಗ್ಲ ವಿಭಾಗದಲ್ಲಿ 88.50 ಹಾಗೂ ಕನ್ನಡ ಪ್ರೌಢ ದರ್ಜೆ ವಿಭಾಗದಲ್ಲಿ 89 ಅಂಕದೊಂದಿಗೆ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ಪ್ರಾಂಶುಪಾಲ ಬಿಜೆ ಚಂದ್ರಶೇಖರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ಜೆಎನ್ಎನ್ಸಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿ ಎಂ ಭೂಮಿಕಾ ವಿಟಿಯು ನಡೆದ ಇಂಜಿನಿಯರಿಂಗ್ ಅಂತಿಮ ಪರೀಕ್ಷೆಯ ಇಟಿಇ ವಿಭಾಗದಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿದ್ದಾರೆ. ಇವರು ನಗರದ ಪತ್ರಿಕಾ ವಿತರಕರಾದ ಮಂಜುನಾಥ್ ಮತ್ತು ಲಲಿತಾ ಅವರ ಪುತ್ರಿ. ಭೂಮಿಕಾ ಅವರ ಸಾಧನೆಗೆ ಸಾಗರ ತಾಲೂಕು ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಎನ್ ರಮೇಶ್, ಪತ್ರಕರ್ತ ಸಂಘದ ಅಧ್ಯಕ್ಷ ಮಹೇಶ್ ಹೆಗಡೆ ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯಲ್ಲಿ ಶಿಮುಲ್ ಏರ್ಪಡಿಸಿದ್ದ ಹೈನುಗಾರಿಕೆಯಿಂದ ಜೀವನ ಪಾಲನೆ ಕುರಿತು ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಂಸ್ಥೆಯ ಕನ್ನಡ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸೈಯದಾ ಶಾಫಿಯಾ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿ ಸಿದ್ದಪ್ಪ, ಆಡಳಿತಾಧಿಕಾರಿ ಡಾ ಎಸ್ಪಿ ರಾಕೇಶ್, ದೈಹಿಕ ಶಿಕ್ಷಣಾಧಿಕಾರಿ ಶಿವಲಿಂಗೇಗೌಡ, ಮುಖ್ಯ ಶಿಕ್ಷಕ ರೇಣುಕಪ್ಪ ಹೇಮಾವತಿ ಅಭಿನಂದಿಸಿದರು. ಮುಂದಿನ ವಿವರ. ಹೊಳೆಹೊನ್ನೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರೆಡ್ ರಿಬ್ಬನ್ ಕ್ಲಬ್ ವತಿಯಿಂದ ನೃಪತುಂಗ ವೃತ್ತದಲ್ಲಿ ಎಚ್ಐವಿ ಕುರಿತು ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಫ್ಲಾಶ್ ಮ್ಯಾಬ್ ಹಾಗೂ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವಿಕೆ ಹಾಗೂ ನಿಯಂತ್ರಣದ ಬಗ್ಗೆ ಕಾಯ್ದೆ 2017 ಸಹಾಯವಾಣಿ ಸಂಖ್ಯೆ 1097 ಕುರಿತು ಮಾಹಿತಿ ನೀಡಲಾಯಿತು. ಎಚ್ಐವಿ ಸೋಂಕಿನ ತಡೆಗಟ್ಟುವಿಕೆ, ಪರೀಕ್ಷೆ ಮತ್ತು ಚಿಕಿತ್ಸೆಯ ಮಹತ್ವ ಹಾಗೂ ಎಚ್ಐವಿ ಸೋಂಕಿತರ ಬಗ್ಗೆ ಸಮಾಜದಲ್ಲಿ ಇರುವ ಕಳಂಕ ಹಾಗೂ ತಾರತಮ್ಯ ನಿವಾರಿಸುವ ಅಗತ್ಯದ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಕೆಆರ್ ಪ್ರತಿಭಾ ಅಧ್ಯಕ್ಷತೆ ಹಾಗೂ ಯೂತ್ ರೆಡ್ ಕ್ರಾಸ್ ಕಾರ್ಯಕ್ರಮಾಧಿಕಾರಿ ಕೆ ದೀಪಾ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಎನ್ಆರ್ ಶಂಕರ್, ಸಾಂಸ್ಕೃತಿಕ ಸಂಯೋಜಕರಾದ ಡಾಕ್ಟರ್ ಕೆ ಛಾಯಶ್ರೀ, ರೇಂಜರ್ಸ್ ನಾಯಕಿ ಡಾಕ್ಟರ್ ಸಂಗೀತಾ ಬಾಗಲಿ, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಕೆ ವಿಶ್ವಾರಾಧ್ಯ, ಎ ಅಕ್ಷಯ್, ಎಚ್ ಸುರೇಶ್, ಸಾಗರ್ ಸಹಕರಿಸಿದರು. ಮುಂದಿನ ವಿವರ. ವಿಶೇಷಚೇತನರ ಸಬಲೀಕರಣ ಇಲಾಖೆಯಿಂದ ಫಲಾನುಭವಿ ಆಧಾರಿತ ಯೋಜನೆಗಳ ಸೌಲಭ್ಯ ಪಡೆಯಲು ವಿಶೇಷಚೇತನರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ಫಲಾನುಭವಿಗಳು ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಅಥವಾ ಸೇವಾ ಸಿಂಧು ಸೇವಾ ಒನ್ ಪೋರ್ಟಲ್ ಮುಖಾಂತರ ಸೆಪ್ಟೆಂಬರ್ 30 ಅರ್ಜಿ ಸಲ್ಲಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಸೊರಬ ತೋಟಗಾರಿಕೆ ಇಲಾಖೆ ವತಿಯಿಂದ 2026-27 ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಅಳವಡಿಸಲು ಸಹಾಯಧನ ನೀಡಲು ನೋಂದಣಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ 90% ಮೊದಲ 2 ಹೆಕ್ಟೇರ್ ವರೆಗೆ ಸಹಾಯಧನವನ್ನು ನೀಡಲಾಗುವುದು. 2 ಹೆಕ್ಟೇರ್ ಮೇಲ್ಪಟ್ಟ ಪ್ರದೇಶಕ್ಕೆ 45% ಸಹಾಯಧನ ನೀಡಲಾಗುವುದು. ರೈತರು ಹೆಚ್ಚಿನ ಮಾಹಿತಿಗಾಗಿ ಆಯಾ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಅಥವಾ ತೋಟಗಾರಿಕೆ ಇಲಾಖೆ ಸೊರಬ ಕಚೇರಿಯನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಆಗರದ ಹಳ್ಳಿಯಲ್ಲಿ ಆರ್ಡಿಎಫ್ ಟ್ರಾಂಚ್ 31 ಯೋಜನೆಯಡಿ ನಿರ್ಮಾಣಗೊಳ್ಳಲಿರುವ ನೂತನ ಪಶು ಚಿಕಿತ್ಸಾಲಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಶಿವಮೊಗ್ಗದ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಪೂರ್ಯನಾಯ್ಕ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕಿ ಶಾರದಾ ಪೂರ್ಯನಾಯ್ಕ ಅವರು ಗ್ರಾಮೀಣ ಪ್ರದೇಶದ ರೈತರು ಹಾಗೂ ಜಾನುವಾರು ಸಾಕಾಣಿಕೆದಾರರಿಗೆ ಅಗತ್ಯ ಪಶುವೈದ್ಯಕೀಯ ಸೇವೆಗಳು ಸ್ಥಳೀಯವಾಗಿಯೇ ದೊರೆಯುವಂತಾಗಬೇಕು. ನೂತನ ಪಶು ಚಿಕಿತ್ಸಾಲಯದಿಂದ ಜಾನುವಾರುಗಳ ಆರೋಗ್ಯ ರಕ್ಷಣೆಯೊಂದಿಗೆ ಪಶು ಸಂಗೋಪನೆಯನ್ನೇ ಜೀವನಾಧಾರವಾಗಿಸಿಕೊಂಡಿರುವ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಪಶುಸಂಗೋಪನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಸರ್ಕಾರಿ ಸೇವೆಗಳು ಗ್ರಾಮೀಣ ಜನರಿಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಿಸಿಪಿ ಬ್ಯಾಂಕ್ ನಿರ್ದೇಶಕ ಸಿ ಹನುಮಂತು ಸೇರಿ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ 66/11 kV ವಿದ್ಯುತ್ ವಿತರಣಾ ಕೇಂದ್ರ ತ್ಯಾವರೆ ಚಟ್ನಹಳ್ಳಿಯಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ 30/9/2026 ಬುಧವಾರ ಬೆಳಗ್ಗೆ 9:30 ಸಂಜೆ 5:30 ಈ ಕೆಳಗಿನ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಕುವೆಂಪುನಗರ ಎನ್ಇಎಸ್ ಬಡಾವಣೆ, ಶಿವಬಸವನಗರ, ವೀರಭದ್ರೇಶ್ವರ ಬಡಾವಣೆ, ಇಂದಿರಾಗಾಂಧಿ ಬಡಾವಣೆ, ಜ್ಯೋತಿನಗರ, ಸೂಡಾ ಬಡಾವಣೆ, ಜೆಎನ್ಎನ್ಸಿಇ ಕಾಲೇಜು, ಪರ್ಫೆಕ್ಟ್ ಅಲಾಯ್ ಫ್ಯಾಕ್ಟರಿ, ರೆಡ್ಡಿ ಬಡಾವಣೆ, ಬೊಮ್ಮನಕಟ್ಟೆ ಎ ಬ್ಲಾಕ್ನಿಂದ ಎಚ್ ಬ್ಲಾಕ್ವರೆಗೆ, ಹಳೆ ಬೊಮ್ಮನಕಟ್ಟೆ, ವಿನಾಯಕ ಬಡಾವಣೆ, ದೇವಂಗಿ 1ನೇ ಹಂತದ ಬಡಾವಣೆ, ಶಾಂತಿನಗರ, ಹೊನ್ನಾಳಿ ರಸ್ತೆ, ರಾಯಲ್ ಬಡಾವಣೆ, ಅನೂಪ್ ಪಾಟೀಲ್ ಬಡಾವಣೆ, ಫೆಬೆಲ್ಸ್ ಅಪಾರ್ಟ್ಮೆಂಟ್, ರಾಗಿಗುಡ್ಡ, ವಡ್ಡರಹಟ್ಟಿ, ದೇವಂಗಿ ತೋಟ, ವಿಜಯಲಕ್ಷ್ಮಿ ರೈಸ್ ಮಿಲ್, ತಾವರೆ ಚಟ್ನಹಳ್ಳಿ, ಯುಜಿಡಿ ಪ್ಲಾಂಟ್, ಗುಂಡಪ್ಪ ಶೆಡ್, ಸವಳಂಗ ರಸ್ತೆ, ತ್ಯಾವರ ಚಟ್ನಿಹಳ್ಳಿಯ ಯುಜಿಡಿ, ಶೇಷಾದ್ರಿಪುರಂ, ಲಕ್ಷ್ಮೀ ವೆಂಕಟೇಶ್ವರ ಸಾಮಿಲ್, ನವುಲೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ರಾಮನಗರ ಗ್ರಾಮದಲ್ಲಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳ ವತಿಯಿಂದ ರೈತರಿಗೆ ಜೀವಾಮೃತದ ತಯಾರಿಕೆ, ಬಳಕೆ ಹಾಗೂ ಮಹತ್ವದ ಕುರಿತು ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಜೀವಾಮೃತವು ಸಾವಯವ ಕೃಷಿಯಲ್ಲಿ ಬಳಸಬಹುದಾದ ಪ್ರಮುಖ ದ್ರವ ಸಾವಯವ ಗೊಬ್ಬರವಾಗಿದ್ದು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಹಾಗೂ ಮಣ್ಣಿನಲ್ಲಿರುವ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ ಎಂದು ವಿವರಿಸಿದರು. ಜೀವಾಮೃತ ತಯಾರಿಸಲು ದೇಸಿ ಹಸುವಿನ ಸಗಣಿ, ಗೋಮೂತ್ರ, ಬೆಲ್ಲ, ಕಡಲೆಹಿಟ್ಟು, ಮಣ್ಣು ಹಾಗೂ ನೀರನ್ನು ಬಳಸುವ ವಿಧಾನವನ್ನು ರೈತರಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಸಲಾಯಿತು. ಜೀವಾಮೃತವನ್ನು ಸೂಕ್ತ ಪ್ರಮಾಣದಲ್ಲಿ ತಯಾರಿಸಿ ಬೆಳೆಗಳಿಗೆ ಬಳಸುವುದರಿಂದ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಹಾಗೂ ಬೆಳೆಗಳ ಉತ್ತಮ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದರು. ಗ್ರಾಮದ ರೈತರು ಭಾಗವಹಿಸಿ ಜೀವಾಮೃತದ ತಯಾರಿಕೆ ಮತ್ತು ಬಳಕೆಯ ಕುರಿತು ಮಾಹಿತಿ ಪಡೆದುಕೊಂಡರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಜ್ಞಾನ ಮತ್ತು ಕೃಷಿ ಕ್ಷೇತ್ರದ ಅನುಭವವನ್ನು ನೀಡುವಲ್ಲಿ ಸಹಕಾರಿಯಾಗಿದೆ. ಮುಂದಿನ ವಿವರ. ಪಶ್ಚಿಮ ಘಟ್ಟಗಳು ಅಪರೂಪದ ಜೀವವೈವಿಧ್ಯದ ತಾಣವಾಗಿದ್ದು ಅದರ ಸಂರಕ್ಷಣೆ ಪರಿಸರ ಸಮತೋಲನದ ಜತೆಗೆ ಮಾನವ ಬದುಕಿನ ಭದ್ರತೆಗೂ ಅಗತ್ಯವಾಗಿದೆ ಎಂದು ಸಂಪನ್ಮೂಲ ವ್ಯಕ್ತಿ ಪ್ರೊಫೆಸರ್ ಶ್ರೀಪತಿ ಎಲ್ಕೆ ಹೇಳಿದರು. ಶಿವಮೊಗ್ಗ ನಗರದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪರಿಸರ ವಿಜ್ಞಾನ ವಿಭಾಗದ ವತಿಯಿಂದ ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆ ಹಾಗೂ ಕಸ್ತೂರಿರಂಗನ್ ವರದಿ ಕುರಿತು ಆಯೋಜಿಸಿದ್ದ ವಿಚಾರ ಸಂಕಿರಣ ಮತ್ತು ವಸ್ತು ಪ್ರದರ್ಶನದಲ್ಲಿ ಅವರು ಮಾತನಾಡಿದರು. ಪಶ್ಚಿಮ ಘಟ್ಟಗಳಲ್ಲಿ ಜೀವ ವೈವಿಧ್ಯ ಉಳಿಯಬೇಕು, ಅರಣ್ಯ ಸಂರಕ್ಷಿಸಬೇಕು ಎಂದು ಹೇಳುವವರು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಶಿಫಾರಸುಗಳನ್ನೇ ವಿರೋಧಿಸಿದರೆ ಸಂರಕ್ಷಣೆ ಹೇಗೆ ಸಾಧ್ಯ ಎಂಬುದನ್ನು ಚಿಂತಿಸಬೇಕು ಎಂದು ಅವರು ಹೇಳಿದರು. ಸಂಪನ್ಮೂಲ ವ್ಯಕ್ತಿ ಪ್ರೊಫೆಸರ್ ಶೇಖರ್ ಗೌಳೇರ್ ಅವರು ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆಯ ಕುರಿತು ಚಿತ್ರಗಳ ಸಹಿತ ಮಾಹಿತಿ ನೀಡಿದರು. ವಿವಿಧ ಅಪರೂಪದ ಸಸ್ಯ, ಪ್ರಾಣಿ ಹಾಗೂ ಜೀವಿಗಳ ಅಸ್ತಿತ್ವ, ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರವನ್ನು ಸರಳವಾಗಿ ವಿವರಿಸಿದರು. ವಿಚಾರ ಸಂಕಿರಣದ ಆಯೋಜಕ ಹಾಗೂ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾ ನಾಗರಾಜ್ ಪರಿಸರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೃಷ್ಣಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಾರಾ ಸಂಸ್ಥೆಯ ಧನುಷ್ ಅವರು ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯ ಹಾಗೂ ಪರಿಸರದ ಕುರಿತು ಸಮಗ್ರ ಮಾಹಿತಿ ಒಳಗೊಂಡ ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ದರು. ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೃಷ್ಣಮೂರ್ತಿಜಿ, ಪ್ರೊಫೆಸರ್ ಪ್ರಭಾಕರ್ ಬಿಟಿ, ಡಾ ಪುರುಷೋತ್ತಮ್, ಪ್ರೇಮಾ ಉಪಸ್ಥಿತರಿದ್ದರು. ಕುಮಾರಿ ಈಶ್ವರಿ ಕಾರ್ಯಕ್ರಮ ನಿರೂಪಿಸಿದರು. ಕುಮಾರಿ ವರ್ಷ ವಂದಿಸಿದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಂಡಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಐಎಂಎ ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ ಅಕ್ಟೋಬರ್ 1 ಬೆಳಗ್ಗೆ 9:30 ಸಂಜೆ 5:00 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
9: ಏನ್ ಸೀಕ್ರೆಟ್?
8: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
9: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
8: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
9: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
8: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
10: LIC ಹರ್ ಪಲ್ ಆಪ್ಕೆ ಸಾಥ್.
11: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
12: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
13: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
14: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು, ಈ ಎಲ್ಲಾ ವಿಷಯವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದಲ್ಲಿರುವಂತಹ ಒಂದು ವಿಶೇಷತೆ ಬಗ್ಗೆ ನಿಮಗೆ ವಿಷಯ ಮುಟ್ಟಿಸೋಣ ಅಂತ ಬಂದಿದ್ದೀನಿ. ಏನ್ ಗೊತ್ತಾ, ದಿನ ಕಾಫಿ ಟೀ ಕುಡಿಯೋ ಮುಂಚೆ ಅಥವಾ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಏನೇನು ಹೊಸ ವಿಷಯಗಳನ್ನ ನೋಡ್ತೀವಿ ಅಲ್ವಾ, ಆದ್ರೆ ಇವತ್ತು ನಾನು ನಿಮಗೊಂದು ಸೂಪರ್ ಇಂಟ್ರೆಸ್ಟಿಂಗ್ ಅಂಡ್ ಅಷ್ಟೇ ಶಾಕಿಂಗ್ ಸಸ್ಯದ ಬಗ್ಗೆ ಮಾಹಿತಿಯನ್ನ ನೀಡೋಣ ಅಂತಿದ್ದೀನಿ. ಏನಪ್ಪ ಅಂದ್ರೆ, ನಾವೆಲ್ಲರೂ ಮನುಷ್ಯರು, ಪ್ರಾಣಿಗಳನ್ನ ತಿಂತೀವಿ. ಅಂದ್ರೆ ಕೆಲವರು ಮಾಂಸಾಹಾರಿಗಳು ಪ್ರಾಣಿಯನ್ನ ತಿಂತಾರೆ, ಹಾಗೆ ಪ್ರಾಣಿಗಳು ಕೀಟಗಳನ್ನ ತಿನ್ನೋದು ಗೊತ್ತು. ಆದ್ರೆ ಒಂದು ಗಿಡ ಕ್ರಿಮಿ ಕೀಟಗಳನ್ನ ತಿನ್ನುತ್ತೆ ಅಂದ್ರೆ ನೀವು ನಂಬ್ತೀರಾ? ಅರೆ, ಗಿಡ ಅನ್ನುವಾಗ ಅದು ಪ್ಯೂರ್ ವೆಜಿಟೇರಿಯನ್, ಗಿಡಗಳು ಕೀಟಗಳನ್ನ ತಿನ್ನುತ್ತಾ ಅರ್ಪಿತಾ, ಏನಿದು ವಿಶೇಷವಾಗಿದೆಯಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಹೌದು, ನನಗೂ ಕೂಡ ಇದು ತುಂಬಾ ವಿಶೇಷವಾಗಿದೆ ಅಂತಾನೆ ಅನ್ನಿಸ್ತು. ಯಾಕಪ್ಪ ಅಂದ್ರೆ, ನೀವು ನಂಬಲೇಬೇಕಾದಂತಹ ಒಂದು ವಿಷಯ, ಈ ಗಿಡದ ಹೆಸರು ಪಿಚರ್ ಪ್ಲಾಂಟ್ ಅಂತ. ಕನ್ನಡದಲ್ಲಿ ಇದನ್ನ ಘಟಪರ್ಣಿ ಸಸ್ಯ ಅಂತ ಕೂಡ ಕರೀತಾರೆ. ಇದನ್ನ ನೋಡಿದ್ರೆ ಸಣ್ಣ ಕೆಂಡದಂತಹ ಆಕಾರದಲ್ಲಿ ಅಥವಾ ಸಣ್ಣ ಹೂಜಿಯಂತೆ ಕಾಣಿಸುತ್ತೆ. ಇದರ ಎಲೆಗಳ ಮೇಲ್ಭಾಗದಲ್ಲಿ ಒಂದು ಮುಚ್ಚುಳ ಕೂಡ ಇರುತ್ತೆ ರೀ. ಇದಕ್ಕಿರೋ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಕೀಟಗಳನ್ನ ಆಕರ್ಷಿಸೋಕೆ ತನ್ನ ಹೂಜಿಯ ಅಂಚಿನಲ್ಲಿ ಸಕ್ಕರೆಗಿಂತ ಸಿಹಿಯಾದ ಒಂದು ದ್ರವವನ್ನ ಸ್ರವಿಸುತ್ತೆ. ಸೊ ಮನುಷ್ಯರು ಮಾತ್ರ ಬುದ್ಧಿವಂತರು ಅಂತ ಅನ್ಕೊಳ್ತಾರೆ, ಆದ್ರೆ ಮನುಷ್ಯನ ಬುದ್ಧಿವಂತಿಕೆಗೆ ಸವಾಲ್ ಹಾಕುವಂತ ಒಂದು ಗಿಡ ಇದೆ, ಅದೇನೇ ಪಿಚರ್ ಪ್ಲಾಂಟ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ, ಈ ಒಂದು ಗಿಡ ಏನಿದೆ ಇದರ ಎಲೆಯ ಮೇಲ್ಭಾಗದಲ್ಲಿ ಒಂದು ಮುಚ್ಚುಳ ಇರುತ್ತೆ. ಸೊ ಮುಚ್ಚುಳ ಮುಚ್ಚಬಹುದು, ತೆಗಿಬಹುದು, ಆತರ ಮುಚ್ಚುಳ ಇದಕ್ಕೆ ಇರೋ ಸ್ಪೆಷಾಲಿಟಿ. ಹಾಗೆ ಈ ಕೀಟಗಳನ್ನ ಆಕರ್ಷಿಸೋಕೆ ತನ್ನ ಹೂಜಿಯ ಅಂಚಿನಲ್ಲಿ ಶುಗರ್ಗಿಂತನೂ ಸ್ವೀಟ್ ಆಗಿರೋ ಒಂದು ದ್ರವವನ್ನ ಸ್ರವಿಸುತ್ತೆ. ಕೀಟಗಳು ಅಲ್ಲಿಗೆ ಬಂದು ಅಬ್ಬಬ್ಬಾ ಎಷ್ಟು ಸ್ವೀಟ್ ಆಗಿದೆಯಲ್ಲ ಈ ಸ್ವೀಟು ಅಂತ ಕುಡಿಯೋಕೆ ಒಳಗಡೆ ಕಾಲಿಡ್ತಾವೋ ಇಲ್ವೋ ಅಷ್ಟೇ, ಆ ಎಲೆಯ ಒಳಭಾಗ ಫುಲ್ ವ್ಯಾಕ್ಸ್ ತರ ಜಾರ್ ಬಿಡುತ್ತೆ. ಪಾಪ ಕೀಟ ಕೆಳಗೆ ಜಾರ್ ಬಿದ್ದ ತಕ್ಷಣ ಮೇಲಿರೋ ಮುಚ್ಚುಳ ಟಪ್ ಅಂತ ಕ್ಲೋಸ್ ಆಗ್ಬಿಡತ್ತೆ. ಅಲ್ಲಿಗೆ ಮುಗಿತು ಚಾಪ್ಟ್ರು. ಹೇಗಿದೆ ಅಲ್ವಾ ವಿಶೇಷತೆ? ಹೌದು, ಅದರ ಒಳಗೆ ಇರೋ ಜೀರ್ಣಕಾರಿ ರಸ ಆ ಕೀಟವನ್ನ ಕರಗಿಸಿ ಆ ಸಸ್ಯಕ್ಕೆ ಬೇಕಾದ ನೈಟ್ರೋಜನ್ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಸೈಲೆಂಟ್ ಆಗಿ ಶಿಕಾರಿ ಮಾಡೋದ್ರಲ್ಲಿ ಈ ಗಿಡ ನಂಬರ್ ಒನ್ ಕಣ್ರಿ. ಈ ವಿಚಿತ್ರ ಸಸ್ಯಗಳು ಹೆಚ್ಚಾಗಿ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಕಡಿಮೆ ಇರೋ ಜೌಗು ಪ್ರದೇಶಗಳಲ್ಲಿ ಬೆಳೆಯುತ್ತೆ. ನಮ್ಮ ಭಾರತದ ಮೇಘಾಲಯದಲ್ಲೂ ಇವು ಕಂಡು ಬರುತ್ತೆ ಅಂದ್ರೆ ನೀವು ಯೋಚನೆ ಮಾಡಬೇಕು, ಹಾಗೆ ಲೈಫಲ್ಲಿ ಒಂದ್ಸರಿನಾದ್ರೂ ಈ ಗಿಡವನ್ನ ನೋಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ ನನಗೂ ಅನಿಸ್ತಾ ಇದೆ. ಸೊ ಮೈ ಡಿಯರ್ ಲಿಸನರ್ಸ್, ಪ್ರಕೃತಿಯಲ್ಲಿ ಎಂತಹ ಮ್ಯಾಜಿಕ್ ಇದೆ ಅಲ್ವಾ? ನಿಮ್ಮ ಹತ್ರವೂ ಇಂತಹ ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ರೆ ನನಗೆ ತಿಳಿಸ್ಕೊಡಿ, ಅದರಲ್ಲೂ ಗಿಡಗಳು ಮರಗಳು ಪ್ರಾಣಿ ಪಕ್ಷಿಗಳ ಬಗ್ಗೆ ಇನ್ಫಾರ್ಮೇಶನ್ನ ನನಗೆ ತಿಳಿಸ್ಕೊಡಿ. ಹಾಗಿದ್ರೆ ಈ ಒಂದು ಪಿಚರ್ ಪ್ಲಾಂಟ್ ಬಗ್ಗೆ ನಿಮಗೆ ಮತ್ತೊಂದಿಷ್ಟು ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಸಸ್ಯ, ಕೀಟವನ್ನ ತಿನ್ನುವಂತಹ ಸಸ್ಯ, ವಿಶೇಷತೆಯನ್ನ ಹೊಂದಿರುವಂತಹ ಸಸ್ಯ, ಅದೇನೇ ಪಿಚ್ಚೂರ್ ಪ್ಲಾಂಟ್. ಈ ಒಂದು ಪ್ಲಾಂಟ್ ಬಗ್ಗೆ, ಈ ಒಂದು ಸಸ್ಯದ ಬಗ್ಗೆ ನಿಮಗೆ ಮಾಹಿತಿನ ಹಂಚಿಕೊಳ್ತಾ ಇದ್ದೆ. ನಾನಾಗ್ಲೇ ಹೇಳ್ತಿದ್ದೆ, ಈ ವಿಚಿತ್ರವಾದ ಸಸ್ಯಗಳು ಹೆಚ್ಚಾಗಿ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಕಡಿಮೆ ಇರೋ ಜೌಗು ಪ್ರದೇಶಗಳಲ್ಲಿ ಬೆಳೆಯುತ್ತೆ ಅಂತ. ಇಡೀ ಜಗತ್ತು ಅತ್ಯಂತ ಕುತೂಹಲಕಾರಿಯಾಗಿ ನೋಡುವಂತಹ ಸಸ್ಯ ಇದಾಗಿದೆ. ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾದಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನ್ ಗೊತ್ತಾ ಕೇಳುಗರೆ, ಇವು ಕೀಟಗಳನ್ನ ಯಾಕೆ ತಿನ್ನ ತರ್ಪಿತ, ಇವುಗಳಿಗೆ ಸೂರ್ಯನ ಕಿರಣನೇ ಸಾಕಲ್ವಾ, ಹಾಗೆ ಹೀಗೆ ಅಂತೆಲ್ಲ ನೀವೆಲ್ಲ ಕೇಳೋದಾದ್ರೆ, ಇವುಗಳಿಗೆ ಕೀಟ ಬೇಕು. ಕಾರಣ, ಸಾಮಾನ್ಯವಾಗಿ ಗಿಡಗಳು ಮಣ್ಣಿನಿಂದ ಸಾರಜನಕ ಅಂದ್ರೆ ನೈಟ್ರೋಜನ್, ಫಾಸ್ಫರಸ್ ಹೀಗೆ ಪೋಷಕಾಂಶಗಳನ್ನ ಹೀರಿಕೊಳ್ಳುತ್ತೆ. ಆದ್ರೆ ಪಿಚ್ಚರ್ ಸಸ್ಯಗಳು ಬೆಳೆಯುವ ಮಣ್ಣಿನಲ್ಲಿ ಸಾರಜನಕದ ಅಭಾವವಿರುತ್ತೆ. ಇವು ಸೂರ್ಯನ ಬೆಳಕಿನಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಫೋಟೋಸಿಂಥೆಸಿಸ್ ನಡೆಸಿ ಸಕ್ಕರೆಯನ್ನ ತಾವೇ ತಯಾರಿಸಿಕೊಳ್ಳುತ್ತೆ. ಆದ್ರೆ ತಮ್ಮ ಬೆಳವಣಿಗೆಗೆ ಜೊತೆಗೆ ಪ್ರೋಟೀನ್ ತಯಾರಿಕೆಗೆ ಬೇಕಾಗುವಂತ ನೈಟ್ರೋಜನ್ ಕೊರತೆಯನ್ನ ನೀಗಿಸೋಕೆ ಕೀಟಗಳನ್ನ ಆಹಾರವಾಗಿ ಸೇವಿಸುತ್ತೆ. ಇನ್ನು ಇದ್ರಲ್ಲೇ ಪ್ರಮುಖ ದೊಡ್ಡ ಕುಟುಂಬಗಳಿದೆ ಗೊತ್ತಾ? ಹೌದು, ಪ್ರಪಂಚದಲ್ಲಿ ಪಿಚ್ಚರ್ ಸಸ್ಯಗಳನ್ನ ಮುಖ್ಯವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದು ಓಲ್ಡ್ ವರ್ಲ್ಡ್ ಪಿಚ್ಚರ್, ಎರಡನೇದು ನ್ಯೂ ವರ್ಲ್ಡ್ ಪಿಚ್ಚರ್. ಮೊದಲನೇ ಪ್ರಭೇದದ ಬಗ್ಗೆ ಮಾತನಾಡೋದಾದ್ರೆ, ಇದು ಹೆಚ್ಚಾಗಿ ಆಗ್ನೇಯ ಏಷ್ಯಾ, ಬೋರ್ನಿಯಾ, ಇನ್ನು ಭಾರತದ ಮೇಘಾಲಯಗಳಲ್ಲಿ ಬೆಳೆಯುತ್ತೆ. ಇವು ಹೆಚ್ಚಾಗಿ ಬಳ್ಳಿಗಳಂತೆ ಇರುತ್ತೆ, ಮರಗಳ ಮೇಲೆ ಅಥವಾ ಕಾಡುಗಳಲ್ಲಿ ಹೂಜಿಯಂತೆ ತೂಗಾಡ್ತಾ ಇರುತ್ತೆ. ಇನ್ನು ಎರಡನೇದು ನ್ಯೂ ವರ್ಲ್ಡ್ ಪಿಚ್ಚರ್, ಇದು ಉತ್ತರ ಅಮೆರಿಕ ಹಾಗೆ ಕೆನಡಾಗಳಲ್ಲಿ ಹೆಚ್ಚಾಗಿ ಕಾಣಿಸುವಂಥದ್ದು. ಇನ್ನು ಮಣ್ಣಿನಿಂದ ನೇರವಾಗಿ ನೆಟ್ಟಗೆ ಹೂಜಿಯ ಆಕಾರದಲ್ಲಿ ಮೇಲಕ್ಕೆ ಬೆಳೀತಾ ಹೋಗುತ್ತೆ. ಸೊ ಕೇಳ್ತಿದ್ರಲ್ಲ, ಈ ಒಂದು ಪಿಚ್ಚರ್ ಪ್ಲಾಂಟ್ ಅಲ್ಲಿ ಕೂಡ ಓಲ್ಡ್ ಪಿಚ್ಚರ್ ಪ್ಲಾಂಟ್, ನ್ಯೂ ಪಿಚ್ಚರ್ ಪ್ಲಾಂಟ್ ಅಂತ ಎರಡು ಮುಖ್ಯ ವಿಭಾಗವನ್ನ ಮಾಡಿದ್ದಾರೆ. ಇವು ಕೇವಲ ಕೀಟಗಳನ್ನಷ್ಟೇ ಅಲ್ಲ, ದೈತ್ಯ ಸಸ್ಯಗಳನ್ನು ಕೂಡ ತಿನ್ನುತ್ತೆ. ಹೌದು, ಈ ಬೋರ್ನಿಯೋ ಕಾಡುಗಳಲ್ಲಿ ಕಂಡು ಬರುವಂತಹ ನೆಪೆಂಥಿಸ್ ರಾಜ ಅನ್ನೋ ಪ್ರಭೇದದ ಪಿಚ್ಚರ್ ಸಸ್ಯದ ಹೂಜಿ ಸುಮಾರು 41 ಸೆಂಟಿಮೀಟರ್ ಅಂದ್ರೆ 16 ಇಂಚಿನವರೆಗೆ ದೊಡ್ಡದಾಗಿರುತ್ತೆ. ಇದರ ಹೂಜಿಯಲ್ಲಿ 3.5 ಲೀಟರ್ಗಿಂತ ಹೆಚ್ಚು ನೀರು, ರಸ ಇರುತ್ತೆ. ಇದು ಕೇವಲ ಕೀಟಗಳನ್ನಷ್ಟೇ ಅಲ್ಲ, ಸಣ್ಣ ಇಲಿಗಳಾಗಿರ್ಬೋದು, ಹಲ್ಲಿಗಳನ್ನ ಹಾಗೆ ಕಪ್ಪೆಗಳನ್ನ ಹಿಡಿದು ತಿಂದಿ ಜೀರ್ಣಿಸಿಕೊಳ್ಳುವಂತಹ ದೈತ್ಯ ಸಸ್ಯಗಳಿದಾಗಿದೆ. ಸೊ ನೀವು ಗಮನಿಸಿರ್ಬೋದು, ನಮ್ಮ ಮನೆಗಳಲ್ಲಿ ಇಲಿಗಳು ಯಾವ ಗಾತ್ರದಲ್ಲಿರುತ್ತೆ, ಹಲ್ಲಿಗಳು ಯಾವ ಗಾತ್ರದಲ್ಲಿರುತ್ತೆ, ಇನ್ನು ಕಪ್ಪೆಗಳನ್ನ ಹಿಡಿದು ಜೀರ್ಣಿಸಿಕೊಳ್ಳುವಂತಹ ಸಸ್ಯ ಇದಾಗಿದೆ ಅಂದ್ರೆ, ಈ ಪಿಚ್ಚರ್ ಪ್ಲಾಂಟ್ ನಿಜಕ್ಕೂ ವಿಸ್ಮಯವನ್ನ ಹೊಂದಿರುವಂತಹ ಒಂದು ಸಸ್ಯನೇ ಅಲ್ವಾ? ಹಾಗಿದ್ರೆ ಕೇಳುಗರೆ, ಈ ಒಂದು ಸಸ್ಯದ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಜೀವಿಯು ವಿಶೇಷತೆಯನ್ನ ಹೊಂದಿದೆ, ಅದರಲ್ಲಿ ಈ ಒಂದು ಪಿಚ್ಚರ್ ಪ್ಲಾಂಟ್ ಗಿಡವು ಕೂಡ ತನ್ನದೇ ಆದ ವಿಶೇಷತೆಯನ್ನ ಹೊಂದಿದೆ ಅಂತ ತಿಳಿಸ್ತಾ ನಾನು ಮತ್ತೆ ವಾಪಸ್ ಬರ್ತೀನಿ, ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ರಾ ರಾ ರಾ ರಾ ರಾ ರಾ ಸೋ ಸೋ ಸೋ ಸೋ ಸೋ ಸೋ ಗಾ ಸೋ ಸೋ ಸೋ ಸೋ ಸೋ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತ ಸಸ್ಯ, ವಿಶೇಷತೆಯನ್ನು ಹೊಂದಿರುವಂಥ ಸಸ್ಯ ಪಿಚ್ಚರ್ ಪ್ಲಾಂಟ್ ಬಗ್ಗೆ ನಿಮಗೆ ಮಾಹಿತಿನ ಹಂಚಿಕೊಳ್ತಾ ಇದ್ದೆ. ಹಾಗೆ ಈ ಒಂದು ಅದ್ಭುತ ಸಸ್ಯ ಏನಿದೆ, ಎಲ್ಲ ಜೊತೆ ಕೂಡ ದುಷ್ಮನ್ಗಿರಿ ಬೆಳೆಸ್ಕೊಳಕ್ ಹೋಗಲ್ಲ, ಕೆಲವ್ರ ಜೊತೆ ದೋಸ್ತಾಗಿ ಕೂಡ ಇರುತ್ತೆ, ಅಂದರೆ ಫ್ರೆಂಡ್ಶಿಪ್ ಕೂಡ ಮಾಡುತ್ತೆ. ಹೌದು ಕೇಳುಗರೆ, ಎಲ್ಲ ಕೀಟಗಳು ಈ ಗಿಡಕ್ಕೆ ಬಲಿಯಾಗುವುದಿಲ್ಲ, ಕೆಲವೊಂದು ಜೀವಿಗಳ ಜೊತೆ ಇವು ಗೆಳೆತನ ಬೆಳೆಸಿವೆ. ಅದರಲ್ಲಿ ಬಾವಲಿ ಹಾಗೆ ಪಿಚ್ಚರ್ ಸಸ್ಯದ ಫ್ರೆಂಡ್ಶಿಪ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಸಣ್ಣ ಜಾತಿಯ ಬಾವಲಿಗಳು ಹಗಲಿನಲ್ಲಿ ಶತ್ರುಗಳಿಂದ ಬಚಾವಾಗೋಕ್ಕೆ ಈ ಗಿಡದ ಹೂಜಿಯ ಒಳಗೆ ಮಲಗುತ್ತೆ. ಬಾವಲಿಗಳಿಗೆ ಸುರಕ್ಷಿತ ಮನೆ ಸಿಕ್ಕರೆ ಸಸ್ಯಕ್ಕೆ ಆ ಬಾವಲಿಯ ಹಿಕ್ಕೆಯಿಂದ ಉಚಿತ ನೈಟ್ರೋಜನ್ ಪೋಷಕಾಂಶ ಸಿಗುತ್ತೆ. ನೋಡಿ, ಒಂದ್ರಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಬಾವಲಿಗೆ ಒಂದು ರೀತಿ ಸೇಫ್ಟಿ ಸಿಕ್ಕಿದ್ರೆ ಅಲ್ಲಿ ಪಿಚ್ಚರ್ ಪ್ಲಾಂಟಿಗೆ ಫುಡ್ ಸಿಗುತ್ತೆ. ಸೊ ಹಾಗಾಗಿ ಇದು ಬಾವಲಿ ಜೊತೆ ಒಳ್ಳೆ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡಿದೆ. ಈ ಅಳಿಲುಗಳು ಈ ಒಂದು ಪಿಚ್ಚರ್ ಪ್ಲಾಂಟ್ ಅಂದರೆ ಹೂಜಿಯ ಮುಚ್ಚುಳದ ಮೇಲಿರುವಂಥ ಸಿಹಿ ರಸವನ್ನು ಸವಿಯೋಕೆ ಬರುತ್ತೆ. ಆ ಸಮಯದಲ್ಲಿ ಅವು ಆ ಹೂಜಿಯೊಳಗೆ ಹಾಕುವ ಹಿಕ್ಕೆಯನ್ನು ಸಸ್ಯ ಆಹಾರವಾಗಿ ಬಳಸ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಪಿಚ್ಚರ್ ಪ್ಲಾಂಟಿಗೆ ಅಳಿಲು ಹಾಗೆ ಬಾವಲಿಗಳು ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತಾನೆ. ಇನ್ನು ಭಾರತದ ಅಪರೂಪದ ಪ್ರಭೇದಗಳು ಕೂಡ ಇದೆ. ಹೌದು, ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿರುವ ಏಕೈಕ ಪಿಚ್ಚರ್ ಸಸ್ಯ ಪ್ರಭೇದವಾಗಿದೆ. ಅದನ್ನ ಎಂಡೆಮಿಕ್ ಅಂತ ಕರೀತಾರೆ. ಮುಖ್ಯವಾಗಿ ಮೇಘಾಲಯದ ಕಾಸಿ ಬೆಟ್ಟಗಳಲ್ಲಿ ಕಂಡುಬರುತ್ತೆ. ಸ್ಥಳೀಯ ಗಾರೋ ಮತ್ತು ಕಾಸಿ ಬುಡಕಟ್ಟು ಜನರು ಇದರ ಹೂಜಿಯಲ್ಲಿ ದ್ರವವನ್ನ ಕಣ್ಣಿನ ಪೊರೆ ಅಥವಾ ಚರ್ಮ ರೋಗ ಜೊತೆಗೆ ಹೊಟ್ಟೆಯುರಿಗೆ ಸಾಂಪ್ರದಾಯಿಕ ಔಷಧವಾಗಿ ಬಳಸ್ತಾರೆ. ಇನ್ನು ಇತ್ತೀಚೆಗೆ ಅತಿಯಾದ ಕಟಾವು ಅಂತನೋ ಅಥವಾ ಅರಣ್ಯ ನಾಶದಿಂದ ಈ ಒಂದು ಸಸ್ಯ ಕೂಡ ಅಳಿವಿನಂಚಿಗೆ ಸೇರ್ಕೊಳ್ತಾ ಇದೆ. ನಾವೆಲ್ಲ ಕೂಡ ಹೇಳ್ತೀವಿ ಪ್ರಾಣಿಗಳು ಅಳಿವಿನಂಚಿಗೆ ಹೋಗ್ತಾ ಇದೆ ಅಂತ, ಆದರೆ ವಿಪರ್ಯಾಸ, ಈ ಗಿಡಗಳು ಕೂಡ ಅಳಿವಿನಂಚಿಗೆ ಸಾಕ್ತಾ ಇದೆ. ನಿಮಗೆ ಒಂದು ಡೌಟ್ ಕಾಡ್ಬೋದು ಕೇಳುಗರೆ, ಏನಪ್ಪಾ ಅಂದರೆ ಈ ಪಿಚ್ಚರ್ ಪ್ಲಾಂಟ್ ಒಳಗೆ ನೀರಿರುತ್ತೆ ಅಥವಾ ರಸ ಇರುತ್ತೆ. ಇನ್ನು ದೊಡ್ಡ ಪಿಚ್ಚರ್ ಪ್ಲಾಂಟಲ್ಲಿ ಸುಮಾರು 3.5 ಲೀಟರ್ ತನಕ ನೀರು ಸ್ಟೋರೇಜ್ ಆಗುತ್ತೆ. ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ, ಆ ನೀರೇನು ಹಾಳಾಗೋದಿಲ್ವಾ, ಕಲುಷಿತವಾಗಲ್ವಾ ಅಂತ ನೀವು ಕೇಳ್ಬೋದು. ಹೂಜಿಯ ಒಳಗಿರುವಂತಹ ದ್ರವ ಆಮ್ಲೀಯವಾಗಿರುತ್ತೆ, ಅಂದ್ರೆ ಇದು ಅಸಿಡಿಕ್ pH 2-3 ಇರುತ್ತೆ. ಇದು ನಿಂಬೆ ರಸ ಅಥವಾ ಜಠರದಲ್ಲಿರುವ ಆಮ್ಲದಷ್ಟೇ ಶಕ್ತಿಯುತವಾಗಿರುತ್ತೆ. ಹಾಗಾಗಿ ಯಾವುದೇ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ಗಳು ಅಲ್ಲಿ ಬೆಳೆಯೋಕೆ ಸಾಧ್ಯನೇ ಇಲ್ಲ. ಈ ಕೀಟ ಬಿದ್ದ ತಕ್ಷಣನೇ ಅದರ ಸಾಫ್ಟ್ ಟಿಶ್ಯೂಗಳನ್ನು ಕರಗಿಸಿ ಆ ಆಮ್ಲ ಸಹಾಯ ಮಾಡುತ್ತೆ. ಇನ್ನು ಈ ಸಸ್ಯದ ಎಲೆಗಳು ಕೊಳವೆ ಆಕಾರ ಅಥವಾ ಹೂಜಿ ಆಕಾರದಲ್ಲಿ ಮಾರ್ಪಾಡಾಗಿರುತ್ತೆ. ಇವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಫೋಟೋಸಿಂಥೆಸಿಸ್ ಮೂಲಕ ಆಹಾರ ತಯಾರಿಸ್ಕೊಂಡ್ರು ನೈಟ್ರೋಲಿನ್ ಕೊರತೆಯಿಂದ ನೀಗಿಸೋಕೆ ಕೀಟಗಳನ್ನು ತಿನ್ನುತ್ತೆ. ಈ ಸಸ್ಯದ ಮತ್ತೊಂದು ಅಟ್ರಾಕ್ಷನ್ ಏನು ಗೊತ್ತಾ, ಇದು ಕೀಟಗಳನ್ನು ಅಟ್ರಾಕ್ಟ್ ಮಾಡೋ ರೀತಿಯೇ ತುಂಬ ಡಿಫ್ರೆಂಟ್ ಆಗಿದೆ. ಸಸ್ಯದ ಹೂಜಿಯ ಅಂಚಿನಲ್ಲಿ ಸ್ರೈಸುವಂತಹ ಸಿಹಿಯಾದ ದ್ರವ ಹಾಗೆ ಜಿಗುಟಾದ ವರ್ಣ ದ್ರವ್ಯಗಳು ಕೀಟಗಳನ್ನು ಆಕರ್ಷಿಸುತ್ತೆ. ಅಲ್ಲಿ ಏನೋ ಇದೆ, ಹೋಗಿ ತಿನ್ನಬೇಕು ಅನ್ನೋದನ್ನು ಕೀಟಗಳನ್ನು ಅಟ್ರಾಕ್ಟ್ ಮಾಡುವಂತಹ ಒಂದು ಬುದ್ಧಿವಂತಿಕೆಯನ್ನು ಈ ಸಸ್ಯಗಳು ಪ್ರದರ್ಶಿಸುತ್ತೆ. ಹಾಗೆ ಹೂಜಿಯ ಒಳಭಾಗ ಮೇಣದಂತೆ ನಯವಾಗಿರುತ್ತೆ. ಕೆಳಮುಖವಾಗಿ ಬೆಳೆದ ಸಣ್ಣ ಕೂದಲುಗಳನ್ನ ಹೊಂದಿರುತ್ತೆ. ಕೀಟ ಇದ್ರ ಮೇಲೆ ಕುಳಿತ ತಕ್ಷಣ ಜಾರಿ ಒಳಗೆ ಬಿದ್ದು ಹೋಗುತ್ತೆ. ಇನ್ನು ಹೂಜಿಯ ತಳದಲ್ಲಿ ಜೀರ್ಣಕಾರಿ ಕಿಣ್ವಗಳು ಅಂದರೆ ಡೈಜೆಸ್ಟಿವ್ ಎನ್ಝೈಮ್ಸ್ ಇರುತ್ತೆ. ಕೀಟವು ಬಿದ್ದ ನಂತರ ಈ ರಸ ಕೀಟದ ದೇಹವನ್ನು ಕರಗಿಸಿ ಸಸ್ಯಕ್ಕೆ ಬೇಕಾದ ಪೋಷಕಾಂಶಗಳನ್ನು ಹೀರೋಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪಿಚ್ಚರ್ ಪ್ಲಾಂಟ್ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ. ಓಕೆನಾ, ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ.
2: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ.
3: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮ್ಗೆ ಪರಿಚಯಿಸ ಹೊರಟಂತಹ ತಾಣ ಯಾವುದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನಿಮ್ಮನ ಒಂದು ಅದ್ಭುತವಾಗಿರುವಂತಹ ದೇವಾಲಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾನು ನಿಮ್ಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ತುಂಗನಾಥ ದೇವಾಲಯ. ಈ ಒಂದು ತುಂಗನಾಥ ದೇವಾಲಯವು ಉತ್ತರಾಖಂಡ ರಾಜ್ಯದಲ್ಲಿ ಇದೆ. ಹಾಗೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಿರುವ ಶಿವಾಲಯ ಇದಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 3,680 ಮೀಟರ್ ಎತ್ತರದಲ್ಲಿ ಇದೆ. ಹಿಮಾಲಯದ ಗರ್ವಾಲ್ ಪ್ರದೇಶದಲ್ಲಿರುವ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವ ಈ ಕ್ಷೇತ್ರವು ಅತ್ಯಂತ ಪವಿತ್ರವಾದ ಪಂಚಕೇದಾರ ಶಿವಕ್ಷೇತ್ರಗಳಲ್ಲಿ ಮೂರನೆಯದಾಗಿದೆ. ಹಾಗೆ ಇಲ್ಲಿ ಸುಂದರವಾದಂತಹ ಕಲ್ಲಿನ ದೇವಾಲಯವಿದ್ದು ದ್ವಾಪರ ಯುಗದಲ್ಲಿ ಪಾಂಡವರೇ ನಿರ್ಮಿಸಿರುವುದು, ಈ ಒಂದು ದೇವಾಲಯವನ್ನ ಪಾಂಡವರೇ ನಿರ್ಮಿಸಿರುವ ದೇವಾಲಯ ಇದಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ. ಹಾಗಿದ್ರೆ ಈ ಒಂದು ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ.

ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ತುಂಗನಾಥ ದೇವಾಲಯದ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ತುಂಗನಾಥ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆಯೇ ಸ್ನೇಹಿತರೆ, ನಾನಾಗಲೇ ಹೇಳ್ತಾ ಇದ್ದೆ, ಈ ತುಂಗನಾಥ ದೇವಾಲಯ ಏನಿದೆ, ಇದು ಪ್ರಪಂಚದಲ್ಲಿ ಅತ್ಯಂತ ಎತ್ತರ ಇರುವಂತಹ ಶಿವಾಲಯವಾಗಿದೆ ಅನ್ನೋದಾಗಿ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ತುಂಗನಾಥ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವ ಸಹೋದರರು ಭ್ರಾತೃಹತ್ಯೆಯ ಪಾಪವನ್ನು ತೊಳೆದುಕೊಳ್ಳಲು, ಶಿವನಿಗೆ ಕ್ಷಮೆಯಾಚಿಸಲು ಶಿವನಿರುವಂತಹ ತುಂಗನಾಥ ದೇವಾಲಯಕ್ಕೆ ಬರ್ತಾರೆ. ಆದರೆ ಶಿವನು ಅವರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಅವರಿರುವಂತಹ ಸಮಯದಲ್ಲಿ ತಾನು ಅಲ್ಲಿ ಇರಬಾರ್ದು ಅನ್ನೋ ಉದ್ದೇಶದಿಂದ ಶಿವನು ನಂದಿಯ ರೂಪವನ್ನ ಪಡೆದುಕೊಳ್ತಾನೆ. ಹಾಗೆ ಗರ್ವಾಲು ಪ್ರದೇಶದಲ್ಲಿ ಶಿವನು ಅಡಗಿಕೊಳ್ತಾನೆ. ಪರ್ವತಗಳಾದ್ಯಂತ 5 ವಿಭಿನ್ನ ಸ್ಥಳಗಳಲ್ಲಿ ಅವನು ಪುನರ್ ರೂಪಗೊಳ್ತಾನೆ. ಅವನ ದೇಹದ ಭಾಗಗಳು ಪಂಚ ಕೇದಾರವಾಗಿ ಹೊರಹೊಮ್ಮುತ್ತೆ. ಕೇದಾರನಾಥ ಶಿವನ ಗೂನು, ತುಂಗನಾಥ ಶಿವನ ತೋಳುಗಳು, ರುದ್ರನಾಥ ಶಿವನ ಮುಖ, ಮಾಧ ಮಹೇಶ್ವರ ಶಿವನ ಹೊಕ್ಕಳು ಮತ್ತು ಕಲ್ಪೇಶ್ವರ ಶಿವನ ಕೂದಲು. ಈ ರೀತಿಯಾಗಿ ಪಂಚ ಕೇದಾರಗಳಾಗಿ ರೂಪುಗೊಳ್ಳುತ್ತೆ. ಹಾಗೆ ಇಲ್ಲಿ ಆಗ ದೇವಾಲಯ ಇರೋದಿಲ್ಲ. ಯಾವಾಗ ಶಿವ ಬೇಜಾರ್ ಮಾಡಿಕೊಂಡು ಶಿವ ಮರೆಯಾಗ್ತಾನೋ ಆಗ ಪಾಂಡವರು ಶಿವನನ್ನ ಒಲಿಸಿಕೊಳ್ಳಲು, ಶಿವನ ಕೋಪವನ್ನ ಕಡಿಮೆ ಮಾಡುವುದಕ್ಕೋಸ್ಕರ, ಶಿವನನ್ನ ಸಮಾಧಾನ ಪಡಿಸಲು ಶಿವನಿಗಾಗಿ ಇಲ್ಲಿ ದೇವಾಲಯವನ್ನ ನಿರ್ಮಿಸ್ತಾರೆ. ನಂತರ ದರ್ಶಕ ಆದಿಶಂಕರಾಚಾರ್ಯರು ಇಲ್ಲಿ ಈ ಒಂದು ದೇವಾಲಯವನ್ನ ಪುನರುಜ್ಜೀವನಗೊಳಿಸಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ವಿಶ್ವದ 5 ಅತ್ಯಂತ ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ 3,680 meters ಎತ್ತರದಲ್ಲಿ ಈ ದೇವಾಲಯ ಇದೆ. ಇಲ್ಲಿ ನೀವು ನಂದಾದೇವಿ, ಪಂಚಚುಲಿ, ಬಂದಂಪ್ರೋಚ್, ಕೇದಾರನಾಥ, ಚೌಖಂಡ ಮತ್ತು ನೀಲಕಂಠ ಪರ್ವತ ಶಿಖರಗಳ ಅತ್ಯುತ್ತಮ ನೋಟವನ್ನು ನೋಡಬಹುದಾಗಿದೆ. ಹಾಗೆ ಪಂಚ ಕೇದಾರ ದೇವಾಲಯಗಳು ಚಳಿಗಾಲದಲ್ಲಿ 6 ತಿಂಗಳ ಕಾಲ ಮುಚ್ಚಿರುತ್ತೆ. ಪ್ರತಿಯೊಂದು ಪಂಚ ಕೇದಾರ ದೇವಾಲಯದ ದೇವರ ವಿಗ್ರಹವನ್ನ ಕಡಿಮೆ ಎತ್ತರದಲ್ಲಿರುವ ಯಾವುದೇ ನಿರ್ದಿಷ್ಟ ದೇವಾಲಯದಲ್ಲಿ ಪೂಜಿಸಲಾಗುತ್ತೆ. ಹಾಗೆ ಈ ತುಂಗನಾಥ ದೇವಾಲಯವು ಚಳಿಗಾಲದಲ್ಲಿ ಬಿಟ್ಟು ಬೇರೆ ಎಲ್ಲ ಸಮಯದಲ್ಲಿ ಕೂಡ ದೇವಾಲಯ ಓಪನ್ ಇರುತ್ತೆ. ಹಾಗಿದ್ರೆ ಈ ಒಂದು ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಯಾವಾಗ ಹೋಗ್ಬೇಕು, ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿರುವಂತಹ ತುಂಗನಾಥ ದೇವಾಲಯದ ಬಗ್ಗೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ತುಂಗನಾಥ ದೇವಾಲಯದ ಬಗ್ಗೆ, ಹಾಗೆ ತುಂಗನಾಥ ದೇವಾಲಯಕ್ಕೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಹಾಗೆ ಯಾವ ಟೈಮ್ನಲ್ಲಿ ಹೋದರೆ ಬೆಸ್ಟ್ ಅಂತ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗಿದ್ರೆ ತುಂಗನಾಥಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಚಾರಣವನ್ನ ಮಾಡಬೇಕಾಗತ್ತೆ. ಹಾಗಿದ್ರೆ ಎಲ್ಲಿಂದ ಚಾರಣವನ್ನ ಆರಂಭಿಸಬೇಕು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪಂಚ ಕೇದಾರ ದೇವಾಲಯಗಳಲ್ಲಿ ಈ ದೇವಾಲಯಕ್ಕೆ ಪ್ರಯಾಣವು ಅತ್ಯಂತ ಸುಲಭವಾಗಿ ತಲುಪಬಹುದಾದಂತಹ ಸ್ಥಳವಾಗಿದೆ. ತುಂಗನಾಥ ಚಾರಣ ಆರಂಭಿಕ ಹಂತ ಎಲ್ಲಿಂದ ಶುರುವಾಗುತ್ತಪ್ಪ ಅಂತ ಹೇಳಿದ್ರೆ ಉತ್ತರಾಖಂಡದ ಚೋಪ್ಟದ ಸಣ್ಣ ಅಲೈನ್ ವಸಾಹತು ಪ್ರದೇಶದಲ್ಲಿ ಚಾರಣವು ಪ್ರಾರಂಭ ಆಗುತ್ತೆ. ಹಾಗೆ ಒಟ್ಟು ತುಂಗನಾಥ ಚಾರಣದ ಕಿಲೋಮೀಟರ್ಗಳು 3.5 ಅಂದ್ರೆ 3.5 kilometers ಆಗಿದೆ. ಇದು ಒಂದು ಕಡೆಗೆ ಅಂದ್ರೆ ಒಂದ್ ಸೈಡ್ಗೆ 3.5 kilometers ಚಾರಣವನ್ನ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿಗೆ ಹೋಗ್ಲಿಕ್ಕೆ ಹಾದಿಯು ಕಲ್ಲಿನ ಬ್ಲಾಕ್ಗಳಿಂದ ಡಾಂಬರು ಹಾಕಲ್ಪಟ್ಟಿದೆ, ಮತ್ತೆ ಗಟ್ಟಿ ಮುಟ್ಟಾದ ರೇಲಿಂಗ್

ಗಳಿಂದ ಸುತ್ತುವರೆದಿದೆ. ಹಾಗೇನೆ ನೀವು ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಮೊದಲೇ ನೀವು ಪ್ಲಾನ್ ಮಾಡ್ಕೊಂಡಿರ್ಬೇಕು. ಈ ತುಂಗನಾಥ ದೇವಾಲಯ ಆಗ್ಲೇ ಹೇಳ್ದ ಹಾಗೆ ವರ್ಷದ 6 ತಿಂಗಳು ಮಾತ್ರ ಓಪನ್ ಇರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ದೇವಾಲಯ ಯಾವಾಗ ಓಪನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೇನೆ ಇಲ್ಲಿ ತುಂಬಾ ಕೋಲ್ಡ್ ಇರುವುದ್ರಿಂದ ನೀವು ಬೆಚ್ಚನೆಯ ಬಟ್ಟೆಗಳನ್ನ ಹಾಗೆ ಫುಲ್ ಕವರ್ ಆಗುವಂತಹ ಶೂಗಳನ್ನ ವೇರ್ ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686927969627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನೀವು ಟ್ರಾವೆಲ್ ಮಾಡಿರೋ ಯಾವುದಾದ್ರು ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ಅಥವಾ ಯಾವುದಾದ್ರು ಹಿಡನ್ ಪ್ಲೇಸ್ ಬಗ್ಗೆ ಇರಬಹುದು ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಇರುವ ಪ್ಲೇಸ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡಬಹುದಾಗಿದೆ. ಹಾಗೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ನೀವು ಮಾಡಬೇಕಾಗಿರುವುದಿಷ್ಟೇ. ನಮ್ಮ ಸಂಖ್ಯೆ 9686927969 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಈ ಒಂದು ದೊಡ್ಡ ಪ್ರಪಂಚವನ್ನ ಇರೋ ಒಂದು ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಂದು ಮಾತಿದೆ, ಮನಸ್ಸು ಶಕ್ತಿಶಾಲಿಯಾಗಿದ್ದರೆ ಎಲ್ಲವೂ ಸಾಧ್ಯ. ಸಹನೆ ಮತ್ತು ಶ್ರಮವೇ ಜೀವನದ ಶಕ್ತಿ. ಹೃದಯದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಎಂದೆಂದಿಗೂ ಬೆಳಗಲಿ ಅನ್ನುವಂತಹ ಮಾತಿದೆ. ಖಂಡಿತವಾಗ್ಲೂ ಈ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ? ಕೇಳಿಕೆ ಸರಳ ಅನಿಸಿದ್ರೂ ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಷ್ಟು ವಿಷಯಗಳು ಕೂಡ ಮನವರಿಕೆ ಆಗತ್ತೆ. ಖಂಡಿತವಾಗ್ಲೂ ಎಲ್ಲದಕ್ಕೂ ಮೂಲ ಮನಸ್ಸು. ಈ ಮನಸ್ಸು ಶಕ್ತಿಶಾಲಿಯಾಗಿದ್ದಾಗ ಮಾತ್ರ ಎಲ್ಲವೂ ಸಾಧ್ಯವಾಗತ್ತೆ. ಧೈರ್ಯ ಮತ್ತು ಆತ್ಮವಿಶ್ವಾಸವಿದ್ದಾಗ ಅದು ಎಷ್ಟೇ ಕಠಿಣ ಸಮಸ್ಯೆಗಳಾಗಲಿ ಸುಲಭವಾಗಿ ನಾವು ಎದುರಿಸ್ಬೋದು. ಅದೇ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದಾಗ, ಆತ್ಮವಿಶ್ವಾಸ ಕಡಿಮೆ ಆದಾಗ ಎಷ್ಟೇ ಸಣ್ಣ ಸಮಸ್ಯೆ ಆದರೂ ನಮಗೆ ದೊಡ್ಡದಾಗಿ ಕಾಣುತ್ತೆ. ಅದನ್ನು ಬಗೆಹರಿಸಿಕೊಳ್ಳುವಲ್ಲಿ ನಾವು ಕೂಡ ಎಡವು ಬಿಡ್ತೀವಿ. ಸೊ ಅದಕ್ಕೋಸ್ಕರ ಆತ್ಮವಿಶ್ವಾಸ ಧೈರ್ಯದಿಂದ ಬರುವಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಅದಕ್ಕೆ ಉತ್ತರ ಕಂಡುಕೊಳ್ತಾ ಧೈರ್ಯವಾಗಿ ಮುನ್ನುಗ್ಗಿ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ವೀಣಾ ಕನ್ನಡತಿ ಮೇಡಮ್ ಅವರು ಸಂಬಂಧಗಳು ಮತ್ತು ಬಂಧನಗಳು ಅನ್ನುವಂತಹ ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ವೀಣಾ ಕನ್ನಡತಿ ಮೇಡಮ್ ಅವರಿಂದ ಆ ಎಲ್ಲ ಮಾಹಿತಿಗಳನ್ನು ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೇಡಮ್ ನಮಸ್ತೆ.
7: ನಮಸ್ತೆ ನನ್ನ ಪ್ರೀತಿಯ ಕೇಳುಗರಿಗೆ. ನಾನು ನಿಮ್ಮ ಪ್ರೀತಿಯ ವೀಣಾ ಕನ್ನಡತಿ. ನನ್ನ ಊರು ಕಲ್ಪತರುನಾಡು, ತುಮಕೂರು. ನನಗೆ ಚಿಕ್ಕಂದಿನಿಂದಲೂ ಕನ್ನಡದ ಮೇಲೆ ತುಂಬಾ ಪ್ರೀತಿ. ಕನ್ನಡದ ಪುಸ್ತಕಗಳನ್ನು ಓದುವುದೆಂದರೆ ನನ್ನ ನೆಚ್ಚಿನ ಹವ್ಯಾಸ. ಹೀಗೆ ಒಬ್ಬ ಓದುಗಾರ್ತಿಯಾಗಿ ಪುಸ್ತಕಗಳನ್ನು ಓದುತ್ತಾ ಬಂದ ನಾನು ಇಂದು ಲೇಖಕಿಯಾಗಿ, ಕವಯಿತ್ರಿಯಾಗಿ ಸಾಹಿತ್ಯದ ಹಾದಿಯಲ್ಲಿ ನನ್ನ ಪಯಣವನ್ನು ಮುಂದುವರಿಸುತ್ತಿದ್ದೇನೆ. ಕನ್ನಡ ಪುಸ್ತಕಗಳು ಓದುವುದು, ಕವನ ಬರೆಯುವುದು, ಲೇಖನ ಬರೆಯುವುದು ನನ್ನ ಹವ್ಯಾಸ ಹಾಗೂ ಅಭ್ಯಾಸ. ನನ್ನ ಮೊದಲ ಪ್ರಯತ್ನವಾಗಿ ಬರೆದಿರುವ ನನ್ನ ಮೊದಲ ಕಾದಂಬರಿ ಇನ್ನೇನು ಶೀಘ್ರದಲ್ಲೇ ಓದುಗರ ಕೈ ಸೇರಲಿದೆ. ಬಹಳ ದಿನಗಳಿಂದ ಕಂಡ ನನ್ನ ಒಂದು ಕನಸು ನನಸಾಗುತ್ತಿರುವ ಸಂತೋಷ ನನಗಿದೆ. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವ ನನ್ನ ಲೇಖನದ ಶೀರ್ಷಿಕೆ ಸಂಬಂಧಗಳು ಬಂಧನಗಳು. ಹೌದು, ನನ್ನ ಮನಸ್ಸಿಗೆ ಅನಿಸಿದ ಕೆಲವು ಮಾತುಗಳನ್ನು, ಸಂಬಂಧಗಳ ಬಗ್ಗೆ ನನ್ನ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದು. ನನ್ನ ಮಾತುಗಳು ನಿಮ್ಮ ಮನಸ್ಸಿಗೆ ತಲುಪಲಿ ಎಂಬ ಆಶಯದೊಂದಿಗೆ. ತಂತ್ರಜ್ಞಾನ ನಮ್ಮನ್ನು ದೂರದಲ್ಲಿರುವವರ ಹತ್ತಿರಕ್ಕೆ ತಂದಿದೆ, ಆದರೆ ಕೆಲವೊಮ್ಮೆ ನಮ್ಮ ಹತ್ತಿರದಲ್ಲಿರುವವರನ್ನೇ ನಮ್ಮಿಂದ ದೂರ ಮಾಡಿದೆ. ಇದು ತಂತ್ರಜ್ಞಾನದ ತಂಪು ಮಾತ್ರವಲ್ಲ, ನಾವು ಅದನ್ನು ಹೇಗೆ ಬಳಸುತ್ತಿದ್ದೇವೆ ಎನ್ನುವುದು ಮುಖ್ಯ. ಹಿಂದೆ ಒಂದು ಪತ್ರ ಬರಲು ದಿನಗಳು ಬೇಕಾಗುತ್ತಿತ್ತು. ಅಂಚೆಗಾಗಿ ಕಾಯುತ್ತಿದ್ದೆವು. ಪತ್ರ ಬಂದಾಗ ಅದನ್ನು ನಿಧಾನವಾಗಿ ಓದುತ್ತಿದ್ದೆವು. ಅದರಲ್ಲಿರುವ ಪ್ರತಿಯೊಂದು ಪದವನ್ನು ಮನಸ್ಸಿನಲ್ಲಿ ಜೋಪಾನವಾಗಿ ಇಟ್ಟುಕೊಳ್ಳುತ್ತಿದ್ದೆವು. ಆದರೆ ಇಂದು ಸಂದೇಶ ಕ್ಷಣದಲ್ಲೇ ತಲುಪುತ್ತದೆ. ಆದರೆ ಕೆಲವೊಮ್ಮೆ ಆ ಸಂದೇಶಕ್ಕೆ ಉತ್ತರಿಸಲು ಕೂಡ ನಮಗೆ ಸಮಯ ಇರುವುದಿಲ್ಲ. ತಂತ್ರಜ್ಞಾನ ವೇಗವನ್ನು ಕೊಟ್ಟಿದೆ, ಆದರೆ ಸಂಬಂಧಗಳಿಗೆ ಬೇಕಾದ ತಾಳ್ಮೆಯನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆಯೇ ಎನ್ನುವ ಭಾವನೆ ಮಾತ್ರ ಮನದಲ್ಲಿ ಉಳಿಯುತ್ತಿದೆ. ಇನ್ನೊಂದು ಬದಲಾವಣೆ, ಕೆಲವೊಮ್ಮೆ ಸಂಬಂಧಗಳು ಕೂಡ ಯೂಸ್ ಅಂಡ್ ಥ್ರೋ ವಸ್ತುಗಳಂತೆ ಕಾಣಿಸುತ್ತಿವೆ. ಅಗತ್ಯವಿದ್ದಾಗ ಮಾತ್ರ ತುಂಬಾ ಹತ್ತಿರ ಆಗುತ್ತಾರೆ, ಕೆಲಸ ಮುಗಿದ ಮೇಲೆ ನಿಧಾನವಾಗಿ ದೂರವಾಗುತ್ತಾರೆ. ಅಗತ್ಯವಿದ್ದಾಗ ಮಾತ್ರ ಕರೆ, ಅಗತ್ಯ ಮುಗಿದ ಮೇಲೆ ಮೌನ. ಇದು ಎಲ್ಲ ಸಂಬಂಧಗಳ ಕಥೆಯಲ್ಲ. ಇಂದಿಗೂ ಯಾವುದೇ ಸ್ವಾರ್ಥವಿಲ್ಲದೆ ಒಬ್ಬರಿಗಾಗಿ ಒಬ್ಬರು ಬದುಕುವ ಸಾಕಷ್ಟು ಸಂಬಂಧಗಳಿವೆ. ಆದರೆ ಸಂಬಂಧಗಳಲ್ಲಿ ಸ್ವಾರ್ಥದ ನೆರಳು ಹೆಚ್ಚಾಗಿರುತ್ತಿರುವುದು ಮಾತ್ರ ನಮ್ಮ ಗಮನಕ್ಕೆ ಬರುತ್ತಿದೆ. ಹಿಂದೆ ಒಂದು ಸಣ್ಣ ಮನಸ್ತಾಪ ಬಂದರೆ ಮನೆಯ ಹಿರಿಯರು ಮಧ್ಯೆ ಕುಳಿತು ಮಾತನಾಡಿಸುತ್ತಿದ್ದರು.
6: ಖಂಡಿತವಾಗ್ಲೂ ಒಂದಿಷ್ಟು ಅಲ್ಲ, ಸಾಕಷ್ಟು ಬದಲಾವಣೆಗಳನ್ನ ನಾವೀಗ ಕಾಣ್ತಾ ಇದ್ದೀವಿ. ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನ ಮುಂದುವರೆದಂತೆ ಸಂಬಂಧಗಳು ತುಂಬಾ ಹತ್ರ ಆಗ್ತಾ ಇದೆ. ಹೇಗಪ್ಪ ಅಂದ್ರೆ ಫೋನ್ಗಳಿಂದ, ಅಂದ್ರೆ ಪಟ್ ಅಂತ ಕಾಲ್ ಮಾಡಿದ ತಕ್ಷಣ ಸಿಗ್ತಾರೆ, ಹಾಯ್ ಅಂದ ತಕ್ಷಣ ಮೆಸೇಜ್ ಬರುತ್ತೆ. ಜೊತೆಗೆ ಅವ್ರು ನಾವು ನೋಡಬೇಕು ಅಂದ ತಕ್ಷಣ ನಾವು ವಿಡಿಯೋ ಕಾಲ್ ಮಾಡ್ತೀವಿ, ಮಾತಾಡಬೇಕು ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಕಾಲ್ ಮಾಡ್ತೀವಿ, ಬೇಗ ಬೇಗ ಸಿಗ್ತಾರೆ. ಆದರೆ ಆಗಿನ ಕಾಲದಲ್ಲಿ ಪತ್ರಗಳ ಮುಖಾಂತರವೇ ಸಂಬಂಧಗಳನ್ನು ಬೆಸೆಯುವಂತಹ ಒಂದು ವಿಶೇಷತೆ ಇತ್ತು. ಜೊತೆಗೆ ದೀರ್ಘಕಾಲದ ಮಾತುಕತೆ ಕೂಡ ಇರ್ತಾ ಇತ್ತು. ಈಗೆಲ್ಲ ಫಟಾಫಟ ಅಂತ ಸಿಗತ್ತೆ, ತುಂಬ ಬೆಳೆದಿದ್ದೀವಿ ಕೂಡ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಂತ ಅನಿಸತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಏನೂ ಇಲ್ಲ, ಆಗ ದೂರ ಇದ್ವಿ ಈಗ ಹತ್ರ ಇದ್ದೀವಿ ಅಂತ ಅನಿಸತ್ತೆ ಅಂತ ಹೇಳೋದು ಉಂಟು. ಸೊ ಅವರವರ ಒಂದು ಭಾವನೆಗಳಿಗೆ ತಕ್ಕಂತೆ ಆ ಸಂಬಂಧಗಳು ಇದ್ದೇ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ವೀಣಾ ಕನ್ನಡತಿ ಮೇಡಮ್ ಅವರು ಅವರೇ ಬರೆದಂತಹ ಸಂಬಂಧಗಳು ಮತ್ತು ಬಂಧನಗಳು ಅನ್ನುವಂತಹ ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ವೀಣಾ ಕನ್ನಡತಿ ಮೇಡಮ್ ಅವರಿಂದ ಕೇಳೋಣ.
3: ಬಿಡು, ಅವನು ನಮ್ಮವನು, ಅವಳು ನಮ್ಮವಳು ಎಂದು ಹೇಳಿ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಇಂದು ಒಂದು ಸಣ್ಣ ಮಾತಿಗೆ ಮನಸ್ಸಿಗೆ ನೋವಾದರೆ ಮಾತುಗಳು ನಿಲ್ಲುತ್ತವೆ, ಕರೆಗಳು ನಿಲ್ಲುತ್ತವೆ, ಮೆಸೇಜ್ಗಳು ನಿಲ್ಲುತ್ತವೆ, ಕೆಲವೊಮ್ಮೆ ಬ್ಲಾಕ್ ಲಿಸ್ಟ್ ಮಾಡಿಬಿಡುತ್ತೇವೆ. ಒಂದು ಕ್ಷಣದ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ವರ್ಷಗಳ ಸಂಬಂಧವನ್ನೇ ಮುಗಿಸಿಬಿಡುತ್ತದೆ. ಆದರೆ ಸಂಬಂಧ ಎಂದರೆ ಯಾವಾಗಲೂ ಗೆಲ್ಲುವುದು ಅಲ್ಲ. ಕೆಲವೊಮ್ಮೆ ಸೋಲಲೇಬೇಕು, ಕೆಲವೊಮ್ಮೆ ಕ್ಷಮಿಸಬೇಕು, ಕೆಲವೊಮ್ಮೆ ಮೊದಲಿಗೆ ನಾವೇ ಮಾತನಾಡಬೇಕು. ಆದರೆ ಪ್ರೀತಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಹಣದಿಂದ ದೊಡ್ಡ ಆಸ್ಪತ್ರೆ ಸಿಗಬಹುದು, ಆದರೆ ನೋವಿನಲ್ಲಿ ಇರುವಾಗ ಕೈ ಹಿಡಿದು ನಾನಿದ್ದೀನಿ ಎಂದು ಹೇಳುವ ವ್ಯಕ್ತಿಯನ್ನು ಹಣದಿಂದ ಪಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಸಂಬಂಧಗಳ ಬೆಲೆ ಹಣದಲ್ಲಿ ಅಳೆಯಲು ಸಾಧ್ಯವಿಲ್ಲ. ಹಿಂದಿನ ಕಾಲವು ಸಂಪೂರ್ಣ ಪರಿಪೂರ್ಣವಾಗಿರಲಿಲ್ಲ. ಆ ಕಾಲದಲ್ಲೂ ಮನಸ್ತಾಪಗಳು ತುಂಬಿದ್ದವು, ಭಿನ್ನಾಭಿಪ್ರಾಯಗಳು ಇದ್ದವು, ಕಷ್ಟಗಳು ಇದ್ದವು. ಇಂದಿನ ಕಾಲದಲ್ಲೂ ಒಳ್ಳೆಯ ಸಂಬಂಧಗಳಿವೆ, ಪ್ರೀತಿಯ ಕುಟುಂಬಗಳಿವೆ, ಒಬ್ಬರಿಗಾಗಿ ಒಬ್ಬರು ನಿಲ್ಲುವ ಸ್ನೇಹಿತರಿದ್ದಾರೆ. ಆದ್ದರಿಂದ ಇದು ಹಿಂದಿನ ಕಾಲದ ಒಳ್ಳೆಯದು, ಇಂದಿನ ಕಾಲ ಕೆಟ್ಟದ್ದು ಎನ್ನುವ ಮಾತಲ್ಲ. ಕಾಲ ಬದಲಾಗಿದೆ, ಬದುಕಿನ ರೀತಿ ಬದಲಾಗಿದೆ. ಆದರೆ ಬದಲಾಗಬಾರದ ಒಂದು ವಿಷಯ ಇದೆ, ಮನುಷ್ಯನಿಗೆ ಮನುಷ್ಯನ ಮೇಲಿರುವ ಕಾಳಜಿ. ನಾವು ಎಷ್ಟೇ ಬ್ಯುಸಿಯಾಗಿದ್ದರೂ ನಮ್ಮವರಿಗಾಗಿ ಒಂದಿಷ್ಟು ಸಮಯ ಮೀಸಲಿಡಬಹುದು, ಹೌದಲ್ಲವೇ? ಒಂದು ಕರೆ ಮಾಡಬಹುದು, ಹೇಗಿದ್ದೀಯ ಎಂದು ಕೇಳಬಹುದು, ಬಹಳ ದಿನಗಳಿಂದ ಮಾತನಾಡದವರ ಜೊತೆ ಮತ್ತೆ ಮಾತನಾಡಬಹುದು. ಮನಸ್ಸಿನಲ್ಲಿ ಸಣ್ಣ ಅಹಂಕಾರ ಇದ್ದರೆ ಅದನ್ನು ಬದಿಗಿಟ್ಟು ಒಂದು ಹೆಜ್ಜೆ ಮುಂದೆ ಬರಬಹುದು. ಯಾಕೆಂದರೆ ಕೆಲವು ಸಂಬಂಧಗಳು ಕಳೆದು ಹೋದ ಮೇಲೆ ಅವುಗಳ ಬೆಲೆ ನಮಗೆ ಅರ್ಥವಾಗುತ್ತದೆ. ಆದರೆ ಆಗ ಕೆಲವೊಮ್ಮೆ ತಡವಾಗಿರುತ್ತದೆ. ನಮ್ಮ ಜೀವನದಲ್ಲಿ ಹಣ ಮತ್ತೆ ಬರಬಹುದು.
2: ಖಂಡಿತವಾಗ್ಲೂ ಕೆಲವು ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗ್ಬೇಕು, ಹಾಗೆ ಬೆಳೆಸ್ಕೊಂಡು ಹೋಗ್ಬೇಕು ಕೂಡ. ಸ್ನೇಹಿತರೆ, ಸಂಬಂಧಗಳಲ್ಲಿ ಮೂರು ಮಾತುಗಳು ತುಂಬಾ ಮುಖ್ಯವಾಗ್ತವೆ. ತಪ್ಪಾದಾಗ ಕ್ಷಮಿಸಿ ಅನ್ನುವಂತಹ ಮಾತು, ಜೊತೆಗೆ ಒಳ್ಳೆಯದನ್ನು ಮಾಡಿದಾಗ ಧನ್ಯವಾದವನ್ನು ತಿಳಿಸುವಂತಹ ಮಾತು, ಹಾಗೆ ಕಷ್ಟದಲ್ಲಿದ್ದಾಗ ನಾನು ಇದ್ದೇನೆ ನಿನ್ನೊಟ್ಟಿಗೆ ಅನ್ನುವಂತಹ ಮಾತು. ಈ ಮೂರು ಮಾತುಗಳನ್ನು ಅಳವಡಿಸ್ಕೊಂಡಂಥವರು ಸಂಬಂಧಗಳನ್ನು ಎಂದಿಗೂ ಕಳ್ಕೊಳ್ಳೋದಿಲ್ಲ. ಈ ಸಂಬಂಧದಲ್ಲಿ ನಂಬಿಕೆಯ ಒಂದು ಬಂಧ ತುಂಬಾ ದೊಡ್ಡದಾಗಿರುತ್ತೆ. ಜೊತೆಗೆ ಈ ಸಂಬಂಧಗಳು ಮೊಬೈಲ್ ನೆಟ್ವರ್ಕ್ ಇದ್ದ ಹಾಗೆ ಸ್ನೇಹಿತರೆ, ಮಾತಾಡದೇ ಇದ್ದರೆ, ಚಾರ್ಜ್ ಮಾಡದೇ ಇದ್ದರೆ ನೆಟ್ವರ್ಕ್ ಕಡಿಮೆ ಆಗತ್ತೆ. ಸಂಬಂಧಕ್ಕೂ ಪ್ರತಿದಿನ ಸ್ವಲ್ಪ ಮಾತು, ಸ್ವಲ್ಪ ಪ್ರೀತಿಯ ಚಾರ್ಜ್ ಬೇಕೇ ಬೇಕಾಗತ್ತೆ. ಒಂದು ಒಳ್ಳೆಯ ಸಂಬಂಧದಲ್ಲಿ ನಗು, ಅಳು, ಸಿಟ್ಟು ಎಲ್ಲದೂ ಇರತ್ತೆ ಅಲ್ವಾ? ಎಸ್, ಏನೇ ಆಗಲಿ ಸಿಕ್ಕಿರುವಂತಹ ಒಂದು ಪ್ರೀತಿ ವಿಶ್ವಾಸದ ಸಂಬಂಧಗಳನ್ನು ಎಂದಿಗೂ ಕಳ್ಕೊಳ್ಳೋದು ಬೇಡ. ಅದನ್ನು ಜೋಪಾನವಾಗಿ ಇಟ್ಕೊಳ್ಳೋಣ, ಆ ಸಂಬಂಧಗಳನ್ನು ಬೆಳೆಸ್ತಾ ಪ್ರೀತಿಯನ್ನು ಹೆಚ್ಚಿಸ್ತಾ ಹೋಗೋಣ ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ವೀಣಾ ಕನ್ನಡತಿ ಮೇಡಮ್ ಅವರು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ವೀಣಾ ಕನ್ನಡತಿ ಮೇಡಮ್ ಅವರು ಸಂಬಂಧಗಳು ಮತ್ತು ಬಂಧನಗಳು ಅನ್ನುವಂತಹ ಸ್ವರಚಿತ ಲೇಖನದ ಬಗ್ಗೆ ತುಂಬ ಚೆನ್ನಾಗಿ ಸಾಕಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕಾಲ ಬದಲಾಗಿದೆ, ಆದರೆ ಆ ಸಂಬಂಧಗಳು ಬಂಧನಗಳನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ವೀಣಾ ಕನ್ನಡತಿ ಮೇಡಮ್ ಅವರಿಂದ ಕೇಳೋಣ.

0: ಉದ್ಯೋಗ ಮತ್ತೆ ಸಿಗಬಹುದು, ಕಳೆದುಕೊಂಡ ವಸ್ತು ಮತ್ತೆ ಖರೀದಿಸಬಹುದು. ಆದರೆ ನಮ್ಮ ಜೀವನದಿಂದ ಒಬ್ಬ ವ್ಯಕ್ತಿ ಶಾಶ್ವತವಾಗಿ ದೂರವಾದರೆ ಅವರ ಜಾಗವನ್ನು ಮತ್ತೊಬ್ಬರು ತುಂಬಲು ಸಾಧ್ಯವಿಲ್ಲ. ಹಾಗಾಗಿ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಎಂದರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದಲ್ಲ. ಒಂದು ಸಣ್ಣ ಮಾತು, ಒಂದು ಸಣ್ಣ ಕರೆ, ಒಂದು ಕ್ಷಮೆ, ಒಂದು ಅಪ್ಪುಗೆ, ಒಂದು ನಾನು ಇದ್ದೀನಿ ಎನ್ನುವ ಭರವಸೆ, ಇಷ್ಟೇ ಸಾಕಾಗಬಹುದು. ನಮ್ಮ ಜೀವನ ಎಷ್ಟೇ ವೇಗವಾಗಿ ಓಡುತ್ತಿದ್ದರೂ ಒಮ್ಮೆ ನಿಂತು ನಮ್ಮ ಸುತ್ತಲಿರುವವರನ್ನು ನೋಡಿಯುಂಡ, ನಮ್ಮನ್ನು ಪ್ರೀತಿಸುವವರನ್ನು ಗಮನಿಸೋಣ, ನಮ್ಮನ್ನು ಕಾಯುವವರನ್ನು ನೆನಪಿಸಿಕೊಳ್ಳೋಣ, ನಮ್ಮಿಂದ ಏನನ್ನು ನಿರೀಕ್ಷಿಸದೆ ನಮ್ಮ ಜೊತೆ ನಿಂತಿರುವವರನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಳೋಣ. ಯಾಕೆಂದರೆ ಸಂಬಂಧಗಳು ಬದುಕಿನ ಭಾರವಲ್ಲ, ಅವು ಬದುಕನ್ನು ಹೊತ್ತು ಸಾಗಿಸುವ ಬಂಧಗಳು. ಕೊನೆಯಲ್ಲಿ ಒಂದು ಮಾತು, ಬದುಕಿನಲ್ಲಿ ನಾವು ಎಷ್ಟೇ ದೂರ ಹೋದರೂ, ಎಷ್ಟೇ ಎತ್ತರಕ್ಕೆ ಬೆಳೆದರೂ, ನಮ್ಮನ್ನು ಕಾಯುವ ಒಂದು ಮನೆ, ನಮ್ಮನ್ನು ನೆನಪಿಸಿಕೊಳ್ಳುವ ಕೆಲವು ಹೃದಯಗಳು, ನಮ್ಮ ಸುಖದಲ್ಲಿ ನಗುವ ಮತ್ತು ನಮ್ಮ ನೋವಿನಲ್ಲಿ ಮೌನವಾಗಿ ಕಣ್ಣೀರಿಡುವ ಕೆಲವು ನಮ್ಮವರು ಇದ್ದರೆ ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ. ಕೆಲವು ಸಂಬಂಧಗಳು ಪ್ರತಿದಿನ ಮಾತನಾಡುವುದಿಲ್ಲ, ಆದರೂ ಮನಸ್ಸಿನಿಂದ ಮಾತ್ರ ದೂರವಾಗುವುದಿಲ್ಲ. ಕೆಲವು ಜನರು ನಮ್ಮ ಜೊತೆ ಸದಾ ಇರುವುದಿಲ್ಲ, ಆದರೆ ಅವರ ನೆನಪುಗಳು ಮಾತ್ರ ನಮ್ಮ ಬದುಕಿನ ಕೊನೆಯವರೆಗೂ ನಮ್ಮ ಜೊತೆಗೆ ನಡೆಯುತ್ತವೆ. ಆದ್ದರಿಂದ ಸಂಬಂಧಗಳನ್ನು ಕಳೆದುಕೊಂಡ ನಂತರ ಅವುಗಳ ಬೆಲೆ ಅರಿಯುವ ಬದಲು ಅವು ನಮ್ಮೊಂದಿಗಿದ್ದಾಗಲೇ ಪ್ರೀತಿಸೋಣ, ಮಾತನಾಡೋಣ, ಕ್ಷಮಿಸೋಣ, ಕಾಪಾಡಿಕೊಳ್ಳೋಣ. ಯಾಕೆಂದರೆ ಜೀವನ ಮುಗಿದ ಮೇಲೆ ನಮ್ಮ ಜೊತೆ ಬರುವುದು ಹಣವಲ್ಲ, ನಾವು ಎಷ್ಟು ಜನರ ಹೃದಯದಲ್ಲಿ ಪ್ರೀತಿಯಿಂದ ಉಳಿದಿದ್ದೆವು ಎಂಬ ನೆನಪು. ಇಷ್ಟು ಹೊತ್ತು ನನ್ನ ಮನಸ್ಸಿನ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ಆದರೆ ಈಗ ಈ ಲೇಖನದ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ನಿಮ್ಮ ಬದುಕಿನಲ್ಲಿ ಸಂಬಂಧಗಳು ಇನ್ನು ಮೊದಲಿನಷ್ಟೇ ಅಮೂಲ್ಯವಾಗಿವೆಯೇ? ಅಥವಾ ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುವ ಸಂಬಂಧಗಳ ನಡುವೆ ನಾವು ನಿಧಾನವಾಗಿ ಬದುಕಲು ಕಲಿಯುತ್ತಿದ್ದೇವೆಯೇ? ಒಮ್ಮೆ ನಿಮ್ಮ ಮನೆಯವರನ್ನು, ನಿಮ್ಮ ಸ್ನೇಹಿತರನ್ನು, ನಿಮ್ಮ ಬಂಧುಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಯಾರಾದರೂ ಒಬ್ಬರು ಇದ್ದಾರಲ್ಲ, ಅವರು ನಿಮಗೆ ಯಾವ ಪ್ರಯೋಜನವೂ ಕೊಡದಿದ್ದರೂ ಅವರನ್ನು ಕಳೆದುಕೊಳ್ಳಲು ಮಾತ್ರ ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಅಂತಹ ಒಬ್ಬ ಸಂಬಂಧ ನಿಮ್ಮ ಬದುಕಿನಲ್ಲಿ ಇದೆಯೇ? ಇದ್ದರೆ ಇಂದು ಅವರೊಂದಿಗೆ ಮಾತನಾಡಿಬಿಡಿ, ಒಂದು ಕರೆ ಮಾಡಿಬಿಡಿ, ಒಮ್ಮೆ ಹೇಗಿದ್ದೀಯ ಎಂದು ಕೇಳಿಬಿಡಿ. ಯಾಕೆಂದರೆ ಕೆಲವು ಸಂಬಂಧಗಳಿಗೆ ಕಾರಣ ಬೇಕಾಗುವುದಿಲ್ಲ, ಅವು ನಮ್ಮ ಬದುಕಿನ ಭಾಗವಾಗಿರುವುದೇ ಸಾಕು. ಹಾಗಾಗಿ ಕೇಳುಗರೆ, ನಿಮ್ಮ ಬದುಕಿನಲ್ಲಿ ಹಣಕ್ಕಿಂತಲೂ, ಅಗತ್ಯಕ್ಕಿಂತಲೂ, ಸ್ವಾರ್ಥಕ್ಕಿಂತಲೂ ಮಿಗಿಲಾಗಿ ನೀವು ಕಾಪಾಡಿಕೊಂಡಿರುವ ಆ ಒಂದು ಸಂಬಂಧ ಯಾವುದು? ಒಮ್ಮೆ ನಿಮ್ಮ ಮನಸ್ಸಿನೊಳಗೆ ಉತ್ತರಿಸಿ ನೋಡಿ. ಬಹುಶಃ ನಿಮ್ಮ ಉತ್ತರವೇ ಸಂಬಂಧಗಳು, ಬಂಧನಗಳು ಎಂಬ ಈ ಮಾತಿನ ನಿಜವಾದ ಅರ್ಥವಾಗಿರಬಹುದು. ನನ್ನ ಮಾತನ್ನು ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ವೀಣಾ ಕನ್ನಡತಿ ಮೇಡಮ್. ಸಂಬಂಧಗಳು ಮತ್ತು ಬಂಧನಗಳು ಅನ್ನುವಂತಹ ವಿಷಯವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರಿ. ಖಂಡಿತವಾಗ್ಲೂ ನೀವು ಹೇಳಿದಾಗೆ ಸಂಬಂಧಗಳ ಬೆಲೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಅದರ ಒಂದು ಮಹತ್ವವನ್ನು ಅರಿತವರು ಆ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ತಾ ಹೋಗ್ತಾರೆ, ಪ್ರೀತಿ ವಿಶ್ವಾಸ ನಂಬಿಕೆಯಿಂದ. ಈ ಸಂಬಂಧಗಳಿಗೆ ಐಷಾರಾಮಿ ಉಡುಗೊರೆಗಳು ಬೇಡ. ಸಮಯ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಸಮಯಕ್ಕಿಂತ ದೊಡ್ಡ ಉಡುಗೊರೆ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ನಂಬಿಕೆ ಎಂಬ ಸಂಬಂಧ ಸದಾ ನಮ್ಮೊಟ್ಟಿಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ವೀಣಾ ಕನ್ನಡತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಓ, ಯಾವುದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ತಿಂಡಿ ಕೂಡ ಈಗ ಜಸ್ಟ್ ಆಗ್ತಾ ಇರಬೇಕು, ಇನ್ನು ಕೆಲವರು ಆಗಿ ಆಗಲೇ ಆಫೀಸ್ಗೆ ಹೊರಡ್ತಾ ಇರ್ಬೋದು. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂತಂದರೆ, ಇವತ್ತು 30 ಸೆಪ್ಟೆಂಬರ್, ಕನ್ನಡ ಚಿತ್ರರಂಗದ ಬೆಳ್ಳಿ ಪರದೆಯಲ್ಲಿ ಕೇವಲ 12 ವರ್ಷಗಳಲ್ಲೇ ಶತಮಾನದಷ್ಟು ಕ್ರಾಂತಿ ಮಾಡಿ ಹೋದ ಒಬ್ಬ ರಾಜನ ನೆನಪಿನ ದಿನ. ಹೌದು, ನಮ್ಮ ಆಟೋ ರಾಜ, ಕರಾಟೆ ಕಿಂಗ್, ಮಲ್ಟಿ ಟ್ಯಾಲೆಂಟ್ ಶಂಕರ್ ನಾಗ್ ಅವರ ಪುಣ್ಯ ಸ್ಮರಣೆ ದಿನ ಇವತ್ತು. ಸೊ ಸ್ನೇಹಿತರೆ, ಇವತ್ತು ಬಹಳಷ್ಟು ಸೊಗಸಾಗಿ ಅವರ ಒಂದು ಚಿತ್ರಗಳಲ್ಲಿ ಹಾಡುಗಳಿದ್ದಾವೆ. ಸೊ ಒಂದಾನೊಂದು ಕಾಲದಲ್ಲಿ ಅಂಥ ಚಿತ್ರರಂಗಕ್ಕೆ ಕಾಲಿಟ್ಟು ತಾವೇ ಒಂದು ಹೊಸ ಯುಗ ಸೃಷ್ಟಿಸಿದ ಆ ಗ್ರೇಟ್ ಪರ್ಸನಾಲಿಟಿ ಬಗ್ಗೆ ಇವತ್ತು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಳ್ತಾ, ಅವರು ನಟಿಸಿರುವಂತಹ ಚಿತ್ರದ ಗೀತೆಯನ್ನು ಹಾಡ್ತಾ ಇವತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
11: ಹಲೋ,
12: ನಮಸ್ತೆ.
11: ನಮಸ್ತೆ ಮೇಡಮ್.
12: ಯಾರಿದು?
11: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಮೇಡಮ್.
12: ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ
11: ರಾಮಚಂದ್ರ.
12: ರಾಮಚಂದ್ರ ಅವರೇ, ಹೇಗಿದ್ದೀರಾ?
11: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ರಿ ಮೇಡಮ್?
12: ಸೂಪರ್ ಆಗಿದ್ದೀವಿ. ಆಯ್ತಾ ತಿಂಡಿ?
11: ತಿಂಡಿ ಇನ್ನೂ ಆಗಿಲ್ಲ ಮೇಡಮ್, ಮಾಡ್ಬೇಕು ಇವಾಗ.
12: ಓಕೆ. ಸೊ ಇವತ್ತು ನಮ್ಮ ಶಂಕರ್ ನಾಗ್ ಅವರ ಪುಣ್ಯ ಸ್ಮರಣೆ ಇದೆ, ಅವರ ಒಂದು ಹಾಡನ್ನ ಹಾಡ್ಬೋದಾ? ಹೌದು.
11: ಗೀತಾಂಜಲಿ ಆಲು ಎನ್ನಿಗೆ ಬಾಳ ದಿಂಬಿಗೆ ನಮ್ಮೂರ ಎನ್ನಿಗೆ, ಪುಷ್ಪಾಂಜಲಿ ದೊಂದೆ ಅನ್ನಿಗೆ ಬಾಳ ಎನ್ನಿಗೆ ನಮ್ಮೂರ ಎನ್ನಿಗೆ, ಓ ಕನಕಾಂಬರಿ ನೀವು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀವು ಬಾರದ ಪುಷ್ಪವ ಸಾಗೊಲ್ಲ, ಗೀತಾಂಜಲಿ ಆಲು ಎನ್ನಿಗೆ ಬಾಳೆ ದಿಂಬಿಗೆ ನಮ್ಮೂರ ಎನ್ನಿಗೆ.
13: Oh.

0: ಸೂಪರ್ ಆಗಿದ್ದೀವಿ. ನೀವ್ ಹೇಗಿದ್ದೀರಾ ಶೋಭಾ ಮೇಡಮ್?
1: ನಾವು ಸೂಪರ್ ಆಗಿದ್ದೀವಿ.
0: ತಿಂಡಿ ಆಯ್ತು? ನಿಮ್ದಾಯ್ತು?
1: ಇಲ್ಲ, ಆಯ್ತಾಯ್ತಾಯ್ತು.
0: ಆಯ್ತು, ಯಾವ್ದು ಆನಾ ಆಯ್ತಾ?
1: ಇಲ್ಲ ಇಲ್ಲ, ಯೋಗಕ್ ಹೋಗಿದ್ವಿ ಇವತ್ತು. ಸ್ಪೆಷಲ್ ಆಗಿ ಗುರುಗಳು ಬಂದಿದ್ದು, ಹೋಗ್ಬಿಡ್ತು. ಬಂದ್ ತಿಂಡಿ ತಿಂದ ಇಲ್ಲ ಅಂತ
0: ಅನ್ನೋದೊಂದೇ. ಸರಿ ಸರಿ,
1: ಇವತ್ತು ಟಾಪಿಕ್ ಶಂಕರ್ ನಗದಿಟ್ಟಿದ್ರೆ
0: ಆಯ್ತು.
1: ಬಹಳ ಒಳ್ಳೆ ಟಾಪಿಕ್ ಅಂದ್ರೆ ಶಂಕರ್ ಮರೆಯಕ್ ಆಗಲ್ಲ
0: ಖಂಡಿತ
1: ಅಲ್ವಾ?
0: ಹೌದು
1: ಹೌದು, ಇದು ಅವಾಗಿಂದ ಅವ್ನ ಒಳ್ಳೆ ಆಕ್ಟರ್ ಮಾತ್ರ ಸಾಯ್ಬಾರ್ದಿತ್ತು. ಆಕ್ಚುಲಿ ಏನ್ ಮಾಡೋದು, ಹೋಗ್ಬಿಟ್ರು. ಅದೊಂದು ತುಂಬಾ ಬೇಜಾರಾಗುತ್ತೆ
0: ಅಲ್ವಾ? ಖಂಡಿತ, ಒಳ್ಳೆ ವ್ಯಕ್ತಿತ್ವದ
1: ಒಳ್ಳೆ ಗುಣ, ಒಳ್ಳೆ ಆಕ್ಟರ್ ಮಾತ್ರ. ನಮ್ ಕರ್ನಾಟಕದ್ದು ನಾವು ಕಳ್ಕೊಂಡಿರೋ ತುಂಬಾ ಬೇಜಾರ.
0: ಹೌದು ಖಂಡಿತ
1: ಅಲ್ವಾ? ನಾಟೋ ರಾಜ ಫಿಲಂ ಫೇಮಸ್ ಆಗಿತ್ತು ತುಂಬಾ, ಎಲ್ಲಾ ಫೇಮಸ್. ಅವ್ರದ್ದು ಎಲ್ಲಾ ಫಿಲಮ್ಸ್ ಎಲ್ಲ ತುಂಬಾ ಒಳ್ಳೊಳ್ಳೆ ಟೆಕ್ನಿಕ್ ಆಗಿ ಅವಾಗಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿ ತಿಂತಿದ್ದಾರೆ. ಅದ್ರದ್ದು ಒಂದು ಆರಿಸ್ಕೊಂಡಿದೀನಿ ನಾಟೋ ರಾಜದ್ದು. ನಲಿವ ಗುಲಾಬಿ ಹೂವಿ ಮುಗಿಲ ಮೇಲೇರಿ ನಗುವೆ, ನಲಿವ

0: ನಮ್ಮ ಶಂಕರ್ ಗುರು ಮರೆಯಾದೆ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಶೋಭಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಶೋಭಾ ಅವರು ಒಂದೊಳ್ಳೆ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ಹಾ ನಮಸ್ಕಾರ ಮೇಡಮ್.
1: ಓಕೆ ಮಹೇಶ್ವರ, ಆಯ್ತಾ ತಿಂಡಿ?
2: ಇಲ್ಲ ಮೇಡಮ್, ಆಗಿಲ್ಲ. ನಿಮ್ದು ಮೇಡಮ್?
1: ನಮ್ದು ಆಯ್ತು. ಮಹೇಶ್ ಅವರೇ, ಇವತ್ತು ಟಾಪಿಕ್ ಗೊತ್ತಾಯ್ತಲ್ಲ?
2: ಹಾ ಗೊತ್ತಾಯ್ತು ಮೇಡಮ್, ಶಂಕರ್ ನಗರ 36ನೇ ವರ್ಷದ ಪುಣ್ಯಸ್ಮರಣೆ ಇದೆ.
1: ಹೌದು,
2: ಹಾಗಾಗಿ ಅವ್ರದ್ದು ಅಂದ್ರೆ ಮರೆಯಕ್ಕೆ ಆಗಲ್ಲ.
1: ಖಂಡಿತ ನೋಡಿದೀರಾ ಅವ್ರ ಚಿತ್ರಗಳನ್ನ?
2: ಅಯ್ಯೋ ಮೇಡಮ್, ಶಂಕರ್ ನಾಗ್ ಅಭಿಮಾನಿ ಬೇರೆ.
1: ಓ ಸೂಪರ್ ಸೂಪರ್. ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ
2: ಅಂದ್ರೆ? ಇದು ಹೆಚ್ಚಿಗೆ ನಾನು ರೇಡಿಯೋದಲ್ಲಿ ಎಲ್ಲ ಕೇಳಿಲ್ಲ ಮೇಡಮ್, ಆ ಸಾಂಗ್ ಹೇಳ್ಬಿಡ್ತೀನಿ ಮೇಡಮ್. ಯಾಕೆಂದ್ರೆ ನಾನು ಎಷ್ಟೋ ಇದು ಕೇಳ್ತಿರ್ತೇನೆ, ಆದ್ರೆ ಈ ಸಾಂಗ್ ಅಂತೂ ಪ್ರಸಾರನೇ ಆಗಿಲ್ಲ.
1: ಓಕೆ ಓಕೆ.

ಸಂತೋಷವೇ ನಲಿವ ಬಾನಾಡಿ ನೀನಾಗುವೆ, ಪ್ರೀತಿ ಏನೆಂದು ಕಾಣುವೆ.

0: ಒಂದೇ ಆಸೆ ಈ ಸಾಂಗ್ ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಸೂಪರ್. 1988 ರಿಲೀಸ್ ಆಗಿರುವಂತಹ ಚಿತ್ರ. ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಮಹೇಶ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಉಮಾ ಮೇಡಮ್,
2: ಆರಾಮಿದ್ದೀರಮ್ಮ?
1: ಸೂಪರ್ ಆಗಿದ್ದೀವಿ, ನೀವು?
2: ಆರಾಮಿದ್ದೀವಪ್ಪ.
1: ತಿಂಡಿ ಆಯ್ತು, ಶೌಖ್ಯ ಬಾತ್.
2: ಓಕೆ,
1: ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಶಂಕರ್ನಾಗಿಂದೇ ತಗೊಂಡಿದ್ದೀನಿ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಬಾ.

0: ಹೇಳಿ. ಧನ್ಯವಾದ ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು, ಧನ್ಯವಾದಗಳು ಉಮಾ ಮೇಡಮ್ ಕರೆ ಮಾಡಿದ್ದಕ್ಕೆ. ಓಕೆ ಸೂಪರ್. ಎಸ್ ಸ್ನೇಹಿತರೆ, ಗೀತಾ ಚಿತ್ರದಿಂದ ಉಮಾ ಮೇಡಮ್ ಅವರು ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಗುಂಡ್ಲುಪೇಟೆಯಿಂದ ಮರಿನಂಜ ಅಂತ ಮೇಡಮ್.
1: ಮರಿನಂಜ ಅವರು?
2: ಹೌದು ಮೇಡಮ್, ಗುಂಡ್ಲುಪೇಟೆಯಿಂದ.
1: ಗುಂಡ್ಲುಪೇಟೆಯಿಂದ, ಸೂಪರ್. ಓಕೆ ಮರಿನಂಜ ಅವರೇ, ಇವತ್ತು ಆಯ್ತಾ ತಿಂಡಿ ನಿಮ್ದು?
2: ಆಯ್ತು ಮೇಡಮ್.
1: ಏನ್ ಮಾಡಿದ್ರಿ?
2: ಹಲೋ,
1: ಹಾ ಹಾ ಹಾ,
2: ಶಂಕರನಾಗರ ಬಗ್ಗೆ ಹೇಳ್ತೇನೆ ಮೇಡಮ್.
1: ಹಾಡ್ತೀರಾ? ಹಾಡಿ ಹಾಡಿ.
2: ನಿಮ್ಮ ಮಗುವು ನಗುತ್ತಿರುವ ಹಾಡುತ್ತಿರುವ,
1: ಅದು ಅನಂತ ನಾಗವ್ರದ್ದು.
2: ಶಂಕರ್ ನಾಗವ್ರದ್ದು ಮೇಡಮ್ ಅದು?
1: ಅಲ್ಲ ಅಲ್ಲ,
2: ಇನ್ಯಾರ ಬಗ್ಗೆ ಮೇಡಮ್?
1: ಶಂಕರ್ ನಾಗವ್ರದ್ದೆ, ಇವತ್ತು ಅವ್ರದ್ದು ಪುಣ್ಯಸ್ಮರಣೆ ದಿನ, ಹಾಗಾಗಿ ಅವರ ಹಾಡನ್ನ ಹಾಡ್ಬೋದು.
2: ಸರಿ ಸರಿ ಸರಿ ಮೇಡಮ್. ಟು ನಿನ್ನ ಜೊತೆ ನಾ ಟು ಕಾಂಚನ ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮರಿನಂಜ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಓಕೆ ಓಕೆ ಮೇಡಮ್.
1: ಗುಂಡ್ಲುಪೇಟೆಯಿಂದ ಮರಿನಂಜ ಅವರು ಕರೆ ಮಾಡಿದ್ರು. ಸೊ ಟು ಅಂತ ಹಾಡ್ ಹೇಳಿ ಖುಷಿ ಆಯ್ತು ಅವರಿಗೆ. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ,
3: ಸೌಮ್ಯ ಟೇಲರ್.
1: ಓಕೆ ಸೌಮ್ಯ ಅವರೇ, ಆಯ್ತಾ ನಾಷ್ಟ?
3: ಆಯ್ತು ರೀ. ಆಯ್ತು.
1: ಏನ್ ಮಾಡಿದ್ರಿ?
3: ಚಪಾತಿ.
1: ಸೂಪರ್ ಸೂಪರ್. ಓಕೆ, ಇವತ್ತು ಶಂಕರ್ ನಾಗವರ ಸ್ಮರಣೆ ದಿನ.
3: ಹೌದು ಮೇಡಮ್, ನಾನು ಹಾಡ ಹೇಳ್ತೀನಿ.
1: ಹಾಡಿಪ್ಪ,
3: ಎಷ್ಟು ಬರ್ತದೆ ಅಷ್ಟು ಹೇಳ್ತೀನಿ ಮೇಡಮ್.
1: ಹಾಡಿ.

0: ಓಕೆ ಮೇಡಮ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ನಮಸ್ತೆ ಮೇಡಮ್.
1: ನಮಸ್ತೆ. ಓಕೆ, ಗೀತಾ ಸಂಗೀತ, ಗೀತಾ ಚಿತ್ರದಿಂದ ಹಾಡಿದಾಯ್ತು ನಮ್ಮ ಸೌಮ್ಯ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ

0: ಹಲೋ.
1: ಎಸ್, ಕರೆ ಕಟ್ ಆಯ್ತು. ಅರೆರೆ, ಓಕೆ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
1: ನಮ್ದು ಆಯ್ತು. ಇವತ್ತು ಯಾವ
2: ಇಡ್ಲಿ? ಇಡ್ಲಿ ಸಾರು ಮೇಡಮ್.
1: ಹಾ, ಸೂಪರ್. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಮೇಡಮ್, ನಾನು ಆಟೋ ರಾಜ ಆಡನ್ ಅಂತ ಇದ್ದೆ, ನಮ್ಮ ಸ್ನೇಹಿತರು ಒಬ್ರು ಆಡಿದ್ದಾರೆ, ಹಾಗಾಗಿ ನಾನು ಹೊಸ ಜೀವನ ಚಿತ್ರದಲ್ಲೇ ಮಂಜುಳಾ ಗುರುರಾಜ್ ಮತ್ತೆ ಯೇಸುದಾಸ್ ಅವ್ರು ಆಡಿರೋದೇ ಒಂದು ಗೀತೆ ತಗೊಂಡಿದ್ದೀನಿ.
3: ಆಯಿ ಆಯಿ ಮೇಲೆ ನೋಡೋ ಕಂದ, ಚಂದ ಮಾಮ ಬರ್ತಾನೆ, ಕಣ್ಣು ಮುಚ್ಚೋ ಕಂದ, ನಿದ್ದೆ ಗುಮ್ಮ ಬರ್ತಾನೆ. ಆಯಿ ಆಯಿ ಆಯಿ ಅನಾಥ ಮಗುವಾದೆ ನಾನು, ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ, ಭಿಕ್ಕಾರಿ ದೊರೆಯಾದೆ ನಾನು, ಅತ್ತರೆ ಮುದ್ದಿಸೋರಿಲ್ಲ, ಸತ್ತರೆ ಒದ್ದಿಸೋರಿಲ್ಲ, ಎಂಜಲೇ ಭ್ರಷ್ಟಾನ್ನವಾಯ್ತು, ಬೈಗಳೇ ಮೈಗೂಡಿ ಹೋಯ್ತು, ಈ ಮನಸ್ಸೇ ಕಲ್ಲಾಗಿ ಹೋಯ್ತು. ಅನಾಥ ಮಗುವಾದೆ ನಾನು, ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ, ಬೀದಿಗೆ ಒಂದು ನಾಯಿ ಕಾವಲಂತೆ, ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ, ನಾಯಿಗೂ ಈನವಾದೆನಾ, ಮಾಳಿಗೆಗೆ ಒಂದು ಬೆಕ್ಕು ಕಾವಲಂತೆ, ಬೆಕ್ಕಿಗೂ ನಿತ್ಯ ಹಾಲು ತುಪ್ಪವಂತೆ, ಬೆಕ್ಕಿಗಿಂತ ಕೆಟ್ಟ ಶಕುನನಾ, ತಿಂದವರು ಎಲೆಯ ಬಿಸಾಡೋ ಹಾಗೆ, ಎತ್ತವರು ನನ್ನ ಎಸೆದಾಯ್ತು, ಸತ್ತವರ ಎಲೆಯ ಕಾಗೆಗೆ ಇರಿಸಿ, ಎತ್ತವರ ಕೂಗಿ ಕರೆದಾಯ್ತು. ಉತ್ತರ ಇಲ್ಲ, ಪ್ರಶ್ನೆಯೇ ಇಲ್ಲ, ಕೇಳೋ ದೇವನೇ. ಅನಾಥ ಮಗುವಾದೆ ನಾನು, ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ.
2: ಮೇಡಮ್, ಇದು ಎಸ್ ಕೆ ಬಾಲಸುಬ್ರಹ್ಮಣ್ಯ ಮಾಡ್ಬೇಕಾಯ್ತು ಈ ಗೀತೆ. ಇವ್ರ ಹಂಸಲೇಕ ಸಾರು ಇಲ್ಲ, ಇದು ಯೇಸು ದಾಸ್ ಕೈಲಿ ಆಡ್ತಿರ, ಇದು ಅದ್ಭುತವಾಗಿ ಬರುತ್ತೆ ಅಂತ ಹೇಳಿ ನಂತರ ಈ ಗೀತೆ ಆಡ್ಸಿರ, ಇದು ಅದ್ಭುತವಾಗಿ ಬಂದಿದೆ ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ, ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಹೊಸ ಜೀವನ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
4: ಹಲೋ ಮೇಡಮ್, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪರೆ, ಆಯ್ತಾ ತಿಂಡಿ?
4: ಮೇಡಮ್ ಅರೆ, ತಿಂಡಿ ಆಯ್ತಾ ನಿಮ್ದು?
1: ಹಾ, ನಮ್ದಾಯ್ತು.
4: ನಮ್ದು ಈಗ ಪಲಾವ್ ತಿಂತಾ ಇದ್ದೆ, ಹಾಗೆ ಕರೆ ಮಾಡ್ತಾ ಇದ್ದೆ, ಕರೆನೂ ಸಿಕ್ತು.
1: ಸೂಪರ್ ಸೂಪರ್, ಇವತ್ತು ಶಂಕರ್ನಾಗ್ ಅವರ ಸ್ಮರಣೆಯ ದಿನ, ಹಾಗಾಗಿ ಅವರ ಒಂದು ಹಾಡನ್ನ ಹಾಡ್ಬೋದು.
4: ಹೌದು ಮೇಡಮ್ ಅರೆ, ಅವರಿಗೆ ಮೊದಲನೇದಾಗಿ ನಮ್ಮ ಕಡೆಯಿಂದ ನಮನವನ್ನು ಸಲ್ಲಿಸುತ್ತಾ,
1: ಓಕೆ,
4: ಮತ್ತೆ ನಮ್ಮ ಪ್ರೀತಿಯ ಕೇಳುಗರಲ್ಲಿ ಒಂದು ಮನವಿ ಏನಂದ್ರೆ, ಕರೆ ಸಿಕ್ಕಾಗ ಒಂದು ನಾಲ್ಕು ಸಾಲ ಆಡಿ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಲಿ, ತುಂಬಾ ನಮ್ಮ ಆತ್ಮೀಯ ಕೇಳುಗರು ಒಂದು ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ
1: ಖಂಡಿತ, ಹೌದು, ಆಯ್ತು ಸರ್.
4: ಬಂಗಾರ

0: ಧನ್ಯವಾದಗಳು ಮೇಡಮ್ ಅವರೇ.
1: ಥ್ಯಾಂಕ್ ಯು, ಧನ್ಯವಾದಗಳು ಚಿಕ್ಕಪ್ಪರೆ ಕರೆ ಮಾಡಿದ್ದಕ್ಕೆ. ಓಕೆ, ನಮಸ್ಕಾರ. ಓಕೆ, ಚಿಕ್ಕಪ್ಪರು ಕರೆ ಮಾಡಿ ಮೂಗನ ಸೇಡು ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ತುಂಬಾ ಚೆನ್ನಾಗಿ ಹಾಡಿದ್ರು. 1980 ರಿಲೀಸ್ ಆಗಿದಂತಹ ಒಂದು ಚಿತ್ರದ ಗೀತೆಯನ್ನ ಹಾಡಿದಾಯ್ತು. ಹಾಗೆ ಅವರು ನಿಮ್ಮೆಲ್ಲರಿಗೂ ಸ್ವಲ್ಪ ಏನು ಒಂದು ಹಿಂಟ್ ಕೊಟ್ಟರು, ಏನಪ್ಪ ಅಂದರೆ ಒಂದೊಂದೇ ಸಾಲನ್ನ ಹಾಡಲಿಕ್ಕೆ. ಸೊ ನಾವು ಶುರುವಾಗಿಂದನೂ ನಾವು ಹೇಳ್ತಾನೆ ಇರ್ತೀವಿ ಒಂದೊಂದೇ ಎರಡೆರಡೇ ಸಾಲ, ಯಾಕಂದರೆ ನೆಕ್ಸ್ಟ್ ಕಾಲರ್ಸಿಗೆ ಕರೆ ಸಿಕ್ಕಲ್ಲ ಅಂತ. ಇದೊಂದು ಮನವಿ ಅಂತಲೇ ಹೇಳ್ಬೋದು ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಪರವಾಗಿ. ಎಲ್ಲರೂ ಇಡೀ ವಾರ ನಾವು ಮಾಡ್ತಾ ಇರ್ತೇವೆ. ಸೊ ಇದೊಂದು ಮನವಿ, ಯಾಕಂದರೆ ನಿಮ್ಮ ಥರನೇ ಪಾಪ ಬೇರೆಯವರು ಕೂಡ ಕರೆ ಮಾಡ್ತಾ ಇರ್ತಾರೆ, ಆಗಾಗ ನಾವು ಕೂಡ ಹೇಳ್ತಾ ಇರ್ತೀವಿ. ಎಸ್, ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ.

0: ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರ ಮೇಡಮ್. ವಿಷಯ ಏನ್ ಮೇಡಮ್ ಗೊತ್ತಿಲ್ಲ ಮೇಡಮ್,
1: ಇವತ್ತು ಶಂಕರ್ ನಾಗ್ ಅವರ ಸ್ಮರಣೆಯ ದಿನ ಸರ್ ಇವತ್ತು, ಹಾಗಾಗಿ ಅವರ ಒಂದು ಚಿತ್ರದ ಹಾಡನ್ನ ಹಾಡಬಹುದು.
0: ಹೌದಾ ಮೇಡಮ್? ಓಕೆ ಮೇಡಮ್, ನನ್ನ ಹೆಸರು ಎಚ್ ಪಿ ಉಚ್ಚೇಗೌಡ ಮೇಡಮ್, ಅಲಗಾ ಪ್ರೋಗ್ರಾಮ್ ನೂರ್ ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ.
1: ಓಕೆ ಉಚ್ಚೇಗೌಡ ಸರ್, ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
0: ಮೇಡಮ್ ಆಯ್ತು ಮೇಡಮ್. ವಜ್ರ ಮುಷ್ಟಿದು ಫಿಲಿಮ್ ಮೇಡಮ್, ಅದೇ ಶಂಕರ್ ನಗರ ಆಡ್ತೀನಿ ಮೇಡಮ್. ಓಕೆ. ಎಲ್ಲಿದೆಯೋ ದೇವಾ ಎಲ್ಲಿದೆಯೋ, ತೆಪ್ಪಗೆ ಕುಳಿತಿಕ ನಿನ್ನೆಯ ನ್ಯಾಯದ ತಕ್ಕಡಿ ಎಲ್ಲಿದೆಯೋ, ಎಲ್ಲಿದೆಯೋ ದೇವಾ ಎಲ್ಲಿದೆಯೋ, ತೆಪ್ಪಗೆ ಕುಳಿತಿಕ ನಿನ್ನೆಯ ನ್ಯಾಯದ ತಕ್ಕಡಿ ಎಲ್ಲಿದೆಯೋ. ಧೈರ್ಯವಿದ್ದರೆ ಭೂಮಿಗೆ ಬಾ, ದುಷ್ಟರದ ಸದ್ದನ್ನು ಅಡಕಿಸು ಬಾ. ಬರ್ತೀಯಾ ನೀನು? ಬರ್ತೀಯಾ? ಹ್ಞೂ ಬರಲ್ಲ. ನಿನಗೆಲ್ಲಿದೆ ಆ ಧೈರ್ಯ? ನಾನೇ ಮಾಡುವೆ ಈ ಕಾರ್ಯ. ಎಲ್ಲಿದೆಯೋ ದೇವಾ ಎಲ್ಲಿದೆಯೋ, ತೆಪ್ಪಗೆ ಕುಳಿತೀಗ ನಿನ್ನೆಯ ನ್ಯಾಯದ ತಕ್ಕಡಿ ಎಲ್ಲಿದೆಯೋ. ತಾಯಿಯ ಮಡಿಲಿನ ಮುದ್ದಿನ ಕಂದ ತಬ್ಬಲಿ ಮಗುವಾಗಿ, ನ್ಯಾಯದ ಧ್ವಜವನ್ನು ಎತ್ತಲು ಹೊರಟದ ದ್ರೋಹಕ್ಕೆ ಗುರಿಯಾದ, ಮೋಸವ ಮಾಡುವ ಕಳ್ಳ ಕದೀಮಿಗೆ ಎಲ್ಲೆಡೆ ಜಯಕಾರ, ಕೊಲೆಯನ್ನು ಮಾಡಿದ ಕ್ರೂರಿಗೆ ಗೌರವ ಕೊರಳಿಗೆ ಹೂಹಾರ, ಟಕ್ಕರು ವಂಚಿಸಿ ಗುಗ್ಗಿಸಿ ಪಲ್ಲ, ಸತ್ಯಕ್ಕೆ ಬೆಲೆಯಿಲ್ಲ ಇಲ್ಲಿ, ಸತ್ಯಕ್ಕೆ ಬೆಲೆಯಿಲ್ಲ, ಇದು ತಪ್ಪು ತಪ್ಪು ತಪ್ಪು ತಪ್ಪು. ಎಲ್ಲಿದೆಯೋ ದೇವಾ ಎಲ್ಲಿದೆಯೋ, ತೆಪ್ಪಗೆ ಕುಳಿತೀಗ ನಿನ್ನೆಯ ನ್ಯಾಯದ ತಕ್ಕಡಿ ಎಲ್ಲಿದೆಯೋ. ದಾನಿಯ ವೇಸದಿ ಒಂದೆಡೆ ನಡೆದಿದೆ ವಸ್ತ್ರಗಳ ದಾನ, ಭಕ್ತಿಯ ತೋರಲು ಒಂದೆಡೆ ಮಂತ್ರಗಳ ಪಠಣ, ಮಮತೆಯ ಕೋರುತ ತೆಣ್ಣಿನ ಕೊರಳಿಗೆ ಕಟ್ಟಿಸಿ ತಾಳಿಯನು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ತುಂಬಾ ಥ್ಯಾಂಕ್ಸ್ ಮೇಡಮ್.
1: ಥ್ಯಾಂಕ್ ಯು. ಓಕೆ, ನಮ್ಮ ಉಚ್ಚೇಗೌಡ ಸರ್ ಅವರು ವಜ್ರ ಮುಷ್ಟಿ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಮುತ್ತಣ್ಣ ಚಿತ್ರಗಾರ, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣ ಮೇಡಮ್.
1: ಓಕೆ ಮುತ್ತಣ್ಣರೇ,
2: ಆಯ್ತಾ
1: ನಾಷ್ಟ? ಓಕೆ, ಇವತ್ತು ಶಂಕರ್ ನಾಗ್ ಅವರ ಸ್ಮರಣೆಯ ದಿನ, ಹಾಗಾಗಿ ನೀವು ಅವರ ಒಂದು ಹಾಡನ್ನ ಹಾಡಬಹುದು.
2: ಅದಕ್ಕೆ ಕಾರ್ಯಕ್ರಮ ಬಹಳಷ್ಟು ಪ್ರಯತ್ನ ಪಡಿ ಮೇಡಮ್, ಅವ್ರ ಶಂಕರ್ನಾಗಿಂದ ಆಪ್ಷನ್ಸ್ ತಗೊಂಡ್ರಿ ಇವತ್ತು.
1: ಹೌದು ಹೌದು,
2: ಒಂದು ಎರಡೇ ನಾಡ್ತಿದ್ರು ಅವ್ರಿಗೆ, ಅವ್ರದ್ದು ಕೊನೆ ಚಿತ್ರ ಇರ್ಬೋದು ಸುಂದರಕಾಂಡ. ರವಿಯ ಕಿರಣಗಳೇ ಮುಗಿಲ ಮೇಘಗಳೇ ಹಾಯಾಗಿ, ಹಸಿರ ಹೆಸರಿನಲ್ಲಿ ಉಸಿರ ಮನೆ ಇರಿಸಿ ಬಂದಾಗಿ, ಈ ಪ್ರೀತಿ ಹಾಡಿನ ಉಸಿರಾದ ಜೀವನ, ಈ ಪ್ರೀತಿ ಹಾಡಿನ ಉಸಿರಾದ ಜೀವನ, ನನಗ್ಯಾರಿಲ್ಲ ನೀ ಆಸರೆ. ರವಿಯ ಕಿರಣಗಳೇ ಮುಗಿಲ ಮೇಘಗಳೇ ಹಾಯಾಗಿ, ಹಸಿರ ಹೆಸರಿನಲ್ಲಿ ಉಸಿರ ಮನೆ ಇರಿಸಿ ಒಂದಾಗಿ, ಈ ಪ್ರೀತಿ ಹಾಡಿನ ಉಸಿರೊಂದೇ ಜೀವನ, ನನಗ್ಯಾರಿಲ್ಲ ನೀನಾಸರೆ. ಮೇಡಮ್ ಅವ್ರ ಆಡಿನ್ರಿ ಗೀತೆ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
2: ನಮಸ್ತೆ.
1: ನಮಸ್ತೆ. ಓಕೆ ಮುತ್ತಣ್ಣರು, ಸುಂದರಕಾಂಡ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದ್ದಾಯ್ತು. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿರಾಮವನ್ನ ತಗೊಳ್ಳೋ ಸಮಯ, ಸೋ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
4: 9000085116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
8: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಕೇಳಿದ್ದೀರಾ ಈ ಟ್ಯೂನ್ನ? ಎಸ್, ಕೇಳೇ ಇರ್ತೀರಾ. ನೆನಪಾಗೋದು ಈ ಒಂದು ಟ್ಯೂನ್ ಕೇಳ್ತಿದ್ದಂಗೆ ನೆನಪಾಗೋದು ಮಾಲ್ಗುಡಿಯ ಆ ಸ್ವಾಮಿ, ಆ ಮಾಲ್ಗುಡಿ ರೈಲ್ವೆ ಸ್ಟೇಷನ್, ಆ ಸುಂದರ ವಾತಾವರಣ ಅಲ್ವಾ? ನಿಮಗೆ ಗೊತ್ತ ಸ್ನೇಹಿತರೆ, RK ನಾರಾಯಣ್ ಅವರ ಕಾದಂಬರಿಯನ್ನ ದೃಶ್ಯ ರೂಪಕ್ಕೆ ತರೋಕೆ ಭಾರತದ ದೊಡ್ಡ ದೊಡ್ಡ ನಿರ್ದೇಶಕರೇ ಯೋಚನೆ ಮಾಡ್ತಿದ್ದಾಗ ನಾನ್ ಮಾಡ್ತೀನಿ ಅಂತ ಸವಾಲು ಸ್ವೀಕರಿಸಿ ಆಗಿನ ಕಾಲಕ್ಕೆ ನ್ಯಾಷನಲ್ ಲೆವೆಲ್ನಲ್ಲಿ ಇತಿಹಾಸ ಸೃಷ್ಟಿಸಿದ್ದು ನಮ್ಮ ಶಂಕರ್ ನಾಗವರು. ಆಗುಂಬೆಯ ಸುಂದರ ಪರಿಸರದಲ್ಲಿ ಶೂಟ್ ಮಾಡಿ ಇಡೀ ಭಾರತವೇ ಕನ್ನಡ ನಾಡಿನಂತ ತಿರುಗಿ ನೋಡುವಂತೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಶಂಕರ್ನಾಗ್ ಅವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಇದೆ ಮಾತಾಡ್ಲಿಕ್ಕೆ, ಆದ್ರೆ ಸಮಯದ ಅಭಾವದಿಂದ ನಮಗೆ ಅದು ಮಾತಾಡ್ಲಿಕ್ಕೆ ಆಗಲ್ಲ. ಬಟ್ ನೀವು ಕೂಡ ಅವರ ಒಂದು ಹಾಡುಗಳನ್ನ ನೀವು ಹಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
9: ನಮಸ್ಕಾರ ಮೇಡಮ್, ಅಗ್ರಿಮ ತಲಕಂಪಿಸಿಂದ ಸೋಮಶೇಖರ್ ತಟ್ಟಿ ಸರ್.
1: ಓಕೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
9: ಆರಾಮ್ ಮೇಡಮ್, ನೀವು?
1: ಓಕೆ, ಸೂಪರ್ ಆಗಿದ್ದೀವಿ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
9: ಹಾ ಮೇಡಮ್, ಶಂಕರ್ನಾಗೆ ನಡೆಸಿರುವ ಹಾಡು.
1: ಹೌದು ಸರ್, ಹೌದು.
9: ಅಪೂರ್ವ ಸಂಗಮದಿಂದ ಆರತಿ ಮಾಡಿ ಮೇಡಮ್.
1: ಹಾಡಿ ಸರ್.
9: ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ, ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ, ನಿನ್ನೆಲ್ಲಿ ಕಂಡು ಬೆರಗಾದೆನು, ಆನಂದದಿಂದ ಹುಚ್ಚಾದೆನು, ಇನ್ನೆಂದು ನಿನ್ನ ಜೊತೆಯಾಗಿ ನಾನು ಬರುವೆ. ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ, ಕತ್ತಲಿನಲ್ಲಿ ನಾನಿರುವಾಗ ಜ್ಯೋತಿಯ ಹಾಗೆ ನೀ ಬಂದೆ. ಬಾಳಲಿ ಇಂದು ಮೊದಲನೇ ಬಾರಿ ಸೋದರ ಪ್ರೇಮವ ನಾ ಕಂಡೆ. ಅಣ್ಣ ನಿನ್ನ ಮಾತು ಮುತ್ತು ಕಡಲ ಮುತ್ತು, ಕೈ ಜಾರಿ ಹೋದ ಮತ್ತೊಂದು ಮತ್ತೆ ತಾನಾಗಿ ಕೈ ಸೇರಿದೆ. ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ ಅಣ್ಣನೇ ನಿನ್ನ ನೋಡಿದ ಮೇಲೆ ಅಮ್ಮನ ಕಾಣೋ ಆಸೆ. ಅಣ್ಣನೇ ನಿನ್ನ ನೋಡಿದ ಮೇಲೆ ಅಮ್ಮನ ಕಾಣೋ ಆಸೆ. ನನ್ನವರೊಡನೆ ಒಂದಾಗಿ ಮುಂದೆ ಬಾಳೋಣ ಎನ್ನುವ ಆಸೆ. ಚಿಂತೆ ಏಕೆ ಇನ್ನು ನಾನು ಇಲ್ಲವೇನು, ಸಿಡಿಲಂತೆ ಬಿದ್ದು ಈ ಕೋಟೆ ಒಡೆದು ಹಾರೋಣ ಆಕಾಶಕ್ಕೆ. ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಸೋಮಶೇಖರ್ ತಟ್ಟಿ ಸರ್ ಅವರು ಅಪೂರ್ವ ಸಂಗಮ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಅರೆ ಕರೆ ಕಟ್ ಆಯ್ತು. ಹಲೋ ಹಲೋ ಹಲೋ ಹಲೋ.
10: ಹಾಯ್ ಶ್ವೇತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮಾ ಅವರೇ,
10: ಚೆನ್ನಾಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
10: ವೆರಿ ಗುಡ್, ನಾನು ಸೂಪರ್ ಆಗಿದ್ದೀನಿ.
1: ಓಕೆ, ಆಯ್ತಾ ತಿಂಡಿ?
10: ತಿಂಡಿ ಆಯ್ತು, ಗೋಧಿ ಕಡುಬು ತುಪ್ಪ.
1: ಓ ಸೂಪರ್ ಸೂಪರ್.
10: ಇವತ್ತು ಶಂಕರ್ ನಗರ ಹುಟ್ಟುಹಬ್ಬದ ಶುಭಾಶಯಗಳು.
1: ಅಲ್ಲ, ಸ್ಮರಣೆಯ ದಿನ ಇವತ್ತು.
10: ಸ್ಮರಣೆಯ ದಿನ
1: ಖಂಡಿತ.
10: ಸಾರಿ,
1: ಇಲ್ಲಿ ಇಲ್ಲಿ ಅವ್ರದ್ದು ನವೆಂಬರ್ ಅಲ್ಲಿ
10: ದಿನ ಅವರನ್ನ.
1: ಖಂಡಿತ ಖಂಡಿತ
10: ಖಂಡಿತ. ಅಂತ ಒಂದು ಸೂಪರ್ ಹೀರೋನ ಮರಿಲಿಕ್ಕೆ ಆಗಲ್ಲ
1: ಖಂಡಿತ.
10: ಅವರ ನೆನಪಿಗಾಗಿ ಒಂದು ಹಾಡು
1: ಹಾಡು ಹಾಡಿ.
10: ನನ್ನ

0: ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕುಸುಮಾ ಮ್ಯಾಮ್.
0: ಥ್ಯಾಂಕ್ ಯು.
1: ಓಕೆ, ಎಸ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ನಮ್ಮ ಕುಸುಮಾ ಅವರು. ಈಗ ಆಟೋ ರಾಜ ಚಿತ್ರದಿಂದ ಈ ಒಂದು ಹಾಡನ್ನ ಕುಸುಮಾ ಅವರು ಹೇಳಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ, ನಾನು ನಂದಿತಾ, ಬೆಂಗಳೂರಿಂದ ಮಾತಾಡ್ತಿದ್ದೀನಿ.
1: ಓಕೆ ನಂದಿತಾ ಅವರೇ, ಹೇಗಿದ್ದೀರಾ?
2: ಆರಾಮಿದ್ದೀವಿ, ನೀವು ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು.
1: ಏನ್ ಮಾಡಿದ್ರಿ?
2: ಇಡ್ಲಿ.
1: ಓಕೆ ಸೂಪರ್. ಇವತ್ತು ಶಂಕರ್ ನಾಗ್ ಅವರ ಸ್ಮರಣೆಯ ದಿನ ನಂದಿತಾ ಅವರೇ. ಯಾವ ಹಾಡನ್ನ?
2: ಒಂದು ಸಾಂಗ್, ಗೀತಾ ಮೂವಿದು ಸಾಂಗ್ ಹೇಳ್ತೀನಿ.
1: ಓಕೆ ಓಕೆ.
2: ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಅವ
1: ಸೂಪರ್ ನಂದಿತಾ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್. ಓಕೆ, ಬೆಂಗಳೂರಿನಿಂದ ನಂದಿತಾ ಅವರು ಕರೆ ಮಾಡಿ ಗೀತಾ ಚಿತ್ರದಿಂದ ಈ ಒಂದು ಹಾಡನ್ನ ಸುಂದರವಾಗಿ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
3: ನಮಸ್ತೆ ಶ್ವೇತಾ.
1: ನಮಸ್ತೆ. ಕಾಲ್ ಮಾಡಿ ಮಾಡಿ. ಓಕೆ, ವಿಜಯ ಗಣೇಶ್ ಮ್ಯಾಮ್, ಆಯ್ತಾ ತಿಂಡಿ?
3: ಆಯ್ತಾಯ್ತು.
1: ಏನ್ ಮಾಡಿದ್ರಿ?
3: ಈಗ ಹೇಳ್ಬಿಡ್ತೀನಿ, ಬೈಕೊಳಕ್ ಬೇಡ ಯಾರು ನನ್ಗೆ.
1: ಆಯ್ತಾಯ್ತು
3: ಶ್ವೇತಾಂಗೆ. ಆಯ್ತಾ ನೀ?

0: ಅವ್ರ ಹೆಣ್ಣಿಗೆ ಶ್ವೇತಾನ್ ಹೆಸರು ಬಂದಿದೆ ಅಂತ ಹೇಳ್ಬೇಕು ಅಂತ ನಾನು
1: ಆಗಿದ್ದೆ. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು
0: ಥ್ಯಾಂಕ್ ಯು ಥ್ಯಾಂಕ್ ಯು
1: ಥ್ಯಾಂಕ್ ಯು. ಓಕೆ, ನಮ್ಮ ವಿಜಯ ಗಣೇಶ್ ಅವರು ತುಂಬ ಚೆನ್ನಾಗಿ ಹಾಡಿದ್ರು. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ನಮಸ್ತೆ.
2: ಶುಭೋದಯ.
1: ಶುಭೋದಯ ಪಂಕಜ ಮ್ಯಾಮ್.
2: ಶ್ವೇತಾ ಮೇಡಮ್ ಚೆನ್ನಾಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
2: ಮೇಡಮ್ ಆರಾಮಿದ್ದೀನಿ.
1: ತಿಂಡಿ ಆಯ್ತು ನಿಮ್ದು? ಆಯ್ತಾ?
2: ತಿಂಡಿ ಆಯ್ತು. ಶಂಕರ್ನಾಗ ಇವತ್ತು ಸ್ಮರಣ ದಿನ ಅಂತ ಹೇಳ್ತಾ ಇದ್ದೀರಾ?
1: ಹೌದು,
2: ನನಗ್ ತುಂಬಾನೇ ಇಷ್ಟ ಶಂಕರ್ನಾಗು, ಮತ್ತೆ ಸುನಿಲ್ ಅವರಿಬ್ರು ಬೇಗನೆ ತೀರ್ಕೊಂಡ್ಬಿಟ್ರ ಟೈಮಲ್ಲಿ.
1: ಯಸ್,
2: ಅವ್ರು ನೆನಪಿಸ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು ನಮ್ಮ ಎಫ್ ಎಂ ಭದ್ರಾವತಿ ಶಿವಮೊಗ್ಗದವರಿಗೆ.
1: ಓಕೆ,
2: ನಾನು ಗೀತಾ ಫಿಲಂ ಹೇಳ್ತೀನಿ.
1: ಹಾ ಹಾಡಿಪ್ಪ.

0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಪಂಕಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಧನ್ಯವಾದಗಳು.
1: ಓಕೆ, ಪಂಕಜ್ ಅವರು ಗೀತಾ ಚಿತ್ರದಿಂದ ಈ ಹಾಡನ್ನು ಹಾಡಿದ್ದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನವ್ರೆ, ಇವತ್ತು ಯಾವ ಹಾಡನ್ನು ಹಾಡ್ತಾ ಇದ್ದೀರಾ?
2: ತಿಂಡಿ ಪೊಂಗಲು, ನಿಮ್ದು ಹೇಳಲಿಲ್ಲ.
1: ನಮ್ದು ಶಾವಿಗೆ ಬಾತು.
2: ಇದು ನಮ್ಮೂರು ಧಾರವಾಡಲ್ಲಿ ಚಿತ್ರೀಕರಣ ಮಾಡಿದ್ರು.
1: ಓಕೆ,
2: ಅವರು
1: ಅದು
2: ಅವಾಗ ಸ್ವಲ್ಪ ನೋಡಿದ್ವಿ.
1: ಓಕೆ,
2: ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ನಾಳೆ ಎನ್ನುವ ಚಿಂತೆ ಮನದಲ್ಲಿ ನಮಗಿಲ್ಲ, ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ, ಇಂದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ, ಈ ಬದುಕು ಸಾಕು ರೀತಿ.

0: ಯಾರು ಮಿತ್ರರಲ್ಲ ಹಹ ಯಾರು ಶತ್ರುವಲ್ಲ ಈ ಬಗೆಯ ಬದುಕು ನಮ್ಮದು ಎಂದು ನೋಡಿ ಸ್ವಾಮಿ ನಾವಿರೋದು ಹೀಗೆ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಮೀನಾ ಅವರು ಸೂಪರ್ ಆಗಿರುವಂತಹ ಹಾಡನ್ನು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ಅರೆರೆ ನಮಸ್ತೆ. ಹಲೋ
2: ಹಲೋ ಮೇಡಮ್,
1: ನಮಸ್ತೆ.
2: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ.
1: ಓಕೆ ಸುಧಾ ಅವರೇ, ಆಯ್ತಾ ನಾಷ್ಟ?
2: ಹಾ, ರೊಟ್ಟಿ ಬೇಳೆ ಪಲ್ಲೆ.
1: ಓಕೆ ಸೂಪರ್. ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಮೊದಲಿಗೆ ನಮ್ ಕಡೆಯಿಂದ ಶಂಕರ್ನಾಗ್ ಅವರಿಗೆ ನಮನಗಳು.
1: ಓಕೆ ಓಕೆ.
2: ಬೆಂಗಳೂರಿಗೆ ಮೆಟ್ರೋ ಕನಸು ಕಂಡವ್ರೆ ಶಂಕರ್ನಾಗ್ ಅಂತ ಹೇಳ್ತಿದ್ದೀನಿ ಮೇಡಮ್. ಚೆನ್ನಾಗಿ ಒಂದ್ ಒಳ್ಳೆ ನಟ, ಆಮೇಲೆ ಒಳ್ಳೆ ಚಿಂತಕ ಕೂಡ ಅವರು.
1: ಖಂಡಿತ.
2: ನಾವು ಕರ್ನಾಟಕ ಕಳ್ಕೊಂಡಿದ್ದು ಬಹಳ ಒಂದು
1: ದುಃಖದ ಸಂಗತಿ.
2: ಅವಾಗ ನಾವು ಹುಟ್ಟೆ ಇರ್ಲಿಲ್ಲ, ಆ ಟೈಮ್ನಾಗ ಅವರು ತೀರ್ಕೊಂಡೇ ಬಿಟ್ಟಾರ.
1: ಹೌದು ಹೌದು,
2: ಅವ್ರ ನೆನಪುಗಳು ಮಾತ್ರ ಅಷ್ಟೇನೆ.
1: ಹೌದು ಮೇಡಮ್. ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಇದು ಫಿಲಮ್ ಮೇ ಬಿ ಸೀತಾರಾಮ ಇರ್ಬೇಕು ಅನ್ಸುತ್ತೆ.
1: ಹಾಡಿ ಹಾಡಿ.
2: ಪ್ರೀತಿಯ

0: ಹಾ ತೋಳಲಿ ಬಳಸಲು ಹಾ ಹಾ ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ಹಾ ಹಾ ನಿನ್ನ ಮುದ್ದಾಡಲು ಹಾ ಹಾ
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸುಧಾ ಮ್ಯಾಮ್. ಓಕೆ, ಗಂಗಾವತಿಯಿಂದ ಸುಧಾ ಅವರು ಕರೆ ಮಾಡಿ ಸೀತಾರಾಮು ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು, ತುಂಬ ಸೊಗಸಾಗಿ ಹಾಡಿದರು ಅಂತ ಹೇಳ್ತಾ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಬೇಕಾದ್ರೂ ನಂಬರ್ 9660996279 ಅಂತ ಹೇಳ್ತಾ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಐಎಂಎ ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ ಅಕ್ಟೋಬರ್ 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶಂಕರ್ನಾಗ್ ಅಂತಂದ್ರೆ ಕೇವಲ ಬಣ್ಣ ಹಚ್ಚೋ ನಟ ಮಾತ್ರ ಅಲ್ಲ ಸ್ನೇಹಿತರೆ, 1980 ದಶಕದಲ್ಲೇ ಇವತ್ತಿನ ಬೆಂಗಳೂರು ಮೆಟ್ರೋ ರೈಲಿನ ಕನಸು ಕಂಡಿದ್ದ ದೂರದೃಷ್ಟಿಯ ಕನ್ನಡಿಗ ಅಂತಾನೆ ಹೇಳ್ಬೋದು. ನಂದಿ ಬೆಟ್ಟಕ್ಕೆ ರೋಪ್ ವೇ ಇರಬೇಕು, ಬಡವರಿಗಾಗಿ ಕಡಿಮೆ ವೆಚ್ಚದ ಮನೆಗಳ ಯೋಜನೆ ಇರಬೇಕು, ಕನ್ನಡ ರಂಗಭೂಮಿಗೆ ಆಧುನಿಕ ಸ್ಪರ್ಶ ಸಿಗಬೇಕು ಅಂತ ಕನಸು ಕಂಡಿದ್ದ ಕ್ರಾಂತಿಕಾರಿ ನಾಯಕ. ಎಸ್, ಹಾಗೆ ಸಂಕೇತ್ ಸ್ಟುಡಿಯೋ ಕಟ್ಟಿ ತಾಂತ್ರಿಕವಾಗಿ ಕನ್ನಡ ಚಿತ್ರರಂಗವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದರು ಅಂತಲೇ ಹೇಳ್ಬೋದು. ಸಮಯ ಕಡಿಮೆ ಇದೆ, ಕೆಲಸಗಳು ತುಂಬಾ ಇವೆ ಅನ್ನೋದು ಅವರ ಲೈಫ್ ಮಂತ್ರ ಆಗಿತ್ತು. ಅವರ ವೇಗ, ಅವರ ಎನರ್ಜಿ ಇವತ್ತಿಗೂ ನಮ್ಮೆಲ್ಲರ ದಾರಿ ದೀಪ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಎಸ್, ಈಗ ಮತ್ತೊಮ್ಮೆ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ಹಲೋ,
9: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್.
10: ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್.
1: ಹೋಲ್ಡ್ ಹಾಕೊಂಡ್ಬಿಟ್ರು
10: ದ ಲೈನ್.
11: ನೀವು ಮಾತನಾಡಿ.
1: ಓಕೆ, ಹಲೋ ಹಲೋ. ನಮಸ್ಕಾರ ರಮೇಶ್ ಅವರೇ.
12: ಆರಾಮಿದ್ದೀರಿ ಮೇಡಮ್?
1: ಸೂಪರ್ ಆಗಿದ್ದೀವಿ. ನೀವು
12: ಆರಾಮಿದ್ದೀವ್ರಿ ಮೇಡಮ್? ನಾವು.
1: ಓಕೆ, ರಮೇಶ್ ಅವ್ರದ್ದು ಆಯ್ತಾ ನಾಷ್ಟ?
12: ಇನ್ನೂ ಇಲ್ರಿ ಮೇಡಮ್, ತೋಟಕ್ಕೆ ಬೆಳಗ್ಗೆನೆ ಬಂದೇನ್ರಿ ಮೇಡಮ್.
1: ಗೀತೆಯನ್ನ ಹಾಡ್ತಾ ಇದ್ದೀರಾ?
12: ಒಂದು ಸೀತಾರಾಮದ ಒಂದ್ ಎರಡ್ ಲೈನ್ ಹಾಡ್ತೀನಿ ಮೇಡಮ್.
1: ಹಾಡಿ ಹಾಡಿ.
12: ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ, ಬಂದ ಒಡಲಿನೆ ಸೀತೆ ಎಂದು ರಾಣಿ ಅಂತಾನೆ. ಆ ಓ ಆ, ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ, ಬಂದ ಒಡಲಿನೆ ರಾಣಿ ಅಂದು ಸೀತಿಯನ್ನು ತಾನೆ. ನನಗದು ಸಾಹಿತ್ಯ ಬರ್ಲಾಕತ್ತಿಲ್ರಿ ಮೇಡಮ್. ಈ ಹಾಡು ನನಗೆ ಇಷ್ಟ ರೀ, ಬಹಳ ದಿವಸದ ಹಿಂದೆ ಕೇಳಿನ್ರಿ. ಅವಾಗ ಬಿಳಿ ಟಿವಿಯಾಗ ನೋಡಿದ್ದೀನ್ರಿ, ನೋಡ್ಕೊತ ಕೇಳಿದ್ದಾರಿ ಮೇಡಮ್. ಇದೆಲ್ಲ ನಿಜ ಅನಿಸಿ ನಾವು ಹತ್ತು ಬಿಡ್ತಿದ್ದೇವ್ರಿ ಮೇಡಮ್. ಇವ್ರಿಗೆ ಹಿಂಗಾಗ್ಯದಲ್ಲ, ಮೆದುಳು ತೆಗೆದು ಹಾಕುದು, ಹಿಂಗ್ ಹುಚ್ಚರ ಆಕಾರ ಆಗ್ಯಾರಲ್ಲ ಮಂಜುಳಾ ಅವ್ರ ಅಂತೇಳಿ. ಶಂಕರ್ ನಾಗ್ ಅವರು ಸಿನಿಮಾಗಳು ನನ್ ಮನುಷ್ಯನ ಮ್ಯಾಲ ಬಹಳ ಪರಿಣಾಮ ಬೀರವ್ರಿ ಮೇಡಮ್. ಬಹಳ ಒಳ್ಳೆ ಚಿತ್ರಗಳವರು. ಅವ್ರ ನೆನಪಂತರು ಯಾವಾಗ್ಲೂ ಇನ್ನು ಎಲ್ಲಾ ಕಾಲದಾಗೂ ಇದ್ದೇ ಇರ್ತೈತಿ ಮೇಡಮ್. ಅವ್ರು ಹೋಗ್ಯಾರ ಅನ್ನೋದೇ ಒಂದ್ ನೆನಪು, ಅವ್ರು ಯಾವಾಗ್ಲೂ ಅಜರ ಮಾಡ್ರಿ ಮೇಡಮ್.
1: ಸೂಪರ್ ಸೂಪರ್ ರಮೇಶ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
12: ಹಾಂ, ನಮಸ್ಕಾರ.
1: ಓಕೆ, ರಮೇಶ್ ಅವರು ತುಂಬಾ ಚೆನ್ನಾಗಿ ಹಾಡ್ತಿದ್ರು ಸೀತಾರಾಮ ಚಿತ್ರದಿಂದ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
13: ಹಲೋ,
1: ನಮಸ್ತೆ.
13: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಓಕೆ ಸತೀಶ್ ಅವರೇ, ಆಯ್ತಾ ತಿಂಡಿ?
13: ಆಯ್ತು ಮೇಡಮ್.
1: ಓಕೆ
13: ಚಪಾತಿ.
1: ಓಕೆ ಸೂಪರ್. ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ
13: ಮೇಡಮ್? ಇದು ಶಿಂಗರ್ ನಾಗ್ ಸರ್ದು ಒಂದ್ ಹಾಡ್ತೀನಿ ಮೇಡಮ್, ಸಿಬಿಐ ಶಂಕರ್ ಒಂದ್ ಹಾಡ್.
1: ಓಕೆ ಓಕೆ.
13: ಗೀತಾಂಜಲಿ ಆಲುಗೆನೆಗೆ ವರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಆಲುಗೆನ್ನೆಗೆ ವರೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ, ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಿನ ನಿನ್ನಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು, ಕೇಳದೆ ದೇವಿ ವರವ ಕೊಡಳು, ಹೊಗಳದೆ ತಾಯಿ ಮನಸ್ಸು ಕೊಡಳು, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೋಗಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲು ಕೆನ್ನೆಗೆ ವಾರೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
13: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಸೂಪರ್ ಆಗಿ ಹಾಡಿದ್ರು ಸತೀಶ್ ಅವರು ಸಿಬಿಐ ಶಂಕರ್ ಚಿತ್ರದಿಂದ ಈ ಒಂದು ಗೀತೆಯನ್ನ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕಿರಣ? ಹಲೋ,
14: ನಮಸ್ತೆ ಶ್ವೇತಾ ಮೇಡಮ್.
1: ನಮಸ್ತೆ ಉಲ್ಲಾಸ್ ಅವರೇ, ಆಯ್ತಾ ತಿಂಡಿ? ನಮ್ದು ಶಾವ್ಗೆ ಬಾತು. ಯಾವ ಗೀತೆಯನ್ನ ಹಾಡ್ತಾ ಇದೀರಾ?
14: ನಮ್ಗಿಂತ ಇನ್ನೊಬ್ರು ಸಿಬಿಐ ಶಂಕರ್ ಅಂತ ಹೇಳಿದ್ರು ಮೇಡಮ್. ನಾನು ಅದೇ ಹೇಳಬೇಕಂತ ಇದ್ದೆ ಮೇಡಮ್.

0: ഹലോ,
1: കേളാ മേഡം. അതെ,
0: ഹാടി
1: ഗീതാഞ്ജലി ആലോകെണ്ണിഗെ വാരകെണ്ണിഗെ നമ്മൂര എണ്ണിഗെ പുഷ്പാഞ്ജലി തൊണ്ടെ എണ്ണിഗെ വാളെരിണ്ടിഗെ ദാളിന്റെ എണ്ണിഗെ ഓ കണ്ണ കാമ്പറി നീനു ഭാരത പൂജകെ പൂവില്ല ഓ ശ്വേതാംബരി നീനു ഭാരത ഉത്സാഹ കാതല്ല ഗീതാഞ്ജലി ആലുകെണ്ണിഗെ വരകെണ്ണിഗെ നമ്മൂര എണ്ണിഗെ പുഷ്പാഞ്ജലി തൊണ്ടെ എണ്ണിഗെ ബാളെ ദിണ്ടിഗെ നമ്മൂര എണ്ണിഗെ.
0: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಮೈಯ ಮೇಲೆ ಜಾರಿ ಹೋಗಲು ಬಂಜಾಗಲೇ ನಾ ನಿನ್ನ ಅಂದ ಚಂದ ತೋರಲು ಮಂಜಾಗಲೇ ನಾ ನಿನ್ನ ಕೋಪ ತಂಪು ಮಾಡಲು ತೀರಾಗಲೇ ನಾ ನಿನ್ನ ಕೋಪ ಹೊತ್ತುಕೊಂಡು ಹೋಗಲು ಕೇಳದೆ.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಉಲ್ಲಾಸರೇ. ಮರ್ತೋಯ್ತು ಓಕೆಪ್ಪ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಉಲ್ಲಾಸ್ ಅವರು ಕೂಡ ಸಿಬಿಐ ಶಂಕರ್ ಚಿತ್ರದಿಂದ ಈ ಒಂದು ಚಿತ್ರದ ಗೀತೆಯನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
0: ಶುಭೋದಯ ಬಸವರಾಜ್ ಸರ್.
2: ಆಯ್ತಾ,
0: ನಷ್ಟ ಆಯ್ತಾ?
2: ಆಯ್ತು ಮೇಡಮ್.
0: ಓಕೆ ಓಕೆ, ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ?
2: ನಾನು ಹೊಸ ಜೀವನ ಚಿತ್ರದಿಂದ ಹಾಡ್ತೀನಿ ಮೇಡಮ್.
0: ಓಕೆ, ಹಾಡಿ ಸರ್.
2: ಅನಾಥ ಮಗುವಾದೆ ನಾನು, ಅಪ್ಪನು ಅಮ್ಮನೂ ಇಲ್ಲ, ಅಣ್ಣನೂ

ಮಾಳಿಗೆಗೆ ಒಂದು ಬೆಕ್ಕು ಕಾವಲಂತೆ, ಬೆಕ್ಕಿಗೂ ನಿತ್ಯ ಹಾಲು ತುಪ್ಪವಂತೆ, ಬೆಕ್ಕಿಗಿಂತ ಕೆಟ್ಟ ಸ್ವಪ್ನನ ಮಾಳಿಗೆಗೆ

0: அண்ணனு தம்மனு இல்லா.
1: ಓಕೆ, ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಎಸ್, ಓಕೆ. ಗಂಗಾವತಿಯಿಂದ ಬಸವರಾಜ್ ಅವರು ಕರೆ ಮಾಡಿ ಹೊಸ ಜೀವನ ಚಿತ್ರದಿಂದ ಈ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಓಕೆ, ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಕೊನೆ ಕಾಲರ್ ಯಾರು ಇವತ್ತು ಕೇಳೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್, ಲಾಸ್ಟ್ ಕಾಲರ್ ಅನ್ಸುತ್ತೆ.
1: ಎಸ್, ನೀವೇ ಲಾಸ್ಟ್ ಕಾಲರ್ ಇವತ್ತು.
2: ಹೌದು ಮೇಡಮ್, ತುಂಬಾ ಸಂತೋಷದ ವಿಚಾರ.
1: ಹೌದು,
2: ಇವತ್ತು ನಮ್ಮ ಖ್ಯಾತ ನಟ ಶಂಕರ್ನಾಗ್ ಅವರ ಒಂದು ಪುಣ್ಯ ಸ್ಮರಣೆ ದಿನ.
1: ಹೌದು,
2: ಈ ಸಂದರ್ಭದಲ್ಲಿ ಅವರಿಗೆ ನಾವು ನಮನವನ್ನ ಸಲ್ಲಿಸೋಣ. ಒಳ್ಳೆ ಅದ್ಭುತ ನಟ ಮೇಡಮ್, ಯಾವಾಗ್ಲೂ ನಾವು ನೆನೆಸ್ಬೇಕಾಗತ್ತೆ.
1: ಖಂಡಿತ,
2: ನಾನು ಅವ್ರದ್ದು ಒಂದು ಎವರ್ ಗ್ರೀನ್ ಹಾಡು ಯಾವಾಗ್ಲೂ ಇಷ್ಟ ನನಗೆ, ಅದನ್ನೇ ಹಾಡ್ತೀನಿ. ಅದು ನಮ್ಮೆಲ್ಲರ ಸಂತೋಷವನ್ನು ಕೂಡ ಹೆಚ್ಚಿಸುತ್ತೆ ಮೇಡಮ್. ಹೇಳ್ತೀನಿ ಮೇಡಮ್.
1: ಹಾಡಿ ಸರ್.
2: ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಲತೆಯ ಮೊಗ್ಗು ಅರಳು ಬಂತೆ, ದುಂಬಿಯನ್ನು ಕರೆಯು ಬಂತೆ. ಲತೆಯ ಮೊಗ್ಗು ಅರಳು ಬಂತೆ, ದುಂಬಿಯನ್ನು ಕರೆಯು ಬಂತೆ. ಬಾನು

0: ಾಗಿ ಕೇಳುವಂತೆ ನಾದ ಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ಹೇ ಹೇ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹನಿಗ ಜೇನ್ ಸ್ವರ್ಗ ಕಂಡು ನಾಚದೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ರಪ್ಪ. ಆಯ್ತು ಮೇಡಮ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
0: ಮೇಡಮ್. ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೂಪರ್. ಓಕೆ, ಬ್ರಹ್ಮಾನಂದ ಸರ್ ಅವರು ಗೀತಾ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನು ಹಾಡಿದಾಯಿತು ಅಂತ ಹೇಳ್ತಾ ಇವತ್ತಿನ ನಮ್ಮ ಟಾಪಿಕ್ ತುಂಬ ಸೂಪರ್ ಆಗಿದೆ ಅಂತ ಮೆಸೇಜ್ ಕೂಡ ತಿಳಿಸ್ತಾ ಇದ್ದೀರಾ. ಹಾಗೆ ಇವತ್ತು ನಂಗೆ ಕರೆ ಸಿಗಲಿಲ್ಲ ಮೇಡಮ್, ಬೇಜಾರಾಯಿತು ಅಂತಲೂ ನೀವು ಮೆಸೇಜ್ ಹಾಕ್ತಾ ಇದ್ದೀರಾ. ಎಸ್, ಬ್ಯುಸಿ ಲೈನ್ಸ್ ಯಾವಾಗಲೂ ಬ್ಯುಸಿ ಇರುತ್ತೆ. ಸೊ ಎಸ್, ಲಕ್ಕಿ ಪರ್ಸನ್ಸ್ ಏನೋ ಟ್ರೈ ಮಾಡ್ತಾನೆ ಇರ್ತೀರಾ ಅಂತಲೇ ಹೇಳ್ಬೋದು. ಬಟ್ ಕರೆ ಬ್ಯುಸಿ ಆಗಿರೋದ್ರಿಂದ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಇವತ್ತಿಗೂ ನಮ್ಮ ರಾಜ್ಯದ ಪ್ರತಿಯೊಂದು ಆಟೋದ ಹಿಂಭಾಗದಲ್ಲಿ ಶಂಕರ್ ನಾಗ್ ಅವರ ಫೋಟೋ ಇದೆಯಲ್ಲ, ಅದು ನೋಡ್ಲಿಕ್ಕೇನೆ ಎಷ್ಟು ಚಂದ ಅಂತಂದರೆ ಅದನ್ನು ನಮ್ಮ ಆಟೋ ಚಾಲಕರು ಅಷ್ಟು ಖುಷಿಯಿಂದ ಹೆಮ್ಮೆಯಿಂದ ಶಂಕರ್ ನಾಗ್ ಅವರ ಒಂದು ಫೋಟೋವನ್ನು ಹಾಕ್ಕೊಂಡಿರ್ತಾರೆ. ಕೆಲವರು ಅಚ್ಚೆ ಕೂಡ ಹಾಕ್ಸ್ಕೊಂಡಿರೋದು ನಾನು ತುಂಬ ಜನರನ್ನ ನೋಡಿದ್ದೀನಿ. ಅದು ಯಾವುದೇ ಅವಾರ್ಡ್ಗಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಸೊ ಜನರ ಹೃದಯದಲ್ಲಿ ಸಿಗೋ ನಿಜವಾದ ಜಾಗ ಅಂತಲೇ ಹೇಳ್ಬೋದು. ಒಬ್ಬ ವ್ಯಕ್ತಿ ಭೌತಿಕವಾಗಿ ದೂರವಾದರೂ ಅವರ ಆಲೋಚನೆಗಳು ಮತ್ತು ಸಾಧನೆಗಳು ನೂರಾರು ವರ್ಷ ನಮ್ಮ ಜೊತೆ ಇರುತ್ತೆ ಅನ್ನೋದಕ್ಕೆ ನಮ್ಮ ಶಂಕರ್ ನಾಗ್ ಅವರೇ ಸಾಕ್ಷಿ ಅಂತಲೇ ಹೇಳ್ಬೋದು. ಎಸ್, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನೀವೆಲ್ಲರೂ ಕಲಿಬೇಕಾಗಿದ್ದ ಒಂದೇ ಒಂದು ವಿಷಯ ಸ್ನೇಹಿತರೆ, ದಿನಗಳನ್ನು ಎಣಿಸೋದಕ್ಕಿಂತ ಜೀವಿಸುವ ದಿನಗಳಲ್ಲಿ ಹೊಸತನ ಮತ್ತು ಉತ್ಸಾಹ ಇರಬೇಕು. ಏನಂತೀರಾ? ಸೊ ಈ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಶಂಕರ್ ನಾಗ್ ಅವರ ನಮನವನ್ನು ಸಲ್ಲಿಸ್ತಾ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ಒಂದು ಹಾಡು ಹೇಳಿ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ. ಸೊ ಅವರಿಗೆ ನಾವು ಇವತ್ತು ನಾವೆಲ್ಲರೂ ಸೇರಿ ಒಂದು ಹಾಡನ್ನು ಡೆಡಿಕೇಟ್ ಮಾಡೋಣ ಅಲ್ವಾ. ಸೊ ಈಗ ನಮ್ಮ ಶಂಕರ್ ನಾಗ್ ಅವರ ಒಂದು ಚಿತ್ರದ ಗೀತೆಯನ್ನು ನೀವು ಕೇಳ್ತೀರಾ ಅಂತ ಹೇಳ್ತಾ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಫೀಸ್ ಇಂದ ಮನೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಹಾಗೆ ನಾನು ಹೇಳುವಂತಹ ಕಥೆಯನ್ನು ಕೇಳುವುದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ. ಹಾಗೆ ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಪರವಾಗಿಲ್ಲ ಬಿಡಿ ಎನ್ನುವಂತಹ ಕಥೆ. ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಪರವಾಗಿಲ್ಲ ಬಿಡಿ. ಪತಿ ಪತ್ನಿಯರಿಬ್ಬರು ಶಾಪಿಂಗ್ ಎಂದು ಮಾಲ್ಗೆ ಹೋಗಿದ್ದರು. ಮಾಲಿನಲ್ಲಿದ್ದಾಗ ಪತಿಗೆ ಬ್ಯಾಂಕ್ನಿಂದ ನಿಮ್ಮ ಡೆಪಾಸಿಟ್ ಮೆಚೂರ್ ಆಗಿದೆ, ಬಂದು ಹಣ ತೆಗೆದುಕೊಂಡು ಹೋಗಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ರು. ಆತ ಬ್ಯಾಂಕ್ನಿಂದ ಹಣ ಪಡೆದುಕೊಂಡು ಹಾಗೆಯೇ ಮನೆಗೆ ಬಂದ್ಬಿಟ್ಟ. ಮನೆಗೆ ಬಂದ್ಮೇಲೆ ಏನೋ ಮರೆತು ಬಿಟ್ಟಿರುವೆನಲ್ಲ, ಏನಾಗಿರಬಹುದು ಎಂದು ಆಲೋಚನೆ ಮಾಡಿದ. ನೆನಪಾಗಲೇ ಇಲ್ಲ. ಹೀಗೆ 2-3 ಗಂಟೆಗಳು ಕಳೆದು ಹೋದವು. ಆಗ ಅವನಿಗೆ ನೆನಪಾಯಿತು, 2-3 ತಾಸು ಮನೆ ಶಾಂತವಾಗಿದೆ, ನಿಶ್ಶಬ್ದವಾಗಿದೆ ಎಂದ್ರೆ ಮನೆಯಲ್ಲಿ ಪತ್ನಿ ಇಲ್ಲವೆಂದು ಅರ್ಥ. ಮಾಲ್ನಲ್ಲಿ ತಾನು ಅವಳನ್ನ ಬಿಟ್ಟು ಬಂದಿದ್ದೇನೆ, ಇನ್ನೆಲ್ಲಿ ತನಗೆ ಬೆಂಡೆತ್ತಿ ಬಿಡ್ತಾಳೋ

0: ಎಂದು ಹೆದರಿಕೊಂಡೇ ಕೂಡಲೇ ಪತ್ನಿಗೆ ಕಾಲ್ ಮಾಡಿ, ಕ್ಷಮಿಸು ಚಿನ್ನ, ಏನೋ ತಲೆಬಿಸಿಯಲ್ಲಿ ನಿನ್ನನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ಎಂದು ಹೇಳಿದ.
1: ಪರವಾಗಿಲ್ಲ, ನೀವೇನು ಬೇಸರ ಮಾಡ್ಕೊಳ್ಬೇಡಿ. ನೀವು ಬ್ಯಾಂಕಿನವರ ಹತ್ರ ಮಾತನಾಡ್ತಿದ್ದದನ್ನ ಕೇಳಿಸಿಕೊಂಡಿದ್ದೇನೆ. ಹೇಗಿದ್ರೂ ಡೆಪಾಸಿಟ್ ಹಣ ಮೆಚೂರ್ ಆಗಿದೆಯಲ್ಲ ಎಂದು ಬಂಗಾರ ಬಟ್ಟೆ ಎಲ್ಲ ಖರೀದಿ ಮಾಡಿಬಿಟ್ಟೆ. ನೀವು ಚಿನ್ನವೆಂದು ಕರೆದ ಮೇಲೆ ಚಿನ್ನ ಖರೀದಿ ಮಾಡಿದ್ರೆ ಹೇಗೆ? ಡೆಪಾಸಿಟ್ ಹಣ ಮೆಚೂರ್ ಆಗಿದ್ದು 1 ಲಕ್ಷವಲ್ವೇ, ನನ್ನ ಒಟ್ಟು ಬಿಲ್ ಅದಕ್ಕಿಂತ ಕೇವಲ 2,000 ಜಾಸ್ತಿ ಆಗಿದೆ ಅಷ್ಟೇ. ನಾನು ಇಲ್ಲಿ ನನ್ನ ಗೆಳತಿಯ ಜೊತೆ ಮುಖ್ಯವಾದ ವಿಷಯ ಚರ್ಚೆ ಮಾಡ್ತಿದ್ದೇನೆ. ನೀವು ನನ್ನ ಮರೆತು ಈಗ ಹೋಗಿದ್ದು ನಮ್ಮ ಮನೆಗೆ ತಾನೆ, ಬೇರೆಯವರ ಮನೆಗೇನು ಅಲ್ವಲ್ಲ. ಪರವಾಗಿಲ್ಲ ಬಿಡಿ, ಅಡಿಗೆ ಕೆಲಸ ಎಲ್ಲ ಪೂರ್ತಿ ಮುಗಿಸಿ ನಿಧಾನ ಬನ್ನಿ. ಬರುವಾಗ ATM ಕಾರ್ಡ್ ತೆಗೆದುಕೊಂಡು ಬರಲು ಮಾತ್ರ ಮರಿಬೇಡಿ. ನನ್ನ ಮರೆತರು ಪರವಾಗಿಲ್ಲ, ಡೆಪಾಸಿಟ್ ಹಣ ಅಕೌಂಟ್ಗೆ ಕ್ರೆಡಿಟ್ ಆಗಿರ್ಬೇಕಲ್ವೇ. ಬ್ಯಾಲೆನ್ಸ್ ಚೆಕ್ ಮಾಡಿಕೊಂಡೇ ಬನ್ನಿ, ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ. ಹೇಗಿದ್ರು ನನ್ನ ಗೆಳತಿ ನನ್ನ ಜೊತೆಗಿದ್ದಾಳೆ, ನೀವೇನು ವರಿ ಮಾಡಬೇಡಿ ಎಂದು ಪತಿಯನ್ನ ಸಂತೈಸಿದಳು. ಈ ಕತೆ ನಿಜವಾಗ್ಲೂ ಒಂದೊಳ್ಳೆ ಹಾಸ್ಯಮಯವಾಗಿರುವಂತಹ ಕಥೆಯಾಗಿದೆ ಅಲ್ವಾ? ಪರವಾಗಿಲ್ಲ ಬಿಡಿ ಎನ್ನುವಂತಹ ಕತೆ. ಹಾಗೆ ಈ ಕಥೆ ನನಗಂತೂ ತುಂಬಾ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳ್ತಾ ಇದ್ದೆ. ಹಾಗೆ ನಾನು ನಿಮಗಾಗಿ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ಕಲಿಯುಗದ ಇಲಿಗಳು ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಒಮ್ಮೆ ಗಣೇಶ ಭೂಲೋಕಕ್ಕೆ ಗಣೇಶ ಚೌತಿಗೆಂದು ಬಂದಾಗ ಗಣೇಶನ ಅತ್ಯಂತ ಪ್ರಿಯವಾದ ವಾಹನ ಇಲಿ ಕಾಣಿಯಾಗಿ ಹೋಯ್ತು. ಎಲ್ಲಾ ಕಡೆ ಹುಡುಕಿದ್ರೂ ಸಿಗ್ಲೇ ಇಲ್ಲ. ಕೊನೆಗೆ ಅನಿವಾರ್ಯವಾಗಿ ಯಾರೋ ದೇವರ ಪರಮ ಭಕ್ತರೊಬ್ಬರು ಹೇಳಿದ್ರಂತೆ, ನಮ್ಮ ಗಣೇಶ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲು ಹೊರಟ. ಅಲ್ಲಿಯೂ ಕೂಡ ತನ್ನ ಮೂರ್ತಿ ಇರಿಸಿ ಪೂಜೆ ಮಾಡುತ್ತಿರುವುದನ್ನ ನೋಡಿ ಗಣೇಶನಿಗೆ ತುಂಬಾ ಸಂತೋಷ ಆಯ್ತು. ಅಲ್ಲಿರುವ ಪೊಲೀಸರು ನಿಜವಾದ ಗಣೇಶನನ್ನ ಆದರದಿಂದಲೇ ಬರಮಾಡಿಕೊಂಡು ಎಳ್ಳುಂಡೆ, ಚಕ್ಕುಲಿ, ಪಂಚಕಜ್ಜಾಯ, ಅತ್ರಸ ಕೊಟ್ಟು ಸತ್ಕರಿಸಿದ್ರು. ಆತನದೇ ಹಬ್ಬವಾಗಿದ್ರಿಂದ ಮರ್ಯಾದೆ ಕೊಟ್ಟು ಮಾತನಾಡಿಸಿದ್ರು. ಯಾವುದೇ ಪೊಲೀಸ್ ಭಾಷೆ ಉಪಯೋಗಿಸಲಿಲ್ಲ. ಗಣೇಶ ತನ್ನ ಇಲಿ ಕಳ್ಳತನವಾಗಿದೆ ಎಂದು ದೂರು ಕೊಟ್ಟ. ಆಗ ಪೊಲೀಸರು, ಓ ದೇವ್ರೇ, ನಿನ್ನ ಇಲಿಯು ಭೂಲೋಕದಲ್ಲಿ ಅನೇಕ ಆಹಾರ ಸಂಗ್ರಹದ ಗೋದಾಮುಗಳಲ್ಲಿ ನುಗ್ಗಿ ಅಲ್ಲಿ ಸಂಗ್ರಹಿಸಿಟ್ಟ ಆಹಾರ ಸಾಮಗ್ರಿಗಳನ್ನು ತಿಂದು ತೇಗೆ ಬಿಡುತ್ತಿತ್ತು. ಅದಕ್ಕಾಗಿ ನಿನ್ನ ವಾಹನದ ಇಲಿಯನ್ನ ಬಂಧಿಸಿದ್ದೇವೆ. ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗಬಹುದು. ನಮಗೂ ಅಂತಃಕರಣವಿದೆ. ನಿನ್ನ ಹಬ್ಬವಾಗಿದ್ರಿಂದ ನಿನಗೆ ಓಡಾಡಲು ವೇಗವಾದ ವಾಹನದ ಅಗತ್ಯವಿದೆ ಎನ್ನುವುದು ನಮಗೆ ತಿಳಿದಿರೋದ್ರಿಂದ ಈ ಹಬ್ಬದ ಸಮಯಕ್ಕಾಗಿ ಮಾತ್ರ ಇಲಿಯನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದರು. ಆಗ ಗಣೇಶ, ನಿಮ್ಮ ಭೂಲೋಕದ ಗೋದಾಮಿನಲ್ಲಿರುವ ಆಹಾರ ಸಾಮಗ್ರಿ ಲೂಟಿ ಮಾಡಿರುವುದು ನನ್ನ ಇಲಿಯಲ್ಲ, ನಿಮ್ಮ ಭೂಲೋಕದಲ್ಲೇ ಇರುವ ಮಾನವ ರೂಪಿ ಇಲಿಗಳು ಮತ್ತೆ ಹೆಗ್ಗಣಗಳು. ಮೊದಲು ಆ ಮಾನವ ರೂಪಿ ಇಲಿಯನ್ನ ನಿಮಗೆ ಧೈರ್ಯವಿದ್ರೆ ಒದ್ದು ಒಳಗೆ ಹಾಕಿ, ಆಗ ನಿಮ್ಮ ಗೋದಾಮು ಲೂಟಿ ತನ್ನಿಂದ ತಾನೇ ನಿಂತು ಹೋಗುತ್ತೆ ಎಂದು ಗಣೇಶ ಹೇಳಲು ಪೊಲೀಸರಿಗೆ ತಮ್ಮ ತಪ್ಪಿನ ಅರಿವಾಗಿ ಇಲಿಯನ್ನ ಮರ್ಯಾದೆಯಿಂದ ಬಿಡುಗಡೆಗೊಳಿಸಿ ಅದಕ್ಕೂ ಸಿಹಿ ತಿಂಡಿಗಳ ನೈವೇದ್ಯವನ್ನ ಕೊಟ್ಟು ಸತ್ಕರಿಸಿ ಗಣೇಶನ ಜೊತೆ ಕಳಿಸಿದ್ರು. ಇದೊಂದು ಕಾಲ್ಪನಿಕ ಕಥೆಯಾಗಿದ್ರೂ ಕೂಡ ಒಂದೊಳ್ಳೆ ಮೆಸೇಜ್ ಇರುವಂತಹ ಕಥೆ ಆಗಿದೆ ಅಲ್ವಾ? ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682796860968609622 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
0: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
5: ವಿವರಗಳನ್ನು ಕೂಡಲೇ ವಾಟ್ಸಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಕಾಯ್ತಲ್ಲ ಕಡೆ.
1: ಹಲೋ ಗೆಳೆಯರೇ.
2: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.

ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ ಭಾಷೆ

0: ಕ್ಷಣ ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: How to make the heterogeneous mess that we have today take a decision in common.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಶಾಲಿನಿ ನವಿಲೆ, ಸಂಶೋಧನಾರ್ಥಿ, ಬೆಂಗಳೂರು ವಿಶ್ವವಿದ್ಯಾಲಯ. ಚಾತುರ್ವರ್ಣದ ಒಳಗಿರುವ ವಿವಿಧ ವರ್ಗಗಳು ಮತ್ತು ಅದರ ಹೊರಗಿರುವ ಜಾತಿಗಳ ನಡುವಿನ ಪ್ರಭೇದ ಮೂಲಭೂತವಾಗಿರುವುದಲ್ಲದೆ ಅದು ಬಹುಪುರಾತನವಾದುದು. ಚಾತುರ್ವರ್ಣದ ವ್ಯವಸ್ಥೆ ಈ ಕಾನೂನಿನಂತೆ ಈಗ ರೂಢಿಯಲ್ಲಿಲ್ಲ. ಆದ್ದರಿಂದ ಚಾತುರ್ವರ್ಣದ ಒಳಗಿನ ವರ್ಗಗಳು ಮತ್ತು ಹೊರಗಿನ ವರ್ಗಗಳನ್ನು ಕುರಿತು ಮಾತನಾಡುವುದು ಕೇವಲ ಪಾಂಡಿತ್ಯದ ಮಾತಾಗಿದೆ. ಹಿಂದಿನ ವರ್ಗಗಳಿಗೆ ಸರಿಸಮನಾಗುವ ಇಂದಿನ ಘಟಕಗಳು ಯಾವುವು ಎಂದು ಪ್ರಶ್ನೆ ಕೇಳುತ್ತಾರೆ. ಮನುವಿನ ಶಾಸನ ಇಂದಿನ ಹಿಂದೂ ಸಮಾಜದ ಅನ್ಯಾಯವಾದ ಆಚರಣೆಗಳಿಗೆ ಹೇಗೆ ಕಾರಣವಾಯಿತೆಂಬುದನ್ನು ವಿವರಿಸಬೇಕಾದ ನನಗೆ ಈ ಪ್ರಶ್ನೆ ತುಂಬಾ ಯುಕ್ತವಾದದ್ದು ಎಂದೆನಿಸುತ್ತದೆ. ನಾನೂ ಪುರಾತನ ಭಾಷೆಯನ್ನೇ ಬಳಸುತ್ತಿದ್ದರೂ ನನ್ನ ಪ್ರತಿಪಾದನೆಗೆ ಎರಡು ಕಾರಣಗಳಿವೆ. ಮೊದಲನೆಯದು, ಹಿಂದೆ ಮನು ಮಾಡಿದ್ದ ಸಾಮಾಜಿಕ ವಿಭಜನೆಗೆ ಸರಿಸಮನಾದ ವರ್ಗೀಕರಣ ಇಂದಿನ ಸಮಾಜದಲ್ಲಿಯೂ ಇದೆ ಎಂಬುದು. ಅಂದಿನ ಸವರ್ಣೀಯರು, ಅವರ್ಣೀಯರು, ಇಂದಿನ ಹಿಂದೂಗಳು ಮತ್ತು ಅಸ್ಪೃಶ್ಯರು. ಯಾರನ್ನು ಹಿಂದೆ ಮನುವು ಚಾತುರ್ವರ್ಣದಲ್ಲಿ ಸೇರಿದವರು ಎಂದು ಕರೆದನೋ ಅವರೇ ಇಂದಿನ ಹಿಂದೂಗಳು. ಯಾರನ್ನು ಮನುವು ಬಾಹ್ಯರು ಅಥವಾ ಚಾತುರ್ವರ್ಣಕ್ಕೆ ಹೊರತಾದವರು ಎಂದು ಕರೆದನೋ ಅವರೇ ಇಂದಿನ ಅಸ್ಪೃಶ್ಯರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ ವರ್ಗಗಳ ನಡುವಿನ ಭಿನ್ನತೆ ಸ್ವಲ್ಪ ಮಸುಕಾಗಿ ಅವರ ನಡುವೆ ಈಗ ಸ್ವಲ್ಪ ಮಿಶ್ರಣವಾಗಿದೆ. ಆದರೆ ಚಾತುರ್ವರ್ಣಕ್ಕೆ ಸೇರಿದ ಸವರ್ಣೀಯರು ಮತ್ತು ಅದರಿಂದ ಹೊರತಾದ ಅವರ್ಣೀಯರ ನಡುವಿನ ವಿಭಜನೆ ಮಾತ್ರ ಸ್ವಲ್ಪವೂ ಮಾಸದೆ ಹಿಂದಿಗೂ ಅಭೇದ್ಯವಾಗಿದೆ. ಆ ಪ್ರಭೇದ ಹಿಂದೂಗಳನ್ನು ಮತ್ತು ಅಸ್ಪೃಶ್ಯರನ್ನು ಇಂದಿಗೂ ಸ್ಪಷ್ಟವಾಗಿ ಬೇರ್ಪಡಿಸುತ್ತಿದೆ. ಇದರಿಂದ ಸ್ಪಷ್ಟವಾದ ವಿಚಾರವೆಂದರೆ ಸನಾತನರ ಸಾಮಾಜಿಕ ವಿಭಜನೆ ಇಂದಿಗೂ ಉಳಿದು ಬಂದಿದೆ ಎಂಬುದು. ಬದಲಾವಣೆ ಏನಾದರೂ ಆಗಿದ್ದರೆ ಅದು ಹೆಸರಿನಲ್ಲಿ ಮಾತ್ರ. ಮನು ಬಾಹಿರಿಗೆ ವಿಧಿಸಿದ್ದ ಶಾಸನಗಳಲ್ಲಿ ಏನಾದರೂ ಸಮಾನತೆ ಇದ್ದು ಇಂದಿನ ಹಿಂದೂಗಳು ಮತ್ತು ಅಸ್ಪೃಶ್ಯರ ನಡುವಿನ ಸಂಬಂಧದಲ್ಲಿ ಅವುಗಳು ಉಳಿದು ಬಂದಿವೆಯೇ ಎಂಬುದು ಎರಡನೆಯ ಪ್ರಶ್ನೆ. ಈ ವಿಚಾರದಲ್ಲಿ ಯಾರಿಗಾದರೂ ಸಂಶಯವಿದ್ದರೆ ಅವರು ಈ ಕೆಳಗಿನ ಕೆಲವು ಘಟನೆಗಳನ್ನು ಆಲೋಚಿಸಲಿ. ಈ ಕೆಳಗಿನ ಘಟನೆ ಮದ್ರಾಸು ಪ್ರಾಂತ್ಯದ ರಾಮನಾಡು ಜಿಲ್ಲೆಯಲ್ಲಿ ನಡೆದದ್ದು. 1930ನೆಯ ಡಿಸೆಂಬರ್ ತಿಂಗಳಿನಲ್ಲಿ ರಾಮನಾಡಿನ ಕಲ್ಲರ್ ಜನಾಂಗದವರು ಅಸ್ಪೃಶ್ಯರ ಮೇಲೆ 8 ರೀತಿಯ ನಿಷೇಧಗಳನ್ನು ವಿಧಿಸಿದರು ಮತ್ತು ಈ ನಿಷೇಧಗಳನ್ನು ಅಸ್ಪೃಶ್ಯರು ಪಾಲಿಸಲಿಲ್ಲವೆಂದು ಅವರ ಮೇಲೆ ದಂಗೆ ಎದ್ದು ಅವರ ಗುಡಿಸಲುಗಳು ಮತ್ತು ಕಣಜಗಳಿಗೆ ಬೆಂಕಿ ಇಟ್ಟು ಅವರ ದನಕರು ಆಸ್ತಿಪಾಸ್ತಿಗಳನ್ನು ಲೂಟಿ ಮಾಡಿದರು. ಅವರು ವಿಧಿಸಿದ 8

ನಿಷೇಧಗಳು ಈ ರೀತಿ ಇವೆ. ಒಂದು, ಆದಿ ದ್ರಾವಿಡರು ಚಿನ್ನ ಅಥವಾ ಬೆಳ್ಳಿಯ ಒಡವೆಗಳನ್ನು ತೊಡಬಾರದು. ಎರಡು, ಅವರಲ್ಲಿಯ ಗಂಡಸರು ಮೊಳಕಾಲಿನಿಂದ ಕೆಳಗೆ ಮತ್ತು ಸೊಂಟದಿಂದ ಮೇಲೆ ಬಟ್ಟೆ ಧರಿಸಬಾರದು. ಮೂರು, ಅವರಲ್ಲಿ ಗಂಡಸರು ಕೋಟು, ಶರ್ಟು, ಬನಿಯನ್ ಧರಿಸಕೂಡದು. ನಾಲ್ಕು, ಯಾವ ಆದಿ ದ್ರಾವಿಡನು ತನ್ನ ತಲೆ ಕೂದಲನ್ನು ಕ್ರಾಪ್ ಮಾಡಿಸಕೂಡದು. ಐದು, ಆದಿ ದ್ರಾವಿಡರು ತಮ್ಮ ಮನೆಗಳಲ್ಲಿ ಮಣ್ಣಿನ ಪಾತ್ರೆಗಳಲ್ಲದೆ ಬೇರೆ ಪಾತ್ರೆಗಳನ್ನು ಬಳಸಬಾರದು. ಆರು, ಅವರ ಹೆಂಗಸರು ತಮ್ಮ ಶರೀರದ ಮೇಲ್ಭಾಗವನ್ನು ರವಿಕೆ ಅಥವಾ ದಾವಣಿ ಬಳಸಿ ಮುಚ್ಚಬಾರದು. ಏಳು, ಅವರ ಹೆಂಗಸರು ಹೂವು ಮುಡಿಯುವುದಾಗಲಿ ಹರಿಶಿನ ಕುಂಕುಮ ಧರಿಸುವುದಾಗಲಿ ಕೂಡದು. ಎಂಟು, ಅವರ ಗಂಡಸರು ಬಿಸಿಲು ಮಳೆಗಾಗಿ ಛತ್ರಿಯನ್ನು ಬಳಸಬಾರದು ಮತ್ತು ಕಾಲಿಗೆ ಚಪ್ಪಲಿ ಹಾಕಬಾರದು. ಈ ಎಂಟು ನಿಷೇಧಗಳನ್ನು ಅಸ್ಪೃಶ್ಯರು ಸರಿಯಾಗಿ ಪಾಲಿಸಲಿಲ್ಲ ಎಂಬ ಕಾರಣ ಕಲ್ಲರ್ ಸಮಾಜ 1931 ಜೂನ್ ತಿಂಗಳಲ್ಲಿ ಮತ್ತೊಮ್ಮೆ ಸಭೆ ಸೇರಿ ಹಿಂದಿನವುಗಳಿಗಿಂತಲೂ ಹೆಚ್ಚು ಪ್ರತಿಗಾಮಿಯಾದ 11 ರೀತಿಯ ನಿಷೇಧಗಳನ್ನು ಸಾರಿ ಅವರು ಅವುಗಳನ್ನು ಪಾಲಿಸಲಿಲ್ಲವೆಂಬ ಕಾರಣದಿಂದ ಹಿಂಸಾಚಾರಕ್ಕಿಳಿದರು. ಆ 11 ನಿಷೇಧಗಳಾವುವೆಂದರೆ, ಒಂದು, ಆದಿ ದ್ರಾವಿಡರು ಮತ್ತು ದೇವೇಂದ್ರ ಕುಲದ ವೆಲ್ಲಲಾರುಗಳು ತಮ್ಮ ಮೊಣಕಾಲಿನ ಕೆಳಕ್ಕೆ ಪಂಚೆ ಉಡಬಾರದು. ಎರಡು, ಮೇಲೆ ಹೇಳಿದ ದಲಿತ ಜನಾಂಗದ ಸ್ತ್ರೀ ಪುರುಷರು ಚಿನ್ನ ಆಭರಣಗಳನ್ನು ಧರಿಸಬಾರದು. ಮೂರು, ಹೆಂಗಸರು ಮಣ್ಣಿನ ಗಡಿಗೆಯಲ್ಲಿ ನೀರು ತರಬೇಕೇ ಹೊರತು ತಾಮ್ರ ಅಥವಾ ಈ ತಾಳಿ ಬಿಂದಿಗೆಯಲ್ಲಿ ನೀರು ತರಬಾರದು. ನೀರಿನ ಕೊಡಗಳನ್ನು ಹೊತ್ತು ತರಲು ಹುಲ್ಲಿನ ಸಿಂಬಿಯನ್ನು ಬಳಸಬೇಕೇ ಹೊರತು ಬಟ್ಟೆಯ ಸಿಂಬಿಯನ್ನು ಬಳಸಬಾರದು. ನಾಲ್ಕು, ಅವರ ಮಕ್ಕಳು ಓದು ಬರಹ ಕಲಿತು ಅಕ್ಷರಸ್ಥರಾಗಬಾರದು. ಐದು, ಅವರ ಮಕ್ಕಳು ಜಮೀನ್ದಾರರ ದನಕರುಗಳನ್ನು ಕಾಯಬೇಕು. ಆರು, ಅವರ ಹೆಂಗಸರು ಗಂಡಸರೆಲ್ಲರೂ ಜಮೀನ್ದಾರರ ಬಳಿ ಗುಲಾಮರಾಗಿ ಅವರ ಜಮೀನುಗಳಲ್ಲಿ ದುಡಿಯಬೇಕು. ಏಳು, ಜಮೀನ್ದಾರರಿಂದ ವಾರಕ್ಕಾಗಲಿ ಅಥವಾ ಗುತ್ತಿಗೆಗಾಗಲಿ ಜಮೀನುಗಳನ್ನು ಪಡೆದು ಅವರು ಬೇಸಾಯ ಮಾಡಬಾರದು. ಎಂಟು, ಅವರು ತಮ್ಮ ಜಮೀನನ್ನೆಲ್ಲ ಜಮೀನ್ದಾರರಿಗೆ ಕಡಿಮೆ ಬೆಲೆಗೆ ಮಾರಬೇಕು. ಅವರು ಹಾಗೆ ಮಾಡದಿದ್ದರೆ ಅವರ ಜಮೀನಿಗೆ ನೀರನ್ನು ಬಿಡದಂತೆ ತಡೆಯಲಾಗುವುದು. ಮಳೆ ನೀರಿನಿಂದಲೇ ಅವರು ಯಾವುದಾದರೂ ಬೆಳೆಯನ್ನು ಬೆಳೆದರೆ ಅದು ಫಸಲಿಗೆ ಬಂದಾಗ ಅದನ್ನು ಲೂಟಿ ಮಾಡಲಾಗುವುದು. ಒಂಬತ್ತು, ಅವರು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಜಮೀನ್ದಾರರ ಜಮೀನಿನಲ್ಲಿ ದುಡಿಯಬೇಕು. ಅವರಲ್ಲಿ ಗಂಡಸರಿಗೆ ದಿನಕ್ಕೆ 4 ಆಣೆ ಕೂಲಿಯಾದರೆ ಹೆಂಗಸರಿಗೆ 2 ಆಣೆ ಕೂಲಿ. ಹತ್ತು, ಮೇಲೆ ಹೇಳಲಾದ ದಲಿತ ವರ್ಗದ ಜನ ತಮ್ಮ ಮನೆಯ ಮದುವೆಗಳಲ್ಲಿ ಮತ್ತಿತರ ಸಮಾರಂಭಗಳಲ್ಲಿ ಮೇಳವಾದ್ಯಗಳನ್ನು ಬಾರಿಸಬಾರದು. ಹನ್ನೊಂದು, ಅವರು ಮದುವೆಯಲ್ಲಿ ಮಾಂಗಲ್ಯ ಧಾರಣೆಗೆ ಮುನ್ನ ಮದುಮಗನನ್ನು ಕುದುರೆಯ ಮೇಲೆ ಉತ್ಸವದಲ್ಲಿ ಕೊಂಡೊಯ್ಯಬಾರದು ಮತ್ತು ಅವರ ಮನೆಯ ಬಾಗಿಲನ್ನೇ ಮೆರವಣಿಗೆಯ ಪಲ್ಲಕ್ಕಿಯಂತೆ ಬಳಸಬೇಕೇ ಹೊರತು ಯಾವ ವಿಧವಾದ ವಾಹನವನ್ನು ಬಳಸಬಾರದು. ಅಸ್ಪೃಶ್ಯರ ಮೇಲೆ ರಾಮನಾಡಿನ ಹಿಂದೂಗಳು ವಿಧಿಸಿದ ಈ ನಿಷೇಧಗಳನ್ನು ಈ ಮೊದಲೇ ವಿವರಿಸಿರುವ ಮನುಧರ್ಮ ಶಾಸ್ತ್ರದ ನಿಷೇಧಗಳೊಂದಿಗೆ ಹೋಲಿಸಿ ನೋಡಿ. ಮನು ಬಾಹ್ಯರಿಗೆ ವಿಧಿಸಿದ ನಿಷೇಧಗಳಿಗೂ ಕಲ್ಲರ್ ಜನಾಂಗದವರು 1931 ಅಸ್ಪೃಶ್ಯರ ಮೇಲೆ ವಿಧಿಸಿದ ನಿಷೇಧಗಳಿಗೂ ಏನಾದರೂ ವ್ಯತ್ಯಾಸವಿದೆಯೇ ನೋಡಿ. ಈ ನಿದರ್ಶನವನ್ನು ಕಂಡ ಮೇಲೆ ಅವರ್ಣೀಯರಿಗೆ ಈ ರೀತಿ ಅಧರ್ಮವನ್ನು ಮಾಡುತ್ತಿರುವ ವರ್ಣೀಯರು ಅಸ್ಪೃಶ್ಯರು ಮನುಧರ್ಮ ಶಾಸ್ತ್ರದಂತೆ ಧರ್ಮವನ್ನು ಪಾಲಿಸಬೇಕು ಎಂದು ಬೋಧಿಸಿದರೆ ಇವರನ್ನು ಯಾರು ತಾನೇ ನಂಬಿಯಾರು? ಮತ್ತೊಂದು ನಿದರ್ಶನವನ್ನು ನೋಡಿ. ಮಧ್ಯ ಭಾರತದ ಬಲಯಿಸರಿಗೆ ಸಂಬಂಧಿಸಿದ್ದು ಇದು. ಬಲಯಿಸರು ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದವರು. ತಮ್ಮ ಜನಾಂಗದ ಸಾಮಾಜಿಕ ಪ್ರಗತಿಗಾಗಿ ಬಲಯಿಸರು ಸುಮಾರು 1927 ತಮ್ಮ ಘನತೆಗೆ ಅಡ್ಡಿ ಬರುವ ಕೆಲವು ರೀತಿಯ ಕೆಲಸಗಳನ್ನು ಮಾಡದಂತೆ ಮತ್ತು ತಾವೆಲ್ಲರೂ ಒಂದೇ ರೀತಿಯ ಉಡುಪನ್ನು ಧರಿಸುವಂತೆ ನಿಯಮಗಳನ್ನು ಮಾಡಿಕೊಂಡರು. ಈ ನಿಯಮಗಳಿಂದ ಸವರ್ಣೀಯರಿಗೆ ಯಾವ ತೊಡಕೂ ಆಗುವಂತಿರಲಿಲ್ಲ. ಬಲಹಿಸರು ಹಿಂದಿನಿಂದ ಬಂದ ಸಂಪ್ರದಾಯಬದ್ಧವಾದ ತಮ್ಮ ಸ್ಥಾನದಿಂದ ಮೇಲೇರಲು ಪ್ರಯತ್ನ

ಪ್ರಯತ್ನಿಸುತ್ತಾರೆಂದು ತಿಳಿದ ಸವರ್ಣೀಯ ಹಿಂದೂಗಳು ಬಲೈಸರ ಈ ಉದ್ದಟತನಕ್ಕೆ ತಕ್ಕ ರೀತಿಯಲ್ಲಿ ಪ್ರತಿಕಾರ ಮಾಡಲು ನಿರ್ಧರಿಸಿದರು. ಪತ್ರಿಕೆಯಲ್ಲಿ ಸವರ್ಣೀಯ ಹಿಂದೂಗಳು ಬಂಡಾಯಗಾರರಾದ ಬಲೈಸರ ಮೇಲೆ ಪ್ರತಿಕಾರ ತೆಗೆದುಕೊಂಡ ವರದಿ ಈ ರೀತಿ ವರದಿಯಾಗಿದೆ.

ಆತ್ಮೀಯರೇ, ಎಲ್ಲರಿಗೂ ಜೈ ಭೀಮ್ ನಮನಗಳು. ನಾನು ಗಣಪತಿ ಗೋಚಲವಾದಿ, ಸಾಹಿತಿ, ವಿಜಯಪುರ ಜಿಲ್ಲೆ ಮತ್ತು ಕಸಾಪ ಮಯೂರ್ ವರ್ಮ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಕವಿ. ಸನ್ಮಿತ್ರರಾದ ಅರುಣ್ ಜೋಳದ ಕೂಡ್ಲಿಗೆಯವರು ನಡೆಸಿಕೊಂಡು ಬರುತ್ತಿರುವ ಅಂಬೇಡ್ಕರ್ ಓದು ಸರಣಿ 500ರ ಗಡಿ ದಾಟಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವುದು ಒಂದು ಆಶಾದಾಯಕ ಬೆಳವಣಿಗೆಯಾಗಿದೆ. ಇದಕ್ಕೆ ಕಾರಣರಾದವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಾನು ಕೂಡ ಅಂಬೇಡ್ಕರ್ ಓದು ಸರಣಿಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ. ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರಂಭಿಸಿದ್ದ ಬಹಿಷ್ಕೃತ ಭಾರತ ಪತ್ರಿಕೆಯ ಸಂಪಾದಕೀಯ ಬರೆಹಗಳು ಪರಿಶಿಷ್ಟ 5ರಲ್ಲಿ ಬರುವ ಹಿಂದೂ ಸಮುದಾಯಕ್ಕೆ ಜಾಹೀರು ವಿನಂತಿ ಹಾಗೂ ಪರಿಶಿಷ್ಟ 7ರಲ್ಲಿ ಬರುವ ಜಲಗಾವದ ವಲಯರು ಮುಸಲ್ಮಾನರಾದರು ಎಂಬ ಪದ ವಿಷಯಗಳನ್ನು ಓದುತ್ತೇನೆ. ಈ ಬರೆಹಗಳನ್ನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳಲ್ಲಿ ಸಂಪುಟ 22ರಲ್ಲೂ ಓದಿಗಾಗಿ ಸಿಗುವಂತವು. ಮೊದಲಿಗೆ ಪರಿಶಿಷ್ಟ 5, ಸತ್ಯಮೇವ ಜಯತೆ, ಹಿಂದೂ ಸಮುದಾಯಕ್ಕೆ ಜಾಹೀರು ವಿನಂತಿ. ನಾವು 5,000 ಜನರು ಹಿಂದೂ ಧರ್ಮವನ್ನು ತೊರೆವೆವು. ಸದ್ಯಕ್ಕೆ ಹಿಂದೂ ಧರ್ಮದಲ್ಲಿ ರೂಢಿಯಲ್ಲಿದ್ದ ಜಾತಿ ಭೇದದಿಂದಾಗಿ ಹಿಂದೂ ಧರ್ಮದ ಬೆಂಬಲವು ವಿಭಜಿಸಲ್ಪಟ್ಟಿದೆ. ಕಳೆದ 1,000 ವರ್ಷಗಳಿಂದ ಹಿಂದೂ ಧರ್ಮದಲ್ಲಿ ಇದ್ದ ಕಾರಣ ವಲಯ ಮಾದಿಗ ಮೊದಲಾದ ನಮ್ಮ ಅಸ್ಪೃಶ್ಯರು ಪ್ರತಿ ಗಳಿಗೆಗೆ ಅವಮಾನಕ್ಕೆ ಈಡಾಗುತ್ತಿರುವರು. ಮೂರ್ತಿ ಭಂಜಕರು ಹಾಗೂ ಗೋಮಾಂಸ ಭಕ್ಷಕರಾದ ಪರಧರ್ಮೀಯ ಮುಸಲ್ಮಾನರು ಅಥವಾ ಕ್ರೈಸ್ತರು ಹಿಂದೂಗಳ ದೇವಾಲಯಗಳಿಗೆ ಹೋಗಬಹುದು, ಆದರೆ ಹಿಂದೂ ದೇವತೆಗಳನ್ನು ಪೂಜ್ಯರೆಂದು ಭಾವಿಸುವ ಗೋಭಕ್ತರಾದ ನಮ್ಮ ಅಸ್ಪೃಶ್ಯರು ದೇವಾಲಯದ ಮೆಟ್ಟಿಲುಗಳನ್ನು ಏರುವಂತಿಲ್ಲ. ನಿಜ ಹೇಳಬೇಕೆಂದರೆ ನಾವಿರುವ ಹಿಂದೂ ಧರ್ಮದ ಜನರೇ ನಮ್ಮನ್ನು ದ್ವೇಷಿಸುತ್ತಿದ್ದು ಅವರೇ ನಮ್ಮ ನಿಜವಾದ ವೈರಿಗಳು. ಜಲಗಾವ ಊರಿನ ಒಬ್ಬ ವಲಯನು 6 ತಿಂಗಳ ಕೆಳಗೆ ಮತಾಂತರಗೊಂಡು ಮುಸಲ್ಮಾನನಾದನು. ಮೊದಲಿನ ಆ ಪಿರಾಜಿಯು ಈಗ ಶೇಖ್ ಪೀರನ್ ಆಗಿ ಕಟುಕತನದ ಕಸುಬಿನಲ್ಲಿ ಇರುವನು. ಅವನು ಬುಟ್ಟಿಯಲ್ಲಿ ಗೋಮಾಂಸವನ್ನು ಇರಿಸಿಕೊಂಡು ಹಿಂದೂಗಳೆದುರು ಅದನ್ನು ಮಾರುತ್ತಾ ದಿನಾಲು ಬೀದಿ ಬೀದಿ ಅಲೆಯುತ್ತಾನೆ. ಅದೇ ಶೇಖ್ ಪೀರನ್ ಹಿಂದೂಗಳ ಬಾವಿಯ ನೀರನ್ನು ರಾಜಾರೋಷವಾಗಿ ಸೇದುತ್ತಾನೆ. ಹಿಂದೂಗಳು ಅವನನ್ನು ತಡೆಯುವುದಿಲ್ಲ. ನಾವು 100 ಜನ ವಲಯ ಮಾದಿಗರು ಮಾನಭಾವ ಹಾಗೂ ವೈಷ್ಣವ ಪಂಥದವರಿದ್ದು ಹಸುವಿನದಷ್ಟೇ ಏಕೆ ಯಾವುದೇ ಬಗೆಯ ಮಾಂಸವನ್ನು ತಿನ್ನುವುದಿಲ್ಲ. ಆದರೂ ಹಿಂದೂಗಳು ನಮ್ಮನ್ನು ಸ್ಪರ್ಶಿಸಲು ಸಿದ್ಧರಿಲ್ಲ. ನಮ್ಮ ಸ್ಪರ್ಶವಾದರೆ ಹಿಂದೂಗಳ ಧರ್ಮ ಹಾಗೂ ದೇವರುಗಳು ಜಾತಿಗೆಡುತ್ತಾರೆ. ಹೀಗಾಗಿ ಇಂಥ ಜಾತಿಗೆಟ್ಟ ಧರ್ಮ, ಜಾತಿಗೆಟ್ಟ ದೇವರನ್ನು ನಮ್ಮವರೆಂದು ಒಪ್ಪಿಕೊಳ್ಳಲು ನಮಗೆ ನಾಚಿಕೆ ಎನಿಸುತ್ತದೆ. ನಾವು ಯಾವ ಹಿಂದೂ ಧರ್ಮದಲ್ಲಿ ಇರುವೆವೋ ಆ ಧರ್ಮವು ಇಷ್ಟು ದಿನಗಳಲ್ಲಿ ನಮಗಾಗಿ ಏನು ಮಾಡಿದೆ ಎಂಬುದು ಹಿಂದೂ ಧರ್ಮದ ನಾಯಕರಿಗೆ ನಮ್ಮ ಜಾಹೀರು ಪ್ರಶ್ನೆಯಾಗಿದೆ. ವಲಯ ಮಾದಿಗರಷ್ಟೇ ಏಕೆ? ಉಳಿದವರಾರು ಇಂಥ ಉಚ್ಚ ಧರ್ಮದಲ್ಲಿ ಇರಕೂಡದು ಎಂಬುದು ಎಲ್ಲರಿಗೆ ನಮ್ಮ ಸೂಚನೆ. ಈ ನೋಟಿಸಿನ ಮೂಲಕ ನಾವು ಸಮಸ್ತ ಹಿಂದೂ ಜನರಿಗೆ ಒಂದು ಜಾಹೀರು ಸೂಚನೆಯನ್ನು ನೀಡಬಯಸುತ್ತೇವೆ. ಅದೆಂದರೆ 1 ಜೂನ್ 1929 ಒಳಗಾಗಿ ನೀವು ನಮ್ಮ ಸ್ಪರ್ಶ ಭೇದವನ್ನು ತೊಲಗಿಸದಿದ್ದರೆ ನಿಮ್ಮ ಸಮುದಾಯದಲ್ಲಿ ನಮಗೆ ಕಡಿಮೆ ಎಂದರೆ ಮುಸಲ್ಮಾನರಷ್ಟಾದರೂ ಸಾಮಾಜಿಕ ಸ್ಥಾನವನ್ನು ನಮಗೆ ನೀಡದಿದ್ದರೆ ತಾರೀಖು 2 ಜೂನ್ 1929 ನಾವು ಜಲಗಾವ್ ಹಾಗೂ ಆಸುಪಾಸಿನ ಹಳ್ಳಿಗಳನ್ನು ಹಿಡಿದು 5,000 ಜನರು ಮಕ್ಕಳು ಮರಿಗಳೊಂದಿಗೆ ಮುಸಲ್ಮಾನ ಅಥವಾ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸುವೆವು. ಹಿಂದೂಸ್ತಾನದ ಕೆಲವು ಜನ ನಾಯಕರು ಅಸ್ಪೃಶ್ಯರಿಗಾಗಿ ಎನಗುತ್ತಾರೆ, ಆದರೆ ಬಹಳಷ್ಟು ಜನ ಶ್ರೀಮಂತರು ಅವರ ಮೇಲೆ ಕೋಪಿಸಿಕೊಂಡುದರಿಂದ ಅವರು ಸಹಿಸಲಾಗದಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಅವರ ಮನಸ್ಸಿಗೆ ತುಂಬಾ ನೋವು ಆಗುತ್ತಿರಬಹುದು. ಹಿಂದೂ ಸಭಾ, ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ ಮೊದಲಾದವರು ನಮ್ಮೊಡನೆ ಪತ್ರ ವ್ಯವಹಾರವನ್ನು ಮಾಡಲು ಇಚ್ಛಿಸಿದರೆ ಅದನ್ನು ಬಿಕು ಇಸಾಜಿ ಖಂಡೇರಾವ್, ಮೂ ಪೋಸ್ಟ್ ಜಲಗಾವ್, ಜಮೋದ್, ಜಿಲ್ಲಾ ಬುಲಡಾಣ ಎಂಬ ಅಂಚೆ ವಿಳಾಸಕ್ಕೆ ಪತ್ರ ವ್ಯವಹಾರವನ್ನು ಮಾಡಬೇಕು. ತಮ್ಮ ಪೂನಾಜಿ, ಸೋನಾಜಿ ಮಹಾರ್, ಮೋತಿರಾಮ್ ಮತ್ತು ಜಮಾ ಮಹಾರ್, ಬಾವಜಿ ಮತ್ತು ರಾಮ್ಜಿ ಮಹಾರ್, ಹೀಗೆ 5,000 ಜನರ ವತಿಯಿಂದ ಸಹಿಗಳು.
ಪರಿಶಿಷ್ಟ 7 ಜಲಗಾಂವದ ಒಲೆಯರು ಮುಸಲ್ಮಾನರಾದರು. ನಮ್ಮ ಸುದ್ದಿಗಾರನಿಂದ, ಜಲಗಾಂವದ ವರಹಾಡ ಸುಮಾರು 1,000 ಒಲೆಯರ ಸಹಿಯೊಂದಿಗೆ ಸ್ಪರ್ಶರನ್ನು ಉದ್ದೇಶಿಸಿ ಕೊನೆಯದಾಗಿ ಒಂದು ಜಾಹೀರುನಾಮೆಯನ್ನು ಹೊರಡಿಸಲಾದುದು ಜಾಹೀರಾಗಿಯೇ ಇದೆ. ಈ ಜಾಹೀರುನಾಮೆಯಲ್ಲಿ ಒಂದು ವಿಶಿಷ್ಟವಾದ ಕಾಲಾವಧಿಯಲ್ಲಿ ನಮಗೆ ಇತರ ಹಿಂದೂಗಳಂತಹ ಸಮಾನತೆಯ ಹಕ್ಕನ್ನು ನೀಡದಿದ್ದರೆ ನಾವು ಕ್ರೈಸ್ತ ಇಲ್ಲವೇ ಮುಸಲ್ಮಾನ ಧರ್ಮವನ್ನು ಪ್ರವೇಶಿಸುವೆವೆಂದು ಜಾಹೀರುಪಡಿಸಿದ್ದರಿಂದ ಅಲ್ಲಿ ಬಹಳಷ್ಟು ಕೋಲಾಹಲ ಎದ್ದಿತ್ತು. ಈ ಜಾಹೀರುನಾಮೆಯನ್ನು ಪ್ರಕಟಿಸಲು ಕಾರಣವೆಂದರೆ ಕೆಲವು ಜನ ಬ್ರಾಹ್ಮಣರು, ಹಿಂದೂ ಸಭೆ ಮತ್ತು ಆರ್ಯ ಸಮಾಜಿಸ್ಟರು ಸಭೆಗಳಲ್ಲಿ ಮೇಲಿಂದ ಮೇಲೆ ಅಸ್ಪೃಶ್ಯ ನಿವಾರಣೆಯ ಗೊತ್ತುವಳಿಯನ್ನು ಪಾಸ್ ಮಾಡುತ್ತಿದ್ದರು. ಅವರ ಈ ಗೊತ್ತುವಳಿಯನ್ನು ಹೊರಗೆ ಹಚ್ಚಲೆಂದು ಒಲೆಯರ ಕೆಲವು ಜನ ಮುಂದಾಳುಗಳು ಬ್ರಾಹ್ಮಣರು ಹಾಗೂ ಹಿಂದೂ ಮಹಾಸಭೆಯವರಿಗೆ ಕೇವಲ ಗೊತ್ತುವಳಿಯನ್ನು ಪಾಸ್ ಮಾಡಿ ಪ್ರಯೋಜನವಿಲ್ಲ, ಪ್ರತ್ಯಕ್ಷವಾಗಿ ಕೃತಿಯನ್ನು ಮಾಡಿ ತೋರಿಸಿ ಎಂದು ಜಾಹೀರಾಗಿ ಸವಾಲೊಡ್ಡಿದರು. ಈ ಸವಾಲಿಗೆ ಅವರು, ನೀವು ಅಸ್ಪೃಶ್ಯ ವರ್ಗದ ಒಲೆಯರು, ಮಾದಿಗರು, ಚಮಗಾರರು ಮೊದಲಾದ ಜಾತಿಯವರು ಒಟ್ಟಿಗೆ ಕುಳಿತು ಊಟವನ್ನು ಮಾಡಿದರೆ ನಾವು ಸಭೆಯಲ್ಲಿ ಪಾಸ್ ಮಾಡಿದ ಗೊತ್ತುವಳಿಯಂತೆ ಪ್ರತ್ಯಕ್ಷ ಕೃತಿಯನ್ನು ಮಾಡಿ ತೋರಿಸುವೆವು ಎಂದು ಉತ್ತರ ನೀಡಿದರು. ಆ ಪ್ರಕಾರ ಜಲಗಾಂವದ ಒಲೆಯ ಮುಂದಾಳುಗಳು ಅಂತ ಸನ್ನಿವೇಶವನ್ನು ತಯಾರಿಸಿ ಒಟ್ಟಿಗೆ ಭೋಜನವನ್ನು ಮಾಡಿದರು. ಆದರೆ ಸ್ಪರ್ಶ ವರ್ಗದ ಕೆಲವು ಮೂರ್ಖರು ಬೇರೆ ಬೇರೆ ಬಗೆಯಾಗಿ ಈ ಸಂಗತಿಯ ಲಾಭವನ್ನು ಪಡೆದರು. ಅವರು ಸುತ್ತಲಿನ ಊರುಗಳಿಗೆ ಹೋಗಿ ಜಲಗಾಂವದ ಒಲೆಯರು ಮಾದಿಗರೊಡನೆ ಒಟ್ಟಿಗೆ ಊಟ ಮಾಡಿದರು. ನಿಮಗೆ ಈ ಭ್ರಷ್ಟಾಚಾರ ಇಷ್ಟವೇ? ನಿಮ್ಮ ಹಿರಿಯರು ಎಂದಿಗೂ ಹೀಗೆ ಮಾಡಿರಲಿಲ್ಲ, ಆದುದರಿಂದ ನೀವು ಜಲಗಾಂವದ ಒಲೆಯರನ್ನು ಬಹಿಷ್ಕರಿಸಿ ಎಂದು ಅಲ್ಲಿಯ ಒಲೆಯರನ್ನು ರೇಗಿಸಿದರು. ಅದರಂತೆ ಆ ತಿಳಿಗೇಡಿ ಒಲೆಯರು ಜಲಗಾಂವದ ಒಲೆಯರನ್ನು ಬಹಿಷ್ಕರಿಸಿದರು. ಈ ಕೃತ್ಯವು ಯಾರ ಚಿತಾವಣೆಯಿಂದ ನಡೆಯಿತು ಎನ್ನುವುದು ಮುಂದೆ ತಿಳಿದು ಬಂದ ಕಾರಣ ಬ್ರಾಹ್ಮಣ ಹಾಗೂ ಇತರ ಹಿಂದೂಗಳ ಆತ್ಮಘಾತಕ ನಡತೆಯಿಂದ ಆದ ಅನ್ಯಾಯದ ಬಗೆಗೆ ಕೆರಳಿ ಮೇಲಿನ ಜಾಹೀರುನಾಮೆಯನ್ನು ಪ್ರಕಟಿಸಲಾಗಿತ್ತು. ತಾರೀಖು 29/5/1929 ಪಾತೋಡಾ ಊರಿನಲ್ಲಿ ಸೇರಿದ ಪರಿಷತ್ತು ಕೂಡ ಅವರ ಈ ಧರ್ಮಾಂತರಕ್ಕೆ ಬೆಂಬಲವನ್ನು ನೀಡಿತು. ಗೊತ್ತುಪಡಿಸಿದಂತೆ ತಾರೀಖು 4 June 1929 ಬಹಳಷ್ಟು ಜನ ಒಲೆಯರು ಮುಸಲ್ಮಾನರಾದರು. ಅವರು ಮುಸಲ್ಮಾನರಾಗಬಾರದೆಂದು ಹಿಂದೂ ಮಹಾಸಭೆಯವರು ಆರ್ಯ ಸಮಾಜಿಸ್ಟರು ತುಂಬಾ ಯತ್ನಿಸಿದರು. ಆದರೆ ಯಾರೂ ಅವರ ಮಾತನ್ನು ನಂಬಲಿಲ್ಲ. ಆಗ ಅಲ್ಲಿಯ ಸ್ಪರ್ಶ ಹಿಂದೂಗಳು, ನಿಮಗೆ ಸಾರ್ವಜನಿಕ ಬಾವಿಗಳನ್ನು ತೆರವುಗೊಳಿಸುತ್ತೇವೆ, ದೇವಾಲಯಗಳ ಪ್ರಶ್ನೆಯನ್ನು ಕೆಲವೇ ದಿನಗಳಲ್ಲಿ ಬಿಡಿಸುವೆವು ಎಂದೆಲ್ಲ ಸುಳ್ಳು ಹೇಳಲು ಶುರು ಮಾಡಿದರು. ಎರಡು ಬಾವಿಗಳನ್ನು ಬಿಟ್ಟರೆ ಹೆಚ್ಚೇನೂ ಆಗಲಿಲ್ಲ. ಆದರೂ ಜಲಗಾಂವದ ಒಲೆಯ ಮುಂದಾಳುಗಳು ಈ ಪ್ರಶ್ನೆಯನ್ನು ಕೊನೆಯವರೆಗೂ ಹೊರಗೆ ಹಚ್ಚಲಿರುವರು. ಜೈ ಭೀಮ್ ನಮನಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ, ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಮಧ್ಯಾಹ್ನ 1 ಗಂಟೆ ಆಯಿತು, ಊಟದ ಸಮಯ ಕೂಡ. ಮಧ್ಯಾಹ್ನ 1 ಗಂಟೆ ಆಯಿತು, ಊಟದ ಸಮಯ ಕೂಡ. ಸಮಯ ಕೂಡ ಯಾರಿಗೂ

ನಿಲ್ಲೋದಿಲ್ಲ, ಹಾಗೆ ಹಸಿವು ಕೂಡ ನಮ್ಮನ್ನು ಆಗಾಗ ಎಚ್ಚರ ಮಾಡ್ತಾ ಇರತ್ತೆ. ಬೆಳಗ್ಗೆ ಸರಿಯಾಗಿ ಟಿಫನ್ ಮಾಡದೇ ಇದ್ದರೆ ಒಂದು ಗಂಟೆ ಯಾವಾಗತ್ತೆ, ಯಾವಾಗ ಊಟ ಮಾಡ್ತೀವೋ ಅಂತ ಕಾಯ್ತಾ ಇರ್ತೀವಿ. ಆ ಮಧ್ಯಾಹ್ನ ಸಮಯದಲ್ಲಿ ನಾವು ಮಾಡುವಂತಹ ಊಟವು ಕೂಡ ಅಷ್ಟೇ ಚೆನ್ನಾಗಿದ್ದರೆ ಮತ್ತಷ್ಟು ಖುಷಿ ಕೊಡತ್ತೆ, ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೂ ಕೂಡ. ಖಂಡಿತವಾಗ್ಲೂ ಈ ದೇಹ ಮತ್ತು ಮನಸ್ಸು ಚೆನ್ನಾಗಿದ್ದರೆ ಬದುಕು ಕೂಡ ಅಷ್ಟೇ ಸುಂದರವಾಗಿರುತ್ತಲ್ವ ಸ್ನೇಹಿತರೆ? ಖಂಡಿತವಾಗ್ಲೂ ಆರೋಗ್ಯಯುತವಾದ ಊಟ ಹೊಟ್ಟೆ ತುಂಬಿಸೋದಲ್ಲದೆ ಮನಸ್ಸಿಗೂ ಕೂಡ ಖುಷಿ ಕೊಡತ್ತೆ. ಈ ದಿನ ಸ್ನೇಹಿತರೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತರಕಾರಿಯ ಸಿಪ್ಪೆಯಿಂದ ಮಾಡಬಹುದಾದಂತಹ ತಂಬುಳಿಯ ಬಗ್ಗೆ ತಿಳಿಸ್ತೇನೆ ಸ್ನೇಹಿತರೆ. ಈ ತರಕಾರಿಗಳಿಂದ ಅಡುಗೆಗಳನ್ನು ಮಾಡ್ಬೋದು, ಜೊತೆಗೆ ಈ ತರಕಾರಿ ಸಿಪ್ಪೆಗಳಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಅಂತಹ ತರಕಾರಿಗಳಲ್ಲಿ ಹೀರೆಕಾಯಿ ಕೂಡ ಒಂದು ಸ್ನೇಹಿತರೆ. ಹೀರೆಕಾಯಿಯಿಂದ ಪಲ್ಯ ಮಾಡ್ಬೋದು, ಜೊತೆಗೆ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡ್ಬೋದು, ಹಾಗೆ ಹೀರೆಕಾಯಿ ಸಾಂಬಾರು ಗೊಜ್ಜು ಅಂತ ಕೂಡ ಮಾಡ್ಕೊಳ್ಬೋದು. ಈ ದಿನ ಹೀರೆಕಾಯಿ ಸಿಪ್ಪೆಯಿಂದ ಸಾಂಪ್ರದಾಯಿಕವಾಗಿ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಆರೋಗ್ಯಯುತವಾದ ತಂಬುಳಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಹೀರೆಕಾಯಿಯಿಂದ ಆಗುವಂತಹ ಆರೋಗ್ಯದ ಉಪಯೋಗಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ. ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದಂತಹ ತರಕಾರಿ ಅಂದರೆ ಅದು ಹೀರೆಕಾಯಿ. ವಾರಕ್ಕೆ ಒಮ್ಮೆ ಆದರೂ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಆದರೆ ಸ್ನೇಹಿತರೆ ಅಡುಗೆ ಮಾಡಲಿಕ್ಕೆ ಬಳಸುವಾಗ ಒಂದು ಪೀಸ್ ತಿನ್ ನೋಡಿ ಬಳಸಬೇಕು. ಯಾಕಪ್ಪ ಅಂತೀರಾ? ಕೆಲವೊಂದು ಹೀರೆಕಾಯಿಗಳು ತುಂಬಾ ಕಹಿ ಇರುತ್ತೆ, ಅಂದರೆ ವಿಷ ವಿಷ ಆಗುತ್ತೆ, ಈ ಹಾಗಲಕಾಯಿ ತಿಂದಂಗೆ ಆಗುತ್ತೆ. ಇನ್ನು ಕೆಲವು ಹೀರೆಕಾಯಿಗಳು ತುಂಬಾ ಚೆನ್ನಾಗಿರುತ್ತೆ, ಸಪ್ಪೆ ಸಪ್ಪೆ ಸ್ವೀಟ್ ಸ್ವೀಟ್ ಆಗಿರುತ್ತೆ. ಸೊ ಇನ್ನು ಇದರ ಉಪಯೋಗದ ವಿಷಯಕ್ಕೆ ಅಂತ ಬಂದರೆ ಇದರಲ್ಲಿ ನಾರಿನಾಂಶ ಯಥೇಚ್ಛವಾಗಿರುತ್ತೆ. ವಿಟಮಿನ್ ಸಿ, ಜಿಂಕ್, ಕಬ್ಬಿಣ, ರೈಬೋಫ್ಲಾವಿನ್ ಮತ್ತು ಮೆಗ್ನೇಷಿಯಂ ಸಮೃದ್ಧವಾಗಿರುತ್ತೆ. ಇದು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನಾರಿನಾಂಶ ಹೊಂದಿರೋದ್ರಿಂದ ತೂಕ ನಿರ್ವಹಣೆಗೆ ಸಹಕಾರಿಯಾಗುತ್ತೆ. ಇನ್ನು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಇನ್ಸುಲಿನ್ ತರಹದ ಪಪ್ಪೈಡ್ಗಳನ್ನು ಇದು ಹೊಂದಿದೆಯಂತೆ. ಅಷ್ಟೇ ಅಲ್ಲದೆ ಇದರಲ್ಲಿನ ನಾರಿನಾಂಶವು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಜೊತೆಗೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ, ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದರಲ್ಲಿರುವಂತಹ ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿರೋದ್ರಿಂದ ಇದು ಕಣ್ಣಿನ ದೃಷ್ಟಿಯನ್ನು ಸುಧಾರಣೆ ಮಾಡಲಿಕ್ಕೆ, ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರ ಸೇವನೆಯಿಂದ ಯಕೃತ್ತಿನ ಆರೋಗ್ಯ ಅಂದರೆ ಲಿವರ್ನ ಆರೋಗ್ಯ ಸುಧಾರಿಸುತ್ತೆ ಮತ್ತು ರಕ್ತವನ್ನು ಶುದ್ಧೀಕರಿಸಲಿಕ್ಕೆ ಸಹಾಯ ಮಾಡುತ್ತೆ. ಚರ್ಮ ಮತ್ತು ಕೂದಲಿನ ಆರೈಕೆಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ರಕ್ತ ಶುದ್ಧೀಕರಣದಿಂದ ಚರ್ಮದ ಆರೋಗ್ಯ ಹೆಚ್ಚು ಮಾಡುತ್ತೆ, ಹಾಗೆ ಇದರಲ್ಲಿನ ಪೋಷಕಾಂಶಗಳು ಕೂದಲಿನ ಬೂದು ಬಣ್ಣವನ್ನು ತಡಿಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಹೀರೆಕಾಯಿ ಕಹಿಯಾಗಿದ್ದರೆ ಇದನ್ನು ಅಡುಗೆಗೆ ಬಳಸಬಾರ್ದು. ಈ ಅಡುಗೆ ಮಾಡುವಾಗ ಒಂದು ಪೀಸ್ ತಿನ್ನು ನೋಡಿ ಅಡುಗೆ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಇಷ್ಟೆಲ್ಲ ಉಪಯೋಗ ಇದೆ ಹೀರೆಕಾಯಿಯಿಂದ. ಹಾಗಾದರೆ ಈ ಹೀರೆಕಾಯಿ ಸಿಪ್ಪೆಯಿಂದ ಯಾವ ರೀತಿ ಸಾಂಪ್ರದಾಯಿಕ ಆರೋಗ್ಯಯುತ ತಂಬುಳಿಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: なんなーなれらーなんな
1: ー、ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
0: ಅಯ್ಯೋ, ನಂಗ್ ಪದ ಗೀತ ಯಾವ್ದು ಬರೋಕಿಲ್ಲ.
1: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ, ಮೈಸೂರು ವಿಳ್ಳೆದೆಲೆ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರೋಗ್ಯಯುತವಾದ ಹೀರೆಕಾಯಿ ಸಿಪ್ಪೆಯಿಂದ ಮಾಡಬಹುದಾದಂತಹ ಸಾಂಪ್ರದಾಯಿಕ ತಂಬುಳಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತೀನಿ ಅಂತ ಹೇಳಿದ್ದೆ. ಕಳೆದ ಬಾರಿ ಈ ಹೀರೆಕಾಯನ್ನ ಬಳಸಿ ಚಟ್ನಿಯನ್ನ ಹೇಗೆ ಮಾಡ್ಕೊಳ್ಬೇಕು

ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಈ ದಿನ ಈ ಹೀರೆಕಾಯಿ ಸಿಪ್ಪೆಯಿಂದ ಮಾಡಬಹುದಾದಂತಹ ಚಟ್ನಿ ಬಗ್ಗೆ ಜೊತೆಗೆ ತಂಬುಳಿ ಬಗ್ಗೆ ತಿಳಿಸ್ತೀನಿ. ಈ ಹೀರೆಕಾಯನ್ನ ಅಡುಗೆಗೆ ಬಳಸಿ ಸಿಪ್ಪೆಯನ್ನ ಬಿಸಾಡದೆ ಇದರಿಂದ ತಂಬುಳಿಯನ್ನ ಕೂಡ ಮಾಡ್ಕೊಳ್ಬಹುದು ನೋಡಿ ಸ್ನೇಹಿತರೆ. ಹೀರೆಕಾಯಿ ಪೌಷ್ಟಿಕಾಂಶದ ಆಗರ ಅಂತ ನಾನು ಆಗಲೇ ಹೇಳಿದೆ. ಹೀರೆಕಾಯಿ ಬಳಸುವಾಗ ಮೇಲಿನ ಸಿಪ್ಪೆಯನ್ನು ಸಾಮಾನ್ಯವಾಗಿ ತೆಗೆದೇ ತೆಗಿತೀವಿ. ಇದನ್ನು ಬಳಸಿ ತಂಬುಳಿಯನ್ನು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಲ್ಲಿ ಪೌಷ್ಟಿಕಾಂಶ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಈ ತಂಬುಳಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೀರೆಕಾಯಿ ಸಿಪ್ಪೆ ಬೇಕಾಗತ್ತೆ, ಜೊತೆಗೆ 4-5 ಚಮಚ ಹಾಲು, ಕಾಯಿ ತುರಿ, ಜೀರಿಗೆ, ಕಾಳುಮೆಣಸು, ಉಪ್ಪು, ಬೆಲ್ಲ, ಮಜ್ಜಿಗೆ, ಒಗ್ಗರಣೆಗೆ ತುಪ್ಪ, ಇಷ್ಟು ಸಾಮಗ್ರಿಗಳು ಬೇಕು. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಬಂದರೆ ತುಂಬಾ ಈಸಿ ಸ್ನೇಹಿತರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೀರೆಕಾಯಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಇದಕ್ಕೆ 1-4 ಚಮಚ ಹಾಲಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು, ಸ್ಮೂತಾಗಿ ಬೇಯಿಸ್ಕೊಳ್ಬೇಕು ಹೀರೆಕಾಯಿ ಸಿಪ್ಪೆಯನ್ನು ಹಾಲಲ್ಲಿ. ಬೇಯಿಸಿಕೊಂಡಂತಹ ಹೀರೆಕಾಯಿ ಸಿಪ್ಪೆಗೆ ಕಾಯಿ ತುರಿ, ಜೀರಿಗೆ, ಕಾಳುಮೆಣಸು ಹಾಕಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಮಿಶ್ರಣಕ್ಕೆ ಉಪ್ಪು ಮತ್ತು ಮಜ್ಜಿಗೆ ನೀರು ಜೊತೆಗೆ ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡ ನಂತರ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಆರೋಗ್ಯಯುತವಾದ ಹೀರೆಕಾಯಿ ಸಿಪ್ಪೆಯ ತಂಬುಳಿ ರೆಡಿ ಆಗುತ್ತೆ. ನೋಡಿ, ಹೀರೆಕಾಯಿ ಪಲ್ಯವನ್ನು ಮಾಡ್ಕೊಳ್ಬೋದು. ಪಲ್ಯದ ಜೊತೆಗೆ ಒಂದು ತಂಬುಳಿ ಇದ್ದರೆ ಪಲ್ಯನೂ ರೆಡಿ ಆಗುತ್ತೆ, ಹಾಗೆ ತಂಬುಳಿ ಕೂಡ ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ತುಂಬ ಸೊಗಸಾಗಿರುತ್ತೆ, ಆರೋಗ್ಯಯುತವಾಗಿರುತ್ತೆ, ಜೊತೆಗೆ ಹೊಸ ರುಚಿ ಟೇಸ್ಟ್ ಮಾಡಿದಾಗೂ ಆಗುತ್ತೆ. ಸಿಪ್ಪೆಯನ್ನು ಬಿಸಾಡದೆ ಈ ರೀತಿ ಆರೋಗ್ಯಯುತವಾದ ತಂಬುಳಿಯನ್ನು ಮಾಡ್ಕೊಳ್ಳಿ. ತುಂಬಾ ಸುಲಭ, ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡ್ಬೋದು. ಹೊಸದಾಗಿ ಏನು ತರಬೇಕಾಗಿಲ್ಲ. ಕಾಯಿ ತುರಿ ಇದ್ದೇ ಇರುತ್ತೆ, ಜೀರಿಗೆ, ಕಾಳುಮೆಣಸು ಮನೆಯಲ್ಲೇ ಇದ್ದೇ ಇರುತ್ತೆ, ಉಪ್ಪು, ಬೆಲ್ಲ, ಮಜ್ಜಿಗೆ ಕೂಡ ಇರುತ್ತೆ. ಸೊ ಆರೋಗ್ಯಯುತವಾದಂತಹ ಹೀರೆಕಾಯಿ ಸಿಪ್ಪೆ ತಂಬುಳಿಯನ್ನು ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹೀರೆಕಾಯಿ ಸಿಪ್ಪೆಯನ್ನು ಬಳಸಿ ಯಾವ ರೀತಿ ಚಟ್ನಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹೀರೆಕಾಯಿ ಸಿಪ್ಪೆಯಿಂದ ಮಾಡಬಹುದಾದಂತಹ ಸಾಂಪ್ರದಾಯಿಕ ಆರೋಗ್ಯಯುತವಾದ ತಂಬುಳಿಯ ಬಗ್ಗೆ ತಿಳಿಸಿದೆ. ನೀವು ಕೂಡ ಈ ರೀತಿಯಲ್ಲಿ ತಂಬುಳಿಯನ್ನು ಮಾಡಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಹೀರೆಕಾಯಿ ಸಿಪ್ಪೆಯಿಂದ ಮಾಡಬಹುದಾದಂತಹ ಚಟ್ನಿ. ಆಗಲೇ ನಾನು ಹೇಳ್ದಾಗೆ ಸ್ನೇಹಿತರೆ, ಇದರಲ್ಲಿ ಪೋಷಕಾಂಶಗಳು ಜಾಸ್ತಿನೇ ಇರುತ್ತೆ. ಫೈಬರ್, ಕಬ್ಬಿಣ, ಕ್ಯಾಲ್ಶಿಯಂ ಎಲ್ಲದೂ ಕೂಡ ಇದೆ. ಊಟಕ್ಕೂ ರುಚಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನು ಹೀರೆಕಾಯಿ ಸಿಪ್ಪೆಯಿಂದ ಮಾಡ್ಕೊಳ್ಬಹುದಾದಂತಹ ಚಟ್ನಿಗೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೀರೆಕಾಯಿ ಸಿಪ್ಪೆ ಬೇಕು, ಕಾಯಿ ತುರಿ, ಹುರಿಗಡಲೆ, ಹಸಿಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ಒಗ್ಗರಣೆಗೆ ಒಂದು ಚಮಚ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಇಂಗು ಬೇಕು. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಹೀರೆಕಾಯಿ ಸಿಪ್ಪೆಯ ಚಟ್ನಿಗೆ. ಇನ್ನು ಮಾಡ್ಕೊಳ್ಬಹುದಾದ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಹೀರೆಕಾಯನ್ನ ಚೆನ್ನಾಗಿ ತೊಳ್ಕೊಂಡು ಅದರ ಒಂದು ಮೇಲಿನ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಮೇಲಿನ ಸಿಪ್ಪೆ ತೆಗೆದುಕೊಂಡ ನಂತರ ಹೀರೆಕಾಯಿ ಸಿಪ್ಪೆಯನ್ನು ಸ್ನೇಹಿತರೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದರೊಟ್ಟಿಗೆ ಹಸಿಮೆಣಸು, ಬೆಳ್ಳುಳ್ಳಿ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಾಂದರೆ ಸೀದೋಗ್ಬಿಡತ್ತೆ, ಹಾಗೆ ರುಚಿ ಕೂಡ ಬರೋದಿಲ್ಲ, ರುಚಿ ಕೂಡ ಕೆಡತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹೀರೆಕಾಯಿ ಸಿಪ್ಪೆ, ಮೆಣಸು, ಬೆಳ್ಳುಳ್ಳಿ ಜೊತೆಗೆ ಹುರುಗಡಲೆಯನ್ನು, ನಂತರ ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಂತಹ ಮಿಶ್ರಣ, ಹಾಗೆ ಹುಣಸೆಹಣ್ಣು, ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ತುಂಬ ತೆಳುವಾಗಿ ಇರಬಾರ್ದು, ತುಂಬ ಗಟ್ಟಿಯಾಗಿ ರುಬ್ಕೊಳ್ಬಾರ್ದು ಸ್ನೇಹಿತರೆ. ರುಬ್ಕೊಂಡಂತಹ ಮಿಶ್ರಣಕ್ಕೆ ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವು ಒಗ್ಗರಣೆ ಕೊಟ್ಟರೆ ಹೀರೆಕಾಯಿ ಸಿಪ್ಪೆಯ ಚಟ್ನಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಾಗತ್ತೆ. ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ಈ ಹೀರೆಕಾಯಿ ಸಿಪ್ಪೆಯ ಚಟ್ನಿ. ಈ ಪೋಷಕಾಂಶಗಳ ಆಗರವಾಗಿರುವಂತಹ ಹೀರೆಕಾಯಿ ಸಿಪ್ಪೆಯ ಚಟ್ನಿಯನ್ನು ನೀವು ಕೂಡ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಹಾಗಾದರೆ ಮತ್ತೆ ಆಗ್ತಡ 9686927996860962799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ಒಂದು ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
4: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
3: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
4: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
3: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
5: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
6: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕುವೆಂಪು ರಂಗಮಂದಿರದಲ್ಲಿ ಆಗಸ್ಟ್ 1 ಸಂಜೆ 6:30 ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕಾವ್ಯವನ್ನ ಆಧರಿಸಿದ ನನ್ನ ಜನಗಳು ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಎಸ್ಟಿ ರಂಗತಂಡದ ಪೋಷಕ ಕೆಜಿ ವೆಂಕಟೇಶ್ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದಲಿಂಗಯ್ಯ ಅವರ ಕಾವ್ಯಗಳಲ್ಲಿನ ಜನಜೀವನ, ಸಾಮಾಜಿಕ ಅಸಮಾನತೆ ವಿರುದ್ಧವಾದ ನಿಲುವುಗಳು ಮತ್ತು ಜನರ ನೋವು ನಲಿವುಗಳನ್ನು ರಂಗರೂಪದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಇದಾಗಿದೆ. ಹೆಚ್ ಜನಾರ್ದನ್ ಸಂಗೀತ ನೀಡಿದ್ದು ದೇವಾನಂದ ವರಪ್ರಸಾದ್ ನಿರ್ದೇಶಿಸಿದ್ದಾರೆ ಎಂದರು. ನಾಟಕದಲ್ಲಿ ಸುಮಲತಾ, ಬಿ ಶೋಭಾ, ಶಿವರಾಜು, ಜ್ಯೋತಿ ಶಿವಾನಂದ, ಎಂ ಶ್ವೇತಾ, ಎಂ ಸ್ವಪ್ನ, ನಂದಿನಿ, ಎಚ್ ಟಿ ಸ್ಪಂದನ, ಪುಷ್ಪಲತಾ, ನಾರಾಯಣ್, ಎಶ್ರುತಿ, ಮಮತಾ, ಚಂದ್ರಶೇಖರ್ ಮುಂತಾದವರು ಅಭಿನಯಿಸಲಿದ್ದಾರೆ ಎಂದು ಹೇಳಿದರು. ಪ್ರಮುಖರಾದ ಸಿಎ ಮಹೇಂದ್ರ, ಮಂಜು ರಂಗಾಯಣ, ಹೊನ್ನಾಳಿ ಚಂದ್ರಶೇಖರ್, ಹಾಲಪ್ಪ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ನಶಿಸುತ್ತಿರುವ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು ಎಂದು ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ ಬಿಪಾಪಯ್ಯ ಹೇಳಿದರು. ಈಸೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಆಯೋಜಿಸಿದ ಜೋಗಿಹಳ್ಳಿ ಹಸನ್ಸಾಬ್ ದತ್ತಿ ಹಾಗೂ ಚುರ್ಚಿಂಗುಂಡಿ ಜಿ ಬಸವನಗೌಡ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮದು ಅತ್ಯಂತ ಶ್ರೀಮಂತ ಜಾನಪದ ಸಂಸ್ಕೃತಿ ಎಂದು ತಿಳಿಸಿದರು. ಜಾನಪದ ಕಲಾವಿದ ಬೇಗೂರು ಶಿವಪ್ಪ ಮಾತನಾಡಿ, ಯುವ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರುಹೋಗಿ ಜಾನಪದ ಸಂಸ್ಕೃತಿಯನ್ನ ಮರೆಯಬಾರದು. ನಮ್ಮ ಮುಂದಿನ ಪೀಳಿಗೆಗೆ ಜಾನಪದ ಸಾಹಿತ್ಯ ಹಾಗೂ ಕಲೆಯನ್ನ ನಾವು ಉಳಿಸಿ ಬೆಳೆಸಬೇಕು ಎಂದರು. ಉಪನ್ಯಾಸಕ ಕೆಎಚ್ ಪುಟ್ಟಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಕೆಜಿ ಶಿವಪ್ಪಯ್ಯ, ಕಸಾಪ ತಾಲೂಕು ಅಧ್ಯಕ್ಷ ಎಚ್ಎಸ್ ರಘು, ಉಪನ್ಯಾಸಕ ಪ್ರಶಾಂತ್, ಸಾಂಸ್ಕೃತಿಕ ಘಟಕ ಕಾರ್ಯದರ್ಶಿ ವಿಜಯ್ ಕುಮಾರ್, ಕಾರ್ಯಕ್ರಮ ಸಂಚಾಲಕ ಡಾಕ್ಟರ್ ಪ್ರಕಾಶ್, ಶ್ರುತಿ, ಮಲ್ಲಿಕಾರ್ಜುನ್, ಕೆಬಿ ಸಂದೀಪ್, ಗೋಪಾಲಗೌಡ, ವಿಜಯ್ ಇತರರಿದ್ದರು. ಮುಂದಿನ ವಿವರ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಸ್ಮರಣಾರ್ಥ ಸರ್ವ ಶರಣ ಸಮ್ಮೇಳನವನ್ನ ಅಕ್ಟೋಬರ್ 2 ಬೆಳಗ್ಗೆ 10:30 ಸಾಗರ ರಸ್ತೆಯ ಲಗಾನ್ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಎಚ್ಸಿ ಯೋಗೀಶ್ ತಿಳಿಸಿದ್ದಾರೆ. ಸಿರಿಗೆರೆ ತರಳಬಾಳು ಬೃಹನ್ಮಠ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶೀ ಕೇಂದ್ರದ ಸ್ವಾಮೀಜಿ ಹಾಗೂ ಬೆಕ್ಕಿನಕಲ್ ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದಾರೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬಸವ ಕೇಂದ್ರದ ಶ್ರೀ ಬಸವ ಮರಳಸಿದ್ದ ಸ್ವಾಮೀಜಿ, ಶಿಕಾರಿಪುರದ ವೀರಕ್ತ ಮಠದ ಶ್ರೀ ಚನ್ನಬಸಪ್ಪ ಸ್ವಾಮೀಜಿ, ಹೊನ್ನಾಳಿ ಹಿರೇಕಲ್ ಮಠದ ಒಡೆಯ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಸಮ್ಮುಖ ವಹಿಸಿದ್ದಾರೆ ಎಂದರು. ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ, ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ಶಾಸಕರಾದ ಬಿಕೆ ಸಂಗಮೇಶ್ವರ್, ಗೋಪಾಲಕೃಷ್ಣ ಬೇಳೂರು, ಸಂಸದ ಬಿವೈ ರಾಘವೇಂದ್ರ, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೇ 18ರಂದು ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಆಕಸ್ಮಿಕ ದುರ್ಘಟನೆಯಲ್ಲಿ ಓರ್ವ ಮಹಿಳಾ ಮೃತಪಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವ ಎಲ್ಲಾ ಆನೆ ಶಿಬಿರಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲು ಅರಣ್ಯ ಸಚಿವರು ಸೂಚಿಸಿದ್ದರು. ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಿನ ನಿಯಮಗಳು ಹಾಗೂ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡ ನಂತರವಷ್ಟೇ ಶಿಬಿರಗಳನ್ನು ಪುನರಾರಂಭಿಸಲು ನಿರ್ದೇಶಿಸಲಾಗಿತ್ತು. ಅರಣ್ಯ ಇಲಾಖೆ ನೀಡಿರುವ ಸುರಕ್ಷತಾ ಮಾರ್ಗಸೂಚಿಗಳಂತೆ ಈಗ ಸಕ್ರೆಬಯಲು ಆನೆ ಬಿಡಾರದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರತ್ಯೇಕ ಮಾರ್ಗಗಳ ವ್ಯವಸ್ಥೆ, ಸಾರ್ವಜನಿಕರಿಗೆ ಮತ್ತು ಆನೆಗಳಿಗೆ ಪ್ರತ್ಯೇಕ ಮಾರ್ಗಗಳನ್ನು ಗುರುತಿಸಲಾಗಿದೆ. ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ನೇರ ಸಂಪರ್ಕ ಬಾರದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಲಾಗಿದೆ. ಸೂಚನಾ ಫಲಕಗಳು, ಪ್ರವಾಸಿಗರ ಮಾಹಿತಿ ಮತ್ತು ಜಾಗೃತಿಗಾಗಿ ಅಗತ್ಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಈ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಪೂರ್ಣಗೊಳಿಸಲಾಗಿದ್ದು ಸೆಪ್ಟೆಂಬರ್ 29ರಿಂದ ಸಕ್ರೆಬಯಲು ಆನೆ ಬಿಡಾರವನ್ನು ಸಾರ್ವಜನಿಕ ಪ್ರವೇಶಕ್ಕೆ ಅಧಿಕೃತವಾಗಿ ಪುನರಾರಂಭಿಸಲಾಗುವುದು ಹಾಗೂ ಕರ್ನಾಟಕ ಸಾಕಾನೆ ಶಿಬಿರ ಸುರಕ್ಷತಾ ವಿಧಾನದಲ್ಲಿ ವಾರದಲ್ಲಿ ಒಂದು ದಿನ ರಜೆಯನ್ನು ಮಾಡಿ ಶಿಬಿರವನ್ನು ಭೇಟಿದಾರರಿಗೆ ಮುಚ್ಚಬೇಕು ಎಂದು ತಿಳಿಸಿದ್ದು, ಪ್ರತಿ ಬುಧವಾರ ಶಿಬಿರದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಿರುವುದಿಲ್ಲ ಎಂದು ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ರಂಗಾಯಣದಲ್ಲಿ ರೆಪರ್ಟರಿಗೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇಬ್ಬರು ಮಹಿಳಾ ಕಲಾವಿದರು ಮತ್ತು ಇಬ್ಬರು ಪುರುಷ ಕಲಾವಿದರನ್ನು ಹಾಗೂ ಒಬ್ಬ ಸಂಗೀತ ಸಂಯೋಜಕರು ಪಕ್ಕವಾದ್ಯಗಾರರನ್ನು ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಯನ್ನು ಕರೆಯಲಾಗಿದೆ. ಆಯ್ಕೆಯಾದ ಕಲಾವಿದರು ರೆಪರ್ಟರಿಯ ಭಾಗವಾಗಿದ್ದು ರಂಗಶಿಕ್ಷಣದ ಎಲ್ಲಾ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಆ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ ಮೊದಲನೇ ವರ್ಷ ಮಾಸಿಕ ರೂಪಾಯಿ 18,000, ಈಗಾಗಲೇ ರಂಗಾಯಣಗಳಲ್ಲಿ ಕಲಾವಿದರಿಗೆ ಕಾರ್ಯನಿರ್ವಹಿಸುವವರಿಗೆ ಮಾಸಿಕ ರೂಪಾಯಿ 20,000 ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲಾವಿದರೇ ಮಾಡಿಕೊಳ್ಳಬೇಕು. ರಂಗಾಯಣಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸುವವರು ದೃಢೀಕರಣ ಪತ್ರವನ್ನು ಆಯಾ ರಂಗಾಯಣಗಳಿಂದ ಪಡೆದು ಸಲ್ಲಿಸಬೇಕು. ದಿನಾಂಕ 29/9/2026 ಕಲಾವಿದರ ವಯಸ್ಸು ಕನಿಷ್ಠ 18 ವರ್ಷಗಳಿಂದ ಗರಿಷ್ಠ 32 ವರ್ಷ ಮೀರಿರಬಾರದು. ಪಾರಂಪರಿಕ ಕಲೆಯ ಕುಟುಂಬಗಳಿಂದ ಬಂದ ಕಲಾವಿದರಿಗೆ ಆದ್ಯತೆ ನೀಡಲಾಗುವುದು. ಇಂಥ ಪ್ರಕರಣಗಳಲ್ಲಿ ವಯೋಮಿತಿಯನ್ನು 5 ವರ್ಷ ಸಡಿಲಿಸಬಹುದು. ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0818225353 ಅಥವಾ ಮೊಬೈಲ್ ಸಂಖ್ಯೆ 7975229166. ಈ ಸಂಖ್ಯೆಯೊಂದಿಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾಯಣ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಧನ ಸಹಾಯ ಹಾಗೂ ಪ್ರೋತ್ಸಾಹಧನಕ್ಕಾಗಿ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಚೇತನ ಯೋಜನೆ, ಲಿಂಗತ್ವ ಅಲ್ಪಸಂಖ್ಯಾತರ ಸಹಾಯಧನಕ್ಕಾಗಿ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಚೇತನ ಯೋಜನೆ, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಧನಶ್ರೀ ಯೋಜನೆ ಪ್ರೋತ್ಸಾಹಧನಕ್ಕಾಗಿ ಹಾಗೂ ಉದ್ಯೋಗಿನಿ ಯೋಜನೆ ಸಹಾಯಧನಕ್ಕಾಗಿ ಆಸಕ್ತರು ಅರ್ಜಿದಾರರು ಗ್ರಾಮವನ್, ಶಿವಮೊಗ್ಗವನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು ಅಕ್ಟೋಬರ್ 31 ಕಡೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 0818222295514 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. 4 ತಿಂಗಳಿಗೂ ಹೆಚ್ಚು ಕಾಲದಿಂದ ಸಾರ್ವಜನಿಕರ ವೀಕ್ಷಣೆಗೆ ಸಕ್ರೆಬೈಲ್ ಆನೆ ಬಿಡಾರ ಲಭ್ಯವಿರಲಿಲ್ಲ. ಇದೀಗ ಸೆಪ್ಟೆಂಬರ್ 26ರಿಂದ ಪ್ರವಾಸಿಗರಿಗೆ ಆನೆಗಳ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರ ಬಿಡಾರಕ್ಕೆ ರಜೆ ಘೋಷಿಸಲಾಗಿದೆ. ಈ ಹಿಂದೆ ವಾರದ 7 ದಿನವೂ ಆನೆಗಳ ವೀಕ್ಷಣೆಗೆ ಅವಕಾಶ ನೀಡಲಾಗುತ್ತಿತ್ತು. ಮೇ 18ರಂದು ದುಬಾರೆ ಆನೆ ಶಿಬಿರದಲ್ಲಿ ಜರುಗಿದ ದುರ್ಘಟನೆ ಬಳಿಕ ರಾಜ್ಯದ ಎಲ್ಲ ಆನೆ ಬಿಡಾರವನ್ನು ಬಂದ್ ಮಾಡಿ ಹೊಸ ಮಾರ್ಗಸೂಚಿ ಅಳವಡಿಕೆ ಅವಕಾಶ ಕಲ್ಪಿಸಲಾಗಿತ್ತು. ಈ ಮಾರ್ಗಸೂಚಿಯಲ್ಲಿ ವಾರದಲ್ಲಿ 1 ದಿನ ಆನೆ ಬಿಡಾರಗಳಿಗೆ ಪ್ರವೇಶ ನಿರ್ಬಂಧಿಸಿ ರಜೆ ಘೋಷಿಸಬೇಕೆಂದು ಉಲ್ಲೇಖ ಮಾಡಲಾಗಿತ್ತು. ಮಂಗಳವಾರ ತ್ಯಾವರೆಕೊಪ್ಪ ಸಿಂಹಧಾಮಕ್ಕೂ ರಜೆ ಇರುವುದರಿಂದ ಅದೇ ದಿನ ಆನೆ ಬಿಡಾರಕ್ಕೂ ರಜೆ ಘೋಷಿಸಿದರೆ ಪ್ರವಾಸಿಗರಿಗೆ ನಿರಾಸೆಯಾಗುತ್ತದೆ. ಆನೆಗಳ ವೀಕ್ಷಣೆಯಾದರೂ ಆ ದಿನ ಅವಕಾಶ ಸಿಗುವಂತಾಗಲಿ ಎಂಬ ಕಾರಣಕ್ಕೆ ಪ್ರತಿ ಬುಧವಾರ ರಜೆಯ ದಿನವನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ವನ್ಯಜೀವಿ ವಿಭಾಗದ DCF ಪ್ರಸನ್ನ ಕೃಷ್ಣ ಪಟಗಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ರಾಜ್ಯ ಸರ್ಕಾರದ ಕಿಯೋನೆಕ್ ಸಂಸ್ಥೆಯ ಅತ್ಯುತ್ತಮ ಕಾರ್ಯನಿರ್ವಹಣೆ ಭಾಗ್ಯಶ್ರೀ ಕಂಪ್ಯೂಟರ್ ಸಂಸ್ಥೆಯ ವ್ಯವಸ್ಥಾಪಕ ಜಿವಿ ಜಯಂತ್ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತಮ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಮುಂದಿನ ವಿವರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರೆಡ್ ರಿಬ್ಬನ್ ಕ್ಲಬ್ನಿಂದ ಪಟ್ಟಣದ ನೃಪತುಂಗ ವೃತ್ತದಲ್ಲಿ HIV ಕುರಿತ ಜನಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಬೀದಿ ನಾಟಕದ ಮೂಲಕ HIV ಏಡ್ಸ್ ತಡೆಗಟ್ಟುವ ಹಾಗೂ ನಿಯಂತ್ರಣದ ಬಗ್ಗೆ ಆಯ್ಕೆ ಮತ್ತು ಸಹಾಯವಾಣಿ ಸಂಖ್ಯೆ ಕುರಿತು ಮಾಹಿತಿ ನೀಡಲಾಯಿತು. HIV ಸೋಂಕಿನ ತಡೆಗಟ್ಟುವಿಕೆ, ಪರೀಕ್ಷೆ, ಚಿಕಿತ್ಸೆ ಮಹತ್ವ ಹಾಗೂ HIV ಸೋಂಕಿತರ ಬಗ್ಗೆ ಸಮಾಜದಲ್ಲಿ ಇರುವ ಕಳಂಕ, ತಾರತಮ್ಯ ನಿವಾರಿಸುವ ಅಗತ್ಯತೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾಲೇಜಿನ ಪ್ರಾಚಾರ್ಯ ಡಾ KR ಪ್ರತಿಭಾ, ಯೂತ್ ರೆಡ್ಕ್ರಾಸ್ ಕಾರ್ಯಕ್ರಮಾಧಿಕಾರಿ KDeepa, NSS ಕಾರ್ಯಕ್ರಮಾಧಿಕಾರಿ NR ಶಂಕರ್, ಸಾಂಸ್ಕೃತಿಕ ಸಂಯೋಜಕಿ ಡಾ KChayashree, ರೇಂಜರ್ಸ್ ನಾಯಕಿ ಡಾ ಸಂಗೀತಾ ಬಾಗಲಿ, ಕಂಪ್ಯೂಟರ್ ಸೈನ್ಸ್ ವಿಭಾಗದ KVishwaradhya, AAkshay, HSuresh, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಮುಂದಿನ ವಿವರ. ಬಂಜಾರ ಸಮುದಾಯದ ಧಾರ್ಮಿಕ ಕೇಂದ್ರ ಸೂರಗೊಂಡನ ಕೊಪ್ಪದಲ್ಲಿ ಇರುವ ಸಂತ ಶ್ರೀ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಭದ್ರಾವತಿ ತಾಲೂಕಿನ ರಾಮನಕೊಪ್ಪ ನಾಗರಾಜ್ ನಾಯ್ಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಜಾಣ ಅರಿಮೆ. ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ. ವಿಸ್ಮಯದಲ್ಲಿ ವಿಸ್ಮಯ, ವಿಜ್ಞಾನ ಮತ್ತು ಮ್ಯಾಜಿಕ್ ಮೇಳೈಸಿದಾಗ.
9: ಇತ್ತೀಚೆಗೆ 2019 ಪ್ರಕಟವಾದ ಗುಸ್ತಾಫ್ ಕ್ಯುನ್ ಬರೆದ ಎಕ್ಸ್ಪೀರಿಯನ್ಸಿಂಗ್ ದಿ ಇಂಪಾಸಿಬಲ್ ದಿ ಸೈನ್ಸ್ ಆಫ್ ಮ್ಯಾಜಿಕ್ ಪುಸ್ತಕವನ್ನು ಓದಿ ಖುಷಿಪಟ್ಟೆ. ಗುಸ್ತಾಫ್ ಕ್ಯುನ್ ಒಬ್ಬ ಅದ್ಭುತ ಮಾಂತ್ರಿಕ ಹಾಗೂ ಅದ್ಭುತ ವಿಜ್ಞಾನಿಯಾಗಿಲ್ಲದಿದ್ದರೆ ಬಹುಶಃ ನಾನು ಈ ಪುಸ್ತಕವನ್ನು ಓದುತ್ತಲೇ ಇರಲಿಲ್ಲ. ಲಂಡನ್ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾದ ಗೋಲ್ಡ್ಸ್ಮಿತ್ ಕಾಲೇಜಿನಲ್ಲಿ ರೀಡರ್ ಆಗಿರುವ ಕ್ಯುನ್ ಈ ಪುಸ್ತಕವನ್ನಲ್ಲದೆ ಮ್ಯಾಜಿಕ್ಕಿನ ನರವಿಜ್ಞಾನ ಹಾಗೂ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು 60 ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಮ್ಯಾಜಿಕ್ಕಿನ ಮೋಜನ್ನು ಅನುಭವಿಸುತ್ತಿರುವವರನ್ನು FMRI ಯಂತ್ರದೊಳಗೆ ಕಳುಹಿಸಿದ ಮೊದಲಿಗರು ಇವರು. ಹೀಗೆ ಮ್ಯಾಜಿಕ್ ಅನ್ನು ಅನುಭವಿಸುವಾಗ ಇವರ ಮೆದುಳಿನಲ್ಲಿ ವೈರುಧ್ಯಗಳನ್ನು ಗಮನಿಸಿ ಹೆಚ್ಚಾಗಿ ಕಾರ್ಯನಿರ್ವಹಿಸುವ ಭಾಗಗಳಷ್ಟೇ ವಿಶೇಷವಾಗಿ ಬೆಳಗಿದ್ದವು. ಮ್ಯಾಜಿಕ್ ಎಂದರೆ ನಾವು ಸಾಧ್ಯ ಎಂದು ಭಾವಿಸಿದ್ದರ ಹಾಗೂ ನಾವು ಕಂಡ ವಿದ್ಯಮಾನಗಳ ನಡುವಣ ಸಂದಿಗ್ಧತೆ ಎಂದು ಕ್ಯುನ್ ತನ್ನ ಪುಸ್ತಕದಲ್ಲಿ ವಿವರಿಸಿದ್ದಾನೆ. ಕಣ್ಣುಗಳ ಚಲನೆಯನ್ನು ಅನುಸರಿಸುವ ತಂತ್ರಜ್ಞಾನವನ್ನು ಬಳಸಿಕೊಂಡು ಮ್ಯಾಜಿಕ್ನಿಂದ ಪರವಶರಾದ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಒಬ್ಬ ಗಾರುಡಿಗರಾಗಿ ಇವರ ಖ್ಯಾತಿಯೇನೂ ಕಡಿಮೆಯಲ್ಲ. ಈತ ಸೈನ್ಸ್ ಆಫ್ ಮ್ಯಾಜಿಕ್ ಅಸೋಸಿಯೇಷನ್ ಎನ್ನುವ ಸಂಘದ ಅಧ್ಯಕ್ಷ, ಪ್ರಾಯೋಗಿಕ ಮಾನಸಿಕ ವಿಜ್ಞಾನ ಸಂಘದ ಹಾಗೂ ಮ್ಯಾಜಿಕ್ ಸರ್ಕಲ್ ಎನ್ನುವ ಸಂಘಟನೆಗಳ ಸದಸ್ಯ. ಗುಸ್ತಾಫ್ 13 ವಯಸ್ಸಿನವನಾಗಿದ್ದಾಗಲೇ ಮ್ಯಾಜಿಕ್ಕಿನ ಮೋಹಕ್ಕೆ ಸಿಲುಕಿದನಂತೆ. ಆಗ ಅವನ ಗೆಳೆಯನೊಬ್ಬ ಇವನ ಕಿವಿಯ ಹಿಂಬದಿಯಿಂದ ಮೊಟ್ಟೆಯೊಂದು ಪ್ರತ್ಯಕ್ಷವಾಗುವಂತೆ ಮಾಡಿದ್ದನಂತೆ. ಅಂದಿನಿಂದ ಮ್ಯಾಜಿಕ್ಕಿನಿಂದ ಬೇರೆ ಕಡೆಗೆ ಈತ ಹೊರಳಿಲ್ಲ. ವಿಜ್ಞಾನ ಮೋಜನಿಸಬೇಕು ನಿಜ. ಕ್ಯುನ್ ಮತ್ತು ಅವನ ವಿದ್ಯಾರ್ಥಿಗಳು ಸಾಕಷ್ಟು ಮೋಜು ಮಾಡುತ್ತಿದ್ದಾರೆ ಅನಿಸುತ್ತದೆ. ನಿಜ, ಉದ್ಯೋಗದ ಜೊತೆಗೆ ನಿಮ್ಮ ಹವ್ಯಾಸವನ್ನು ಕೂಡಿಸಿದಾಗ ಹೀಗಾಗಲೇಬೇಕು. ಅವರ ವಿದ್ಯಾರ್ಥಿಗಳು ಮಕ್ಕಳಿಗೆ, ಸಹಪಾಠಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮ್ಯಾಜಿಕ್ ಪ್ರದರ್ಶಿಸುವಾಗಲೇ ತಮ್ಮ ವೈಜ್ಞಾನಿಕ ಪ್ರಬಂಧಗಳಿಗೆ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಅವರ ಇತ್ತೀಚಿನ ಒಂದು ಸಂಶೋಧನಾ ಪ್ರಬಂಧದಲ್ಲಿ ನಾನು ಓದಿದ್ದನ್ನು ಚುಟುಕಾಗಿ ಹೇಳುತ್ತೇನೆ ಕೇಳಿ. ಗೋಲ್ಡ್ಸ್ಮಿತ್ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನ 60 ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡರು. ಪರೀಕ್ಷಕ ವಿವಿಯ ಕೆಫೆಟೇರಿಯಾದಲ್ಲಿ ಕುಳಿತಿದ್ದ. ಅವನ ಮುಂದಿದ್ದ ಮೇಜಿನ ಮೇಲೆ ಒಂದು ಕಟ್ಟು ಇಸ್ಪೀಟೋಲಗಳಿದ್ದವು.

ಅನ್ನು ತಿಳಿಯಲು ನೆರವಾಗುತ್ತವೆ. ಇದು ನಮ್ಮ ಅಂದರೆ ಮನುಷ್ಯರ ಮನಸ್ಸಿನ ವಿಕಾಸ ಹೇಗೆ ಆಯಿತು ಎನ್ನುವುದನ್ನು ಅರಿಯಲು ಹಾದಿ ಮಾಡಿಕೊಡುತ್ತದೆ. ಈ ರೀತಿಯ ವಿಜ್ಞಾನ ಹಾಗೂ ಮನರಂಜನೆಯ ಉದ್ಯಮಗಳ ನಡುವಿನ ಈ ಕೊಡುಕೊಳ್ಳುವಿಕೆ ವಿಜ್ಞಾನದ ಪರಿಧಿಯನ್ನು ವಿಸ್ತರಿಸುವುದಷ್ಟೇ ಅಲ್ಲ, ಸರ್ವೇ ಜನ ಸಂತುಷ್ಟೋ ಭವಂತು ಎನ್ನುತ್ತಿದೆ ಎನ್ನೋಣವೇ. ಇಂತಹ ಅಧ್ಯಯನಗಳು ಕೇವಲ ಮನುಷ್ಯರಿಗಷ್ಟೇ ಸೀಮಿತವಾಗಬಾರದು. ಮ್ಯಾಜಿಕ್ ಅನ್ನು ಅರಿತುಕೊಳ್ಳುವಲ್ಲಿ ನರವಿಜ್ಞಾನ ಹಾಗೂ ಮನೋವಿಜ್ಞಾನಗಳ ಪಾತ್ರವೇನು ಎಂಬುದನ್ನು ಕ್ಯುನ್ ತಮ್ಮ ಪುಸ್ತಕದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಮುಂದುವರೆದು ಮ್ಯಾಜಿಕ್ ಎನ್ನುವುದು ಕೇವಲ ಮನುಷ್ಯರಿಗಷ್ಟೇ ಸೀಮಿತ ಅಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಪ್ರಾಣಿಗಳ ಗ್ರಹಿಕೆ ಹಾಗೂ ಸಂವೇದನೆಗಳ ದೋಷಗಳನ್ನು ಮಿತಿಗಳನ್ನು ಅರಿತುಕೊಳ್ಳಲು ಮ್ಯಾಜಿಕ್ ಅನ್ನು ಬಳಸುವ ಪ್ರಯತ್ನಗಳು ನಡೆಯುತ್ತಿವೆ ಎನ್ನುವುದನ್ನು ತಿಳಿದು ಇನ್ನೂ ಖುಷಿಯಾಗುತ್ತಿದೆ. ಜೋಸ್ ಅಹೋನೆನ್ ಚಿತ್ರಿಸಿರುವ ಮ್ಯಾಜಿಕ್ ಫಾರ್ ಡಾಗ್ಸ್ ಎನ್ನುವ ವಿಡಿಯೋ ಇದೆ. ಇಂಟರ್ನೆಟ್ನಲ್ಲಿ ಸಿಗುವ ಇದು ಮನರಂಜನೆಯ ದೃಷ್ಟಿಯಿಂದ ನೋಡಿದಾಗ ಮ್ಯಾಜಿಕ್ ಎನ್ನುವುದು ಕೇವಲ ನೀರೊಳಗೆ ಮುಳುಗಿದ ಮಂಜಿನ ತುದಿಯಷ್ಟೇ ಕಾಣುವಂತೆ ತೋರುತ್ತದೆ. ಆದರೆ ವಿಜ್ಞಾನದ ದೃಷ್ಟಿಯಿಂದ ನಾವು ಮ್ಯಾಜಿಕ್ ಅನ್ನು ನೋಡಿ ಖುಷಿ ಪಡುವಂತೆಯೇ ಪ್ರಾಣಿಗಳು ಕೂಡ ಖುಷಿ ಪಡುತ್ತವೆಯೋ ಎಂದು ತಿಳಿಯಲು ಸಂಶೋಧಕರು ಈಗ ಹಕ್ಕಿಗಳು, ನಾಯಿಗಳು ಮತ್ತು ಚಿಂಪಾಂಜಿಗಳಿಗೂ ಮ್ಯಾಜಿಕ್ ಮಾಡಿ ತೋರಿಸುತ್ತಿದ್ದಾರೆ. ಪ್ರಾಣಿಗಳ ಈ ಮೂಕ ಸಂವೇದನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೇ. ಆದರೆ ಪ್ರಾಣಿ ನಡವಳಿಕೆ ಅಧ್ಯಯನದಲ್ಲಿ ತರಬೇತಿ ಪಡೆದ ವಿಜ್ಞಾನಿಗಳಿಗೆ ಇದು ದೊಡ್ಡ ಸವಾಲೇನಲ್ಲ. ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಮನೋವಿಜ್ಞಾನಿಗಳ ತಂಡವೊಂದು ಪ್ರಾಣಿಗಳ ನಡವಳಿಕೆಯ ಅಧ್ಯಯನಗಳಲ್ಲಿ ಮ್ಯಾಜಿಕ್ ಎಷ್ಟು ಉಪಯೋಗಿ ಎನ್ನುವುದರತ್ತ ಎಲ್ಲರ ಗಮನ ಸೆಳೆದಿದೆ. ವಾಸ್ತವವಾಗಿ ಪ್ರಾಣಿಗಳ ಮನಸ್ಸನ್ನು ವೈಜ್ಞಾನಿಕವಾಗಿ ಅರಿತುಕೊಳ್ಳಲು ಮ್ಯಾಜಿಕ್ಕಿನಂತೆಯೇ ಕಣ್ಕಟ್ಟು ಮಾಡುವುದು ಎಥಾಲಜಿ ಅಥವಾ ಪ್ರಾಣಿ ನಡವಳಿಕೆ ವಿಜ್ಞಾನ ಆರಂಭವಾದಾಗಿನಿಂದಲೂ ನಡೆದು ಬಂದ ಅಭ್ಯಾಸ. ಚಾರ್ಲ್ಸ್ ಡಾರ್ವಿನ್ ಅಪ್ರತಿಮ ಅವಲೋಕನ ಮಾಡುತ್ತಾನೆಂದು ಹೇಳಿದ ಫ್ರೆಂಚ್ ಪ್ರಕೃತಿ ವಿಜ್ಞಾನಿ ಜೀನ್ ಹೆನ್ರಿ ಫೇಬರ್ ಇದಕ್ಕೆ ಮೊತ್ತ ಮೊದಲ ಉದಾಹರಣೆ. ಫೇಬರ್ ಅಧ್ಯಯನ ಮಾಡಿದ ಹಲವಾರು ಕೀಟಗಳಲ್ಲಿ ಮೇಸನ್ ವಾಸ್ಪ್ ಎನ್ನುವ ಕಣಜವೂ ಒಂದು. ಇದು ತಾನು ಮಣ್ಣಿನಿಂದ ಕಟ್ಟಿದ ಗೂಡಿನೊಳಗೆ ಮರಿಗಳಿಗೆ ಆಹಾರವಾಗಲೆಂದು ತಾನೇ ಕುಟುಕಿ ನಿಶ್ಚೇತನಗೊಳಿಸಿದ ಜೇಡಗಳನ್ನು ತುಂಬಿ ಮೊಟ್ಟೆಯಿಟ್ಟು ಹಾರಿ ಹೋಗುತ್ತದೆ. ಫೇಬರ್ ಈ ಕಣಜಕ್ಕೆ ಒಂದು ಮೋಸ ಮಾಡಿದ. ಕಣಜ ಗೂಡಿನೊಳಗೆ ಜೇಡವನ್ನು ತಂದಿಟ್ಟಂತೆಲ್ಲ ಒಂದೊಂದೇ ಜೇಡವನ್ನು ಹೊರಗೆ ತೆಗೆದು ಹಾಕಿದ. ಅಚ್ಚರಿ ಎಂದರೆ ಆ ಕಣಜಕ್ಕೆ ಇದು ಗೊತ್ತಾಗಲೇ ಇಲ್ಲ. ಬದಲಿಗೆ ಅದು ಗೂಡಿಗೆ ಜೇಡಗಳನ್ನು ಹೊತ್ತು ತರುತ್ತಲೇ ಇತ್ತು. ಹೀಗೆ ಎರಡು ದಿನಗಳ ಪರಿಶ್ರಮದ ನಂತರ ಅದು ಖಾಲಿ ಗೂಡನ್ನು ಭದ್ರವಾಗಿ ಮುಚ್ಚಿಬಿಟ್ಟಿತು. ಕೀಟಗಳಿಗೆ ಕೆಲವು ನಡವಳಿಕೆಗಳು ಹುಟ್ಟುಗುಣ, ಇನ್ನು ಕೆಲವನ್ನು ಅವು ಕಲಿತು ಬೇಕೆಂದಾಗ ಬದಲಾಯಿಸಿಕೊಳ್ಳಬಲ್ಲವು. ಕೀಟಗಳ ಯಾವ ನಡತೆ ಎಂತಹದ್ದು ಎನ್ನುವುದನ್ನು ಇಂತಹ ಸರಳ ಅಧ್ಯಯನಗಳು ತಿಳಿಸಬಲ್ಲವು. ಹಕ್ಕಿಗಳಲ್ಲಿ ನಡವಳಿಕೆಗಳು ಅಚ್ಚೊತ್ತುವ ಇಂಪ್ರಿಂಟಿಂಗ್ ಎನ್ನುವ ವಿದ್ಯಮಾನವನ್ನು ಜರ್ಮನ್ ನಡವಳಿಕೆ ವಿಜ್ಞಾನಿ ಕಾನ್ರಾಡ್ ಲೋರೆನ್ಸ್ ಪತ್ತೆ ಮಾಡಿದ್ದು ಹೀಗೆ. ಆತ ಬಾತುಕೋಳಿ ಮರಿಗಳಿಗೆ ಅಮ್ಮನಂತೆ ನಟಿಸಿದ್ದ. ಅವು ಬೆಳೆಯುವ ಹಂತದಲ್ಲಿ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಅಮ್ಮನ ಬದಲಿಗೆ ಲೊರೆನ್ಸನೇ ಎದುರಿಗೆ ಕಂಡದ್ದರಿಂದ ಅವನೇ ಅಮ್ಮನೆಂಬ ಭಾವ ಅವುಗಳಲ್ಲಿ ಅಚ್ಚಾಗಿ ಬಿಟ್ಟಿತ್ತು. ಆನಂತರ ಬೆಳೆದ ಮೇಲೆ ಅವನನ್ನು ತಮ್ಮದೇ ಬಳಗದವನೆಂದುಕೊಂಡು ಪ್ರೇಮಿಸಲೂ ಪ್ರಯತ್ನಿಸಿದ್ದವು. ಇಲ್ಲಿ ಬಾತುಮರಿಗಳು ಅವನನ್ನು ತಮ್ಮವನೆಂದು ಗುರುತಿಸಿದ್ದು ಕಲಿಕೆ, ಹುಟ್ಟುಗುಣವಲ್ಲ. ಡಚ್ ವಿಜ್ಞಾನಿ ನಿಕೋ ಟಿಂಬರ್ಗನ್ ಕೂಡ ಹಕ್ಕಿಗಳ ಜೊತೆಗೆ ಹೀಗೆ ಆಟವಾಡಿದ್ದ. ಈತ ಮೊಟ್ಟೆಗೆ ಕಾವು ಕೊಡುತ್ತಿದ್ದ ಬಾತುಕೋಳಿಗೆ ಎರಡು ಮೊಟ್ಟೆಗಳನ್ನು ಕೊಟ್ಟ. ಒಂದು ಅದರದ್ದೇ ಮೊಟ್ಟೆ, ಇನ್ನೊಂದು ಮರದಿಂದ ಮಾಡಿದ ಮೊಟ್ಟೆಯ ಆಕಾರ. ಅಚ್ಚರಿ ಎಂದರೆ ಅದು ದೊಡ್ಡದಾದ ಮರದ ಮೊಟ್ಟೆಯನ್ನೇ ಆಯ್ದುಕೊಂಡಿತ್ತು. ಪ್ರಾಣಿಗಳ ನಡವಳಿಕೆ ಕೆಲವೊಮ್ಮೆ ಯಾಂತ್ರಿಕವಾಗಿಯೂ ಪೆದ್ದು ಪೆದ್ದಾಗಿಯೂ ಇರುತ್ತದೆ ಎಂದು, ಕೆಲವೊಮ್ಮೆ ಬಲು ಚತುರವಾಗಿಯೂ ಕಾಣುತ್ತದೆವೆಂದು ನಮಗೆ ಈಗ ಅರ್ಥವಾಗಿದೆ. ಯಾವ ನಡವಳಿಕೆಗಳು ಯಾವಾಗ ತೋರುತ್ತವೆಂಬುದು ಪ್ರಾಣಿಗಳ ಅವಶ್ಯಕತೆಗಳನ್ನು ಅವಲಂಬಿಸಿದೆ. ಸುದೀರ್ಘವಾದ ಅವುಗಳ ವಿಕಾಸದ ಅವಧಿಯಲ್ಲಿ ಈ ಕಣಜಗಳಾಗಲಿ ಬಾತುಗಳಾಗಲಿ ಫೇಬರ್, ಕಾನ್ರಾಡ್ ಲೋರೆನ್ಸ್ ಅಥವಾ ನಿಕೋ ಟಿಂಬರ್ಗನ್ನರಂತಹ ಮೋಸಗಾರರನ್ನು ಕಂಡಿರಲಿಕ್ಕಿಲ್ಲ. ಹೀಗಾಗಿ ಬಹುಶಃ ಅವು ಇಂತಹ ಮೋಸಗಳಿಂದ ತಪ್ಪಿಸಿಕೊಳ್ಳುವ ಉಪಾಯಗಳನ್ನು ಕಲಿಯಲಿಲ್ಲ. ಅವಿರತವಾಗಿ ಬದಲಾಗುವ ಪರಿಸರದಲ್ಲಿ ಬಾಳುವಾಗ ಇವು ಕೂಡ ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದನ್ನು ಕಲಿಯುತ್ತವೆ.

0: ಅಂತಹ ಸಂದರ್ಭಗಳಲ್ಲಿ ಅವು ಬುದ್ಧಿವಂತವೆಂದು ತೋರಬಹುದು. ಉದಾಹರಣೆಗೆ, ಜೇನ್ನೊಣಗಳು ಸೂರ್ಯನ ಸ್ಥಾನವನ್ನು ಗಮನಿಸಿ ತಾವಿರುವ ನೆಲೆಯನ್ನು ಗುರುತಿಸಬಲ್ಲವು. ಮೋಡ ಕವಿದ ದಿನಗಳಲ್ಲಿ ಆಗುವಂತೆ ಸೂರ್ಯ ಕಾಣದಂತೆ ಮರೆಯಾದರೆ ಅವು ಬೆಳಕಿನ ಧ್ರುವೀಕರಣದ ದಿಕ್ಕನ್ನು ಬಳಸಿ ಸೂರ್ಯನೆಲ್ಲಿದ್ದಾನೆಂದು ತಿಳಿಯುತ್ತವೆ. ಇದು ಅಸಾಧ್ಯವಾದಲ್ಲಿ ಅವು ಸ್ಥಾನಸೂಚಿ ವಸ್ತುಗಳನ್ನು ದಿಕ್ಸೂಚಿಯನ್ನಾಗಿಸಿಕೊಂಡು ಆ ಕ್ಷಣದಲ್ಲಿ ಸೂರ್ಯನೆಲ್ಲಿರಬಹುದೆಂದು ಗಣಿಸುತ್ತವೆ. ಜೇನ್ನೊಣಗಳ ನೃತ್ಯ ಭಾಷೆಯನ್ನು ಪತ್ತೆ ಮಾಡಿದ ಮತ್ತೊಬ್ಬ ಜರ್ಮನ್ ಪ್ರಾಣಿ ವಿಜ್ಞಾನಿ ಕಾರ್ಲ್ ಫಾನ್ ಫ್ರಿಶ್ ಸೂರ್ಯನಿದ್ದರೂ ಅದರ ಸ್ಥಾನ ಯಾವ ದಿಕ್ಕನ್ನೂ ಸೂಚಿಸದಿದ್ದಾಗ ಜೇನ್ನೊಣಗಳು ಏನು ಮಾಡುತ್ತವೆ, ಅವುಗಳ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಇವನ ಕುತೂಹಲವಾಗಿತ್ತು. ಉಷ್ಣವಲಯದಲ್ಲಿ ಸೂರ್ಯ ನಡುನತ್ತಿಯ ಮೇಲೆ ಇರುವಾಗ ಹೀಗಾಗುತ್ತದೆ. ಹೀಗಾಗಿ ಇವನು ತನ್ನ ವಿದ್ಯಾರ್ಥಿ ಮಾರ್ಟಿನ್ ಲಿಂಡಾಯರ್ನನ್ನು ಪ್ರಯೋಗ ಮಾಡಲೆಂದೇ ಶ್ರೀಲಂಕಾಗೆ ಕಳಿಸಿದ. ಲಿಂಡಾಯರ್ ಅಲ್ಲಿ ಪತ್ತೆ ಮಾಡಿದ್ದನ್ನು ಅವನ ಮಾತಿನಲ್ಲಿಯೇ ಕೇಳಿ. ಸೂರ್ಯ ನೆತ್ತಿಯ ಮೇಲೆ ಏರುತ್ತಿದ್ದಂತೆಯೇ ಅದುವರೆಗೂ ಹಾರಾಡುತ್ತಿದ್ದ ಜೇನ್ನೊಣಗಳು ಇದ್ದಕ್ಕಿದ್ದ ಹಾಗೆ ಗೂಡಿನಲ್ಲಿಯೇ ಉಳಿದವು. ಇದು ನನಗೆ ಅಚ್ಚರಿಯ ವಿಷಯ. ಹಾದಿ ತಪ್ಪುವಂತಹ ಕಸಿಬಿಸಿಯಿಂದ ತಪ್ಪಿಸಿಕೊಳ್ಳಲು ಅವುಗಳಿಗೆ ಇದು ಬಲು ಸರಳ ಉಪಾಯವಾಗಿತ್ತು. ಲೋರೆನ್ಸ್ ಫ್ರಿಶ್ ಮತ್ತು ಟಿಂಬರ್ಗನ್ ಮೂವರು 1973ರಲ್ಲಿ ತಮ್ಮ ಶೋಧಗಳಿಗಾಗಿ ನೊಬೆಲ್ ಬಹುಮಾನವನ್ನು ಗಳಿಸಿದರು ಎನ್ನುವುದನ್ನು ಇಲ್ಲಿ ಹೇಳಲೇಬೇಕು. ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಜೇಮ್ಸ್ ಎಲ್ ಗೋಲ್ಡ್ಸ್ ಕೂಡ ಜೇನ್ನೊಣಗಳಿಗೆ ಮಂಕುಬೂದಿ ಎರಚಿದ್ದಾರೆ. ಸೂರ್ಯ ಕಾಣದಂತೆ ತಡೆಯೊಡ್ಡಿದ್ದಲ್ಲದೆ ಪರ್ಯಾಯ ಸೂರ್ಯನೊಂದು ಕಾಣುವಂತೆ ಮಾಡಿದ್ದಾರೆ. ಇವರು ಜೇನುಗೂಡಿನ ಸಮೀಪದಲ್ಲಿ ಬಲು ಪ್ರಖರವಾದ ದೀಪವೊಂದನ್ನು ಇಟ್ಟು ಜೇನ್ನೊಣಗಳು ಅದನ್ನು ಸೂರ್ಯನೆಂದು ತಿಳಿಯಬಹುದೇ ಎಂದು ಪರೀಕ್ಷಿಸಿದರು. ಜೇನ್ನೊಣಗಳಿಗಿರುವ ನೂರಾರು ಕಣ್ಣುಗಳ ಪೈಕಿ ಕೆಲವೇ ಕೆಲವು ಜೇನ್ನೊಣಗಳಿಗೆ ಈ ಎಲ್ಲಾ ಕಣ್ಣುಗಳನ್ನು ಮುಚ್ಚಿ ಈ ಪರೀಕ್ಷೆಗೊಂದು ಹೊಸ ತಿರುವು ನೀಡಿದರು. ಸಾಮಾನ್ಯ ಜೇನ್ನೊಣಗಳು ಹೊಸ ದೀಪವನ್ನೇ ಸೂರ್ಯ ಎಂದು ಭಾವಿಸಿದವು. ಆದರೆ ಆಯ್ದ ಕಣ್ಣುಗಳನ್ನಷ್ಟೇ ಮುಚ್ಚಿದ್ದ ನೊಣಗಳು ಈ ಹೊಸ ಬೆಳಕನ್ನು ನೋಡಲೇ ಇಲ್ಲ. ಬದಲಿಗೆ ಅವು ಬೆಳಕಿನ ಧ್ರುವೀಕರಣ ಗುಣವನ್ನು ಬಳಸಿಕೊಂಡವು. ಹೀಗಾಗಿ ಎರಡು ವಿಭಿನ್ನ ಜೇನ್ನೊಣಗಳ ಗುಂಪು ಎರಡು ವಿಭಿನ್ನ ಸೂರ್ಯನನ್ನು ಕಂಡವು. ಅವೆರಡೂ ಗುಂಪುಗಳು ಸೂರ್ಯನ ಸ್ಥಾನದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದವು. ಇದನ್ನೇ ಇನ್ನೊಂದು ರೀತಿ ಹೇಳುವುದಾದರೆ ಅವು ಸೂರ್ಯನ ಸ್ಥಾನವನ್ನು ಕುರಿತು ಉಳಿದವುಗಳಿಗೆ ಸುಳ್ಳು ಹೇಳಿದವು ಎನ್ನಬಹುದು. ಆಹಾರವನ್ನು ಹುಡುಕಿ ಗೂಡಿಗೆ ಮರಳುತ್ತಿರುವ ಇರುವೆ ದುಂಬಿಗಳನ್ನು ಹಾದಿಯಿಂದ ಬೇರೆಡೆ ಎತ್ತಿಟ್ಟು ಮೋಸ ಮಾಡಿ ಅವು ತಮ್ಮ ಮನೆಯ ಹಾದಿಯನ್ನು ಹೇಗೆ ಪತ್ತೆ ಮಾಡುತ್ತವೆ ಎನ್ನುವುದನ್ನು ನಾವು ಕಳೆದ ಬಾರಿಯ ವಿಸ್ಮಯಕ್ಕಿಂತ ವಿಸ್ಮಯ ಸಂಚಿಕೆಯಲ್ಲಿ ತಿಳಿದಿದ್ದೆವು. ನಾವು ಕೂಡ ಅಧ್ಯಯನಕ್ಕಾಗಿ ಕಣಜಗಳಿಗೆ ಹೀಗೆಯೇ ಮೋಸ ಮಾಡಿದ್ದೇವೆ. ಕಣಜಗಳು ಕೂಡ ಇರುವೆ ದುಂಬಿಗಳ ಹಾಗೆಯೇ ಕೇವಲ ತಮ್ಮ ಸಂಬಂಧಿಗಳನ್ನಷ್ಟೇ ಗೂಡಿನೊಳಗೆ ಸೇರಿಸುತ್ತವೆ, ಸಂಬಂಧಿಗಳಲ್ಲದವುಗಳನ್ನು ಅಟ್ಟಿ ಓಡಿಸುತ್ತವೆ. ನಾವು ಇನ್ನೂ ತಾವಾರೆಂದು ಅರಿಯುವಷ್ಟು ಬೆಳೆಯದ ಕಣಜಗಳನ್ನು ಮೈಸೂರಿನಿಂದ ತಂದು ಬೆಂಗಳೂರಿನ ಕಣಜಗಳ ಗೂಡಿನೊಳಗೆ ಬಿಟ್ಟೆವು. ಬೆಂಗಳೂರು ಮೈಸೂರಿನ ಕಣಜಗಳೆರಡೂ ಮೋಸ ಹೋದವು. ಮೈಸೂರು ಕಣಜಗಳಲ್ಲಿ ಕೆಲವು ಬೆಂಗಳೂರು ಕಣಜಗಳ ಕಾಲೋನಿಗಳನ್ನು ಆಳುವ ರಾಣಿಗಳು ಆದವು. ತಮ್ಮ ಸಂಬಂಧಿಗಳನ್ನು ಪತ್ತೆ ಮಾಡುವುದಕ್ಕೆ ಬಹಳ ಸರಳ ನಿಯಮವನ್ನು ಕಣಜಗಳು ಬಳಸುತ್ತವೆ. ನನ್ನ ಗೂಡಿನಲ್ಲಿ ಇದ್ದರೆ ಅದು ನನ್ನ ಸಂಬಂಧಿ ಎಂದುಕೊಳ್ಳುತ್ತದೆ. ಈ ಕಥೆ ಇನ್ನೂ ಇದೆ. ಹೀಗೆ ಪ್ರಾಣಿಗಳ ಕಣ್ಣಿಗೆ ಮಣ್ಣೆರಚುವುದು ಇಂದು ನಿನ್ನೆಯದಲ್ಲ, ಲಕ್ಷಾಂತರ ವರ್ಷಗಳಷ್ಟು ಪುರಾತನ. ಈ ರೀತಿಯ ಮೋಸದಾಟಗಳನ್ನು ಪ್ರಾಣಿಗಳು ಒಂದಿನೊಂದರ ಜೊತೆಗೆ ಆಡುತ್ತಲೇ ಬಂದಿವೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆಯನ್ನು ಕೆಲವು ಹಕ್ಕಿಗಳಲ್ಲಿ, ಅದರಲ್ಲೂ ಕಾಗೆಯ ಕುಟುಂಬಕ್ಕೆ ಸೇರಿದವುಗಳಲ್ಲಿ ಕಾಣಬಹುದು. ಅವು ನಾಳೆಗೆಂದು ಆಹಾರವನ್ನು ಬಚ್ಚಿಡುತ್ತವೆ. ಬೇರೆ ಬೇರೆ ಆಹಾರವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬಚ್ಚಿಡುವುದಷ್ಟೇ ಅಲ್ಲ, ಅವು ಬಚ್ಚಿಡುವುದನ್ನು ಯಾರಾದರೂ ನೋಡುತ್ತಿದ್ದರೆ ಅಥವಾ ಕಳ್ಳರಿದ್ದರೆ ಅವರಿಗೆ ಮೋಸ ಮಾಡಲು ಒಂದೆಡೆ ಬಚ್ಚಿಡುವಂತೆ ಆಟವಾಡಿ ಆನಂತರ ಬೇರೊಂದು ಸ್ಥಾನದಲ್ಲಿ ಆಹಾರವನ್ನು ಕೂಡಿಡುತ್ತವೆ. ಜೊತೆಗೆ ಆಗಾಗ್ಗೆ ಆಹಾರದ ಜಾಗ ಬದಲಿಸುತ್ತವೆ. ಹಕ್ಕಿಗಳಲ್ಲಿ ಕಾಣುವ ಈ ರೀತಿಯ ವಿಶಿಷ್ಟ ಕಲಿಕೆ ಹಾಗೂ ಗ್ರಹಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಮನೋವಿಜ್ಞಾನ ವಿಭಾಗದ ಪ್ರೊಫೆಸರ್ ನಿಕೋಲಾ ಕ್ಲೇಟನ್ ಕ್ಲೈವ್ ವಿಲ್ಕಿನ್ಸ್ ಎನ್ನುವ ಕಲಾವಿದ ಹಾಗೂ ಮಾಂತ್ರಿಕನ ಜೊತೆಗೆ ಕೈಜೋಡಿಸಿದ್ದಾರೆ. ಈ ಬಗೆಯ ಅಧ್ಯಯನಗಳಿಗೆ ಮಗುವಿನಂತಹ ಕುತೂಹಲದ ಜೊತೆಗೆ ಒಂದಿಷ್ಟು ತುಂಟತನವೂ ವಿಜ್ಞಾನಿಗಳಿಗೆ ಇರಬೇಕಷ್ಟೆ. ಅರಿವು ಮತ್ತು ಮೋಜು ಎರಡೂ ಇದರಿಂದ ದೊರಕುತ್ತವೆ. ಅಂದರೆ ಇಮ್ಮಡಿ ಲಾಭ ಸಿಕ್ಕಂತೆ ಅಲ್ಲವೇ?
1: ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಇದರ ಆಂಗ್ಲ ಮೂಲ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 56ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಥವಾ ಜೀವ ವೈವಿಧ್ಯ ಸಂರಕ್ಷಣೆ ಮುಂದುವರಿಯುತ್ತದೆ. ಭಾರತದಲ್ಲಿ ಪ್ರಮುಖವಾಗಿ 6 ತರಿಭೂಮಿಗಳನ್ನು ಗುರುತಿಸಿ ಸಂರಕ್ಷಿಸಲಾಗುತ್ತಿದೆ. 7 ವಿಸ್ತಾರ ಪ್ರದೇಶಗಳನ್ನು ಜೀವಗೋಳಗಳೆಂದು ಘೋಷಿಸಿ ರಕ್ಷಿಸಲಾಗುತ್ತಿದೆ. ಸಸ್ತನಿಯ ಸಂರಕ್ಷಣೆಯಡಿ ಇಂದು ಸುಮಾರು 87 ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ 485 ವನ್ಯಧಾಮಗಳು ಇವೆ. 1999 ಅಲ್ಲಿಯವರೆಗೆ ಕೆಲವು ಜಾತಿಗಳ ಸಂರಕ್ಷಣೆಗಾಗಿಯೇ ಯೋಜನೆಗಳಿವೆ. ಹುಲಿ ಯೋಜನೆ, ಆನೆಗಳ ಯೋಜನೆ, ಘೇಂಡಾಮೃಗ ಯೋಜನೆ ಇದಕ್ಕೆ ಮುಖ್ಯ ಉದಾಹರಣೆ. ಅನ್ಯ ಸ್ಥಾನೀಯ ಸಂರಕ್ಷಣೆಯನ್ನು ಜೀನ್ ನಿಧಿಗಳನ್ನು ನವದೆಹಲಿಯಲ್ಲಿ ಸಸ್ಯದ ಹರಿಯಾಣದ ಕಾರ್ನಲ್ನಲ್ಲಿ ಪ್ರಾಣಿಯ, ಅಲಹಾಬಾದ್ನಲ್ಲಿ ಮೀನಿನ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಶಕ್ತಿ ಸಂರಕ್ಷಣೆ ಜಲನಯನ ಪ್ರದೇಶದ ಅಭಿವೃದ್ಧಿ ಹಾಗೂ ಅರಣ್ಯೀಕರಣಗಳ ಮೂಲಕವೂ ಜೀವ ವೈವಿಧ್ಯ ಸಂರಕ್ಷಣೆಯನ್ನು ಮಾಡಲಾಗುತ್ತಿದೆ. ಜೀವ ವೈವಿಧ್ಯಗಳನ್ನು ಕುರಿತು ಸಾಂಪ್ರದಾಯಿಕ ಜ್ಞಾನವನ್ನು, ವಿಶೇಷವಾಗಿ ಔಷಧಿಯ ಮೌಲ್ಯಗಳನ್ನು ದಾಖಲಿಸಲಾಗುತ್ತಿದೆ. ಅರಣ್ಯ ಸಂರಕ್ಷಣೆ ಪರಿಸರ ಅಭಿವೃದ್ಧಿ ಯೋಜನೆಗಳಲ್ಲಿ ಜನಸಾಮಾನ್ಯರ ಜ್ಞಾನ ಅಭಿಪ್ರಾಯಗಳನ್ನು ದಾಖಲಿಸಿ ಅವುಗಳ ನಿರ್ವಹಣೆಯಲ್ಲಿ ಪಾಲುದಾರಿಕೆಯನ್ನು ನೀಡಲಾಗುತ್ತಿದೆ. ಜೀವ ವೈವಿಧ್ಯದ ಸಂರಕ್ಷಣೆ ಮಾನವರ ಹಾಗೂ ಇತರ ಜೀವಿಗಳ ಉಳಿವಿಗೆ ಅತ್ಯಗತ್ಯ. ಅದನ್ನು ಕಾಪಾಡುವ ಹೊಣೆ ಪ್ರತಿಯೊಬ್ಬ ಪೌರನದು ಹೌದು ಎಂಬುದನ್ನು ಸಂರಕ್ಷಣೆ ಸ್ಪಷ್ಟಪಡಿಸುತ್ತದೆ. ಜೀವ ವೈವಿಧ್ಯದ ಬಗ್ಗೆ ತಿಳಿದುಕೊಂಡೆವು, ಹಾಗೆ ಜೀವ ವೈವಿಧ್ಯದ ಸಂರಕ್ಷಣೆ ಬಗ್ಗೆ ಏನು ತಿಳಿದುಕೊಂಡೆವು. ಈಗ ಬಯೋಡೈವರ್ಸಿಟಿ ಲಾಸ್ ಅಥವಾ ಜೀವ ವೈವಿಧ್ಯದ ನಾಶ ಇದರ ಬಗ್ಗೆ ತಿಳಿಯೋಣ. ನೈಸರ್ಗಿಕ ಕಾರಣಗಳಿಂದಾಗಿ ಅಥವಾ ಮಾನವನ ಚಟುವಟಿಕೆಗಳಿಂದಾಗಿ ಜೀವಜಾತಿಗಳು ನಶಿಸುವಿಕೆಗೆ ಜೀವ ವಿಕಾಸದ ಒಂದು ಭಾಗ ಹಾಗೂ ಸಹಜ ಕ್ರಿಯೆ. ವಿವಿಧ ಆವಾಸಗಳಿಗೆ ಹೊಂದಿಕೊಳ್ಳುವಾಗ ಕೆಲವು ಜೀವಿಗಳು ನಶಿಸುತ್ತವೆ. ಚೆನ್ನಾಗಿ ಹೊಂದಿಕೊಂಡ ಜೀವಿಗಳು ಬದುಕಿ ಉಳಿಯುತ್ತವೆ. ಉಲ್ಕಾಪಾತ, ಜ್ವಾಲಾಮುಖಿಗಳ ಸ್ಫೋಟ, ಅಧಿಕ ಉಷ್ಣತೆ ಮುಂತಾದ ನೈಸರ್ಗಿಕ ಕಾರಣಗಳಿಂದಾಗಿ ಜೀವಿಗಳು ನಶಿಸುತ್ತವೆ. ಯಾವುದೇ ಜಾತಿಯು 2-3 ಮಿಲಿಯನ್ ವರ್ಷಗಳಿಗಿಂತ ಹೆಚ್ಚಾಗಿ ಮುಂದುವರಿದ ದಾಖಲೆಗಳು ಇಲ್ಲ. ಸುಮಾರು 140 ಮಿಲಿಯನ್ ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನಶಿಸಿ ಹೋದ ದೈತ್ಯ ಹಲ್ಲಿಗಳು ಡೈನೋಸರಸ್, 10,000 ವರ್ಷಗಳ ಕೆಳಗೆ ಕಣ್ಮರೆಯಾದ ದೈತ್ಯ ಮ್ಯಾಮತ್ ಆನೆಯ ಪೂರ್ವಜೀವಿ ಇದಕ್ಕೆ ಉದಾಹರಣೆ. 200 ಮಿಲಿಯನ್ ವರ್ಷಗಳಲ್ಲಿ ಪ್ರತಿಯೊಂದು ಶತಮಾನದಲ್ಲಿಯೂ 100-1,000 ಜಾತಿಗಳು ಅಳಿದು ಹೋಗಿವೆ ಎಂಬುದು ಅಂದಾಜು. ಇತ್ತೀಚೆಗೆ ಮಾನವರ ಚಟುವಟಿಕೆಗಳು ಈ ವಿನಾಶದ ವೇಗವನ್ನು ಅತಿ ಹೆಚ್ಚಾಗುತ್ತಿವೆ ಎಂಬುದು ಸ್ಪಷ್ಟವಾಗಿದೆ. ಇಂದಿನ ಜೀವನಾಶದ ವೇಗ ಪ್ರತಿ 100 ವರ್ಷಗಳಿಗೆ 1,000 ರಿಂದ 10,000 ಜಾತಿಗಳಿರಬಹುದೆಂದು ಊಹಿಸಲಾಗಿದೆ, ಅಂದಾಜು ಮಾಡಲಾಗಿದೆ. 17ನೇ ಶತಮಾನದಿಂದ ಸುಮಾರು 700 ಜೀವಜಾತಿಗಳು ಕಣ್ಮರೆಯಾಗಿವೆ. ಮಾಂಸ ಮೊಟ್ಟೆಗಾಗಿ ಮಾನವರಿಂದ ಕೊಲ್ಲಲ್ಪಟ್ಟ ಡೂಡೋ ಹಕ್ಕಿ ಜೀವಜಾತಿಯ ಸಂಪೂರ್ಣ ಅಳಿವಿಗೆ ಒಂದು ಉದಾಹರಣೆ. ಗುರುತಿಸದೇ ಇರುವ ಎಷ್ಟೋ ಜಾತಿಗಳು ನಶಿಸಿವೆಯೋ. ಸ್ಥಳೀಯ ಜಾತಿ ಆನೆಗಳು ಆವಾಸಗಳನ್ನು ಹಾಳುಗೆಡೆಯುವುದು, ಬಾಹ್ಯ ಜಾತಿಗಳನ್ನು ಲಂಟಾನ ನೀಲಗಿರಿ ಬೆಳೆಸುವುದು, ಸಸ್ಯ ಪ್ರಾಣಿಗಳನ್ನು ಅತಿಯಾಗಿ ಬಳಸುವುದು ಅಥವಾ ಬೇಟೆಯಾಡುವುದು, ಔಷಧಿ ಸಸ್ಯಗಳು ಮಾಂಸ ಚರ್ಮಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡುವುದು, ಪರಿಸರ ಮಾಲಿನ್ಯ, ಜಲಮಾಲಿನ್ಯದಿಂದ ಅನೇಕ ಮೀನಿನ ಜಾತಿಗಳು ನಾಶವಾಗಿವೆ, ವಾಯುಮಾಲಿನ್ಯದಿಂದ ಅನೇಕ ಸಸ್ಯಗಳು ನಾಶವಾಗಿವೆ, ವಾಯುಮಾಲಿನ್ಯದಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿ ಅತಿ ಹೆಚ್ಚು ಮಳೆ ಬಂದು ಅನೇಕ ಸಸ್ಯಗಳು ಹಾಗೂ ಪ್ರಾಣಿಗಳು ನಾಶವಾಗಿವೆ. ಮಾನವರ ಚಟುವಟಿಕೆಯಿಂದ ಏರುತ್ತಿರುವ ಜಾಗತಿಕ ತಾಪ ವಿವಿಧ ಕ್ಷೇತ್ರಗಳಲ್ಲಿ ಸರಿಯಾದ ಯೋಜನೆ ಇಲ್ಲದೆ ಅಭಿವೃದ್ಧಿ, ಕೃಷಿ, ನಗರೀಕರಣ, ಔದ್ಯೋಗೀಕರಣ, ಆರ್ಥಿಕ ವ್ಯವಸ್ಥೆಗಳು, ನೀತಿ ಮತ್ತು ಕಾನೂನು, ಸಂಪನ್ಮೂಲಗಳ ಅತಿ ಬಳಕೆ ಮುಂತಾದವು ಜೀವ ವೈವಿಧ್ಯಕ್ಕೆ ನಷ್ಟಕ್ಕೆ ಕಾರಣವಾಗಿವೆ. ಜೀವ ವೈವಿಧ್ಯ ನಷ್ಟವೆಂದರೆ ಜೀನ್ಗಳ, ಜೀವಜಾತಿಗಳ ಹಾಗೂ ಪರಿಸರ ವ್ಯವಸ್ಥೆಗಳ ನಷ್ಟ. ಕಳೆದ ಕೆಲವು ದಶಕಗಳಲ್ಲಿ ಭಾರತದಲ್ಲಿ ಸುಮಾರು 50% ನೈಸರ್ಗಿಕ ಅರಣ್ಯಗಳನ್ನು ಕಡಿಯಲಾಗಿದೆ, 70% ನೀರಿನ ಆಕಾರಗಳನ್ನು ಮಲಿನಗೊಳಿಸಲಾಗಿದೆ. ಇಂದು ಭಾರತದಲ್ಲಿ ಸುಮಾರು 10% ಸಸ್ಯಗಳು ಮತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಣಿಗಳು ಅಪಾಯದ ಅಂಚಿನಲ್ಲಿವೆ. ವಿನಾಶದ ಅಂಚಿನಲ್ಲಿರುವ ಏಷ್ಯಾ ಸಿಂಹಗಳು, ಗುಜರಾತ್ನ ಗೀರ್ ಉದುರೆಲೆ ಅರಣ್ಯಗಳು ಪ್ರಾಯಶಃ ಕೊನೆಯ ಆವಾಸವೇ ಆಗಿವೆ. ಕರ್ನಾಟಕದಲ್ಲಿ ಯಾವುದೇ ಸಿಂಹಗಳು ಇಲ್ಲ, ಆದರೆ ಮೊದಲು ಭಾರತದಾದ್ಯಂತ ಸಿಂಹಗಳಿದ್ದವು. 1948ರಿಂದೀಚೆಗೆ ಬೇಟೆಯ ಚಿರತೆಗಳು, ಚಿತಾಸ್, ಭಾರತದಲ್ಲಿ ಕಂಡು ಬಂದಿರುವ ದಾಖಲೆ ಇಲ್ಲ. ಭಾರತದ ಬಟಾನಿಕಲ್ ಸರ್ವೆ ಆ್ಯಂಡ್ ಜಿಯೋಲಾಜಿಕಲ್ ಸರ್ವೆ ಎಂಬ ಜೀವಿ ಸರ್ವೇಕ್ಷಣಾ ಸಂಸ್ಥೆಗಳು ಹೊರತರುವ ಕೆಂಪು ಮಾಹಿತಿ ಪುಸ್ತಕ ರೆಡ್ ಡಾಟಾ ಬುಕ್ಗಳಲ್ಲಿ ಅಪಾಯದ ಅಂಚಿನಲ್ಲಿರುವ ಜೀವಜಾತಿಗಳ ದಾಖಲೆಗಳಿವೆ. ಬಯೋಡೈನಮಿಕ್ ಫಾರ್ಮಿಂಗ್, ಜೀವಚೈತನ್ಯ ಕೃಷಿ, ರುಡಾಲ್ಫ್ ಸ್ಟೀನರ್ ಅವರ ತತ್ವಗಳನ್ನಾಧರಿಸಿ ಕೃಷಿ ಪದ್ಧತಿ. ಹ್ಯುಮಾಶಕ್ತಿಯು ಮಣ್ಣಿನಲ್ಲಿ ಹರಿದು ಸಸ್ಯಗಳ ಬೆಳವಣಿಗೆಯನ್ನು ಉದ್ದೀಪಿಸುತ್ತದೆ ಎಂಬುದು ಈ ಪದ್ಧತಿಯ ಮೂಲತತ್ವ. 1924ರಲ್ಲಿ ಜರ್ಮನಿಯ ಸಿಲೇಸಿಯಾತ್ ಕೋಲೂರ್ವಿಟ್ಸ್ ಎಸ್ಟೇಟಿನಲ್ಲಿ ರುಡಾಲ್ಫ್ ಸ್ಟೀನರ್ ಅವರು ನೀಡಿದ 8 ಉಪನ್ಯಾಸಗಳೇ ಈ ಪದ್ಧತಿಯ ತಳಹದಿ. ಹ್ಯೂಮಾ ಶಕ್ತಿಗಳೆಂದರೆ ಸೂರ್ಯ, ಚಂದ್ರ, ಗ್ರಹಗಳು, ನಿಸರ್ಗವನ್ನು ಸೃಷ್ಟಿಶೀಲ ಚೈತನ್ಯದಾಯಕ ಹ್ಯೂಮಾ ಶಕ್ತಿಗಳು ಸಂಪರ್ಕಕ್ಕೆ ತಂದು ತನ್ಮೂಲಕ ಮಣ್ಣು, ಸಸ್ಯಗಳು, ಪ್ರಾಣಿಗಳ ಆರೋಗ್ಯವನ್ನು ಕಾಪಾಡಬಹುದು ಎಂದು ಸ್ಟೀನರ್ ಪ್ರತಿಪಾದಿಸಿದ್ದಾರೆ. ಈ ಪದ್ಧತಿಯಲ್ಲಿ ಅವರು ಅನೇಕ ವಿಧಾನಗಳನ್ನು ರೂಪಿಸಿದ್ದಾರೆ. ಹಸುವಿನ ಕೊಂಬಿನಿಂದ ತಯಾರಿಸಿದ ಮಿಶ್ರಣ, ಸಿಲಿಕಾ ಹಾಗೂ ಅನೇಕ ಗಿಡಮೂಲಿಕೆಗಳ ಮಿಶ್ರಣದಿಂದ ಮಣ್ಣನ್ನು ಸಂಸ್ಕರಿಸುವುದು ಈ ವಿಧಾನಗಳಲ್ಲೊಂದು. ಈ ಪದ್ಧತಿಯು ಇತರ ಪರ್ಯಾಯ ಕೃಷಿ ಪದ್ಧತಿಗಳ, ವಿಶೇಷವಾಗಿ ಜೈವಿಕ ಕೃಷಿಯ ಹಲವು ವಿಧಾನಗಳನ್ನೊಳಗೊಂಡಿದೆ. ಕಾಂಪೋಸ್ಟೀಕರಣ, ಸಸ್ಯಬೇಲಿಗಳು, ಗರಿಷ್ಠ ಇಳುವರಿ ಪಡೆಯಲು ದ್ವಿದಳ ಹಾಗೂ ಏಕದಳ ಧಾನ್ಯಗಳ ಮಿಶ್ರಣ, ಮಲ್ಚಿಂಗ್, ಕೀಟಬಾಧೆಗಳನ್ನು ತಪ್ಪಿಸಲು ಬಳಸುವ ಕೃಷಿ ಭೂಮಿಯ ವಿನ್ಯಾಸ ಇತ್ಯಾದಿಗಳು ಈ ಕೃಷಿಯಲ್ಲಿ ಬಳಸುವ ಕೆಲವು ವಿಧಾನಗಳು. ಈ ಪದ್ಧತಿಯಿಂದ ಉತ್ಪತ್ತಿಯಾಗುವ ಆಹಾರ ಪದಾರ್ಥಗಳು ಪೌಷ್ಟಿಕ ಮೌಲ್ಯ ಹೆಚ್ಚಾಗಿರುತ್ತದೆಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಜೀವಿಗಳು ಹಾಗೂ ನಿರ್ಜೀವ ಪದಾರ್ಥಗಳ ನಡುವಿನ ಸಂಬಂಧವನ್ನು ಈ ಪ್ರಕ್ರಿಯೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಈ ಪದ್ಧತಿಯ ಮೂಲತತ್ವ. ಭಾರತದಲ್ಲಿ 1933 ಟಿ.ಕೆ. ಮೆನನ್ ಅವರ ಪ್ರಯತ್ನದ ಫಲವಾಗಿ ಮೊದಲ ಜೀವ ಚೈತನ್ಯ ಕೃಷಿಗೆ ಸಂಬಂಧಿಸಿದ ಶಿಬಿರ ನಡೆಯಿತು. ಇದಾದ ನಂತರ ಅನೇಕ ಶಿಬಿರಗಳು, ತರಬೇತಿ ಕಾರ್ಯಕ್ರಮಗಳು ನಡೆದಿವೆ, ನಡೆಯುತ್ತಲೂ ಇವೆ. ಅನೇಕ ರೈತರು ಜೀವ ಚೈತನ್ಯ ಕೃಷಿಯ ಪದ್ಧತಿಯ ಕೆಲವು ವಿಧಾನಗಳನ್ನಾದರೂ ಅಳವಡಿಸಿಕೊಂಡಿದ್ದಾರೆ. ಇಂದೋರಿನ ನೆಹರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಸಿಂಫೋನಿ ಫಾರ್ಮ್ ಆ್ಯಂಡ್ ಫಾರೆಸ್ಟ್ ಲಿಮಿಟೆಡ್, ಮಧುರೈನ ಕುರಿಂಜಿ ಆರ್ಗ್ಯಾನಿಕ್ ಫೀಡ್ ಲಿಮಿಟೆಡ್, ಇವೆಲ್ಲವೂ ಈ ಪದ್ಧತಿಯನ್ನು ಕುರಿತು ವ್ಯವಸ್ಥಿತ ಪ್ರಯೋಗಗಳನ್ನು ನಡೆಸುತ್ತಿವೆ. ಬಯೋಡೈನಮಿಕ್ಸ್ ಅಥವಾ ಜೀವ ಚೈತನ್ಯ, ಜೀವ ಪರಿಸ್ಥಿತಿ ಶಾಸ್ತ್ರದಲ್ಲಿ, ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ, ಎಕಾಲಜಿಯಲ್ಲಿ ಜೀವಿಗಳಲ್ಲಿ ಶಕ್ತಿ, ಶಕ್ತಿಯ ಹರಿವು, ಇವುಗಳನ್ನು ಕುರಿತು ನಡೆಸುವ ವಿಜ್ಞಾನಗಳು. 2 ಮನೋವಿಜ್ಞಾನದಲ್ಲಿ J.H. ಮಾಸ್ಕ್ರಮನ್ ಅವರ ಪ್ರತಿಪಾದದ ಮನೋವಿಶ್ಲೇಷಣೆಯನ್ನು ಕುರಿತು ಮನೋವೈದ್ಯಶಾಸ್ತ್ರವು. ಬಯೋ ಎನರ್ಜೆಟಿಕ್ಸ್ ಅಥವಾ ಜೀವಶಕ್ತಿ ಶಾಸ್ತ್ರ, ಜೀವಿಗಳಲ್ಲಿ ಶಕ್ತಿಯ ವರ್ಗಾವಣೆಯನ್ನು ಕುರಿತು ಮಾಡುವ ಅಧ್ಯಯನ. ಈ ಅಧ್ಯಯನದಲ್ಲಿ ವಿಶೇಷವಾಗಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಮತ್ತಿತರ ಕ್ರಿಯೆಗಳಲ್ಲಿ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪವುಳ್ಳ ವಿಕೆಯನ್ನು ಮತ್ತು ಉಪವಚಯ ಕ್ರಿಯೆಗಳಲ್ಲಿ ಅದರ ಬಳಕೆಯನ್ನು ವಿಶ್ಲೇಷಿಸುತ್ತಾರೆ. ಸಸ್ಯ ಮತ್ತು ಪ್ರಾಣಿಗಳ ನಡುವೆ, ಸಸ್ಯಗಳ ಹಾಗೂ ಪ್ರಾಣಿಗಳ ನಡುವೆ ನಡೆಯುವ ಶಕ್ತಿಯ ವರ್ಗಾವಣೆಯನ್ನು ಕುರಿತು ಅಧ್ಯಯನಗಳು ಈ ವಿಜ್ಞಾನದ ಮುಖ್ಯ ಅಂಶ. ಜೀವಶಕ್ತಿ ಶಾಸ್ತ್ರವು ಪರಿಸರ ಪರಿಶೋಧನೆಗಳ ಅತಿ ಮುಖ್ಯ ಭಾಗ. ಸಾಮಾನ್ಯವಾಗಿ ಶಕ್ತಿ ವರ್ಗಾವಣೆಯನ್ನು ಕಂಪ್ಯೂಟರ್ ಮಾದರಿಗಳ ಸಹಾಯದಿಂದ ಗಣಿಸಲಾಗುತ್ತದೆ. ಇಂತಹ ಗಣನೆಗಳು ವಾಸ್ತವವಾಗಿರುತ್ತವೆ ಹಾಗೂ ಯಥಾರ್ಥ ಅಂಶಗಳನ್ನು ಆಧರಿಸಿರುತ್ತವೆ. ಇಲ್ಲಿಗೆ 56 ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ, ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 25 ಪದ್ಯ. ಆ ಪದ್ಯ ಹೀಗಿದೆ. ಅಳೆ ಕುಡಲಾದ ಕೂಸುನಲದಳು ಪರಳುತ್ತಿರೆ, ಧರ್ಮ ಪತ್ನಿ ಬಾಯಳಿದು ಕೊರಲ್ಗೆ ಬಾಯ್ದು ಪರಿದಾಡುವ ಬಾಲಕನಾದ ಶೋಕದಿಂ ಗಳಗಳ ಕಣ್ಣ ನೀರ್ ಸುರಿಯೇ ಚಿಂತಿಪ ಪಾರ್ವನ ಶೋಕದೊಂದು ಪೊಂಪುಳಿಯನೆ ನೋಡಿ ನಾಳೆ ಕರುಣಂತರಗಾಗಿರೆ ಕೊಂತಿ ಚಿಂತೆಯಿಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಅಳೆ ಕುಡಲಾದ ಕೂಸು ನೆಲದಳು ಕೊರಳುತ್ತಿರೆ ಧರ್ಮಪತ್ನಿ, ಬಾಯಳಿದು ಕೊರಲ್ಗೆ ಬಾಯ್ದು ಪರಿದಾಡುವ ಬಾಲಕಂ ಆದ ಶೋಕದಿಂ ಗಳಗಳ ಕಣ್ಣ ನೀರ್ ಸುರಿಯೇ ಚಿಂತಿಪ ಪಾರ್ವನ ಶೋಕದ ಅದೊಂದು ಪೊಂಪುಳಿಯನೆ ನೋಡಿ ನಾಳೆ ಕರುಣಂ ತನಗಾಗಿರೆ ಕೊಂತಿ ಚಿಂತೆಯು. ಇದರ ಅರ್ಥವನ್ನು ಹೀಗೆ ಹೇಳಬಹುದು. ಅಳೆ ಕುಡಲಾದ ಕೂಸು ಅಂದರೆ ಪ್ರಾಯಕ್ಕೆ ಬಂದಿರುವಂತಹ ಸಾಂಪ್ರದಾಯಿಕವಾಗಿ 12 ತಲುಪಿರುವಂತಹ ಕುಡಲಾದ ಕೂಸು. ಆ ಮುಗ್ಧ ಹೆಣ್ಣುಮಗಳು ಅಳುತ್ತಿರಲು ಅಳೆ ನೆಲದಳು ಹೊರಳುತ್ತಿರೆ ಧರ್ಮಪತ್ನಿ, ಬ್ರಾಹ್ಮಣನ ಧರ್ಮಪತ್ನಿ ನೆಲದಲ್ಲಿ ಹೊರಳಾಟ ಮಾಡುತ್ತಿರಲು, ಬಾಯಳಿದು ಕೊರಳಿಗೆ ಪಾಯ್ದು ಪರಿದಾಡುವ ಬಾಲಕಂ ಜೋರಾಗಿ ಅತ್ತು ಕೊರಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹರಿದಾಡುತ್ತಿರುವಂತಹ ಬಾಲಕ, ಆದಂ ಶೋಕದಿಂದ ಗಳಗಳ ಕಣ್ಣನೀರು ಸುರಿಯೇ ಚಿಂತಿಪ ಪಾರ್ವ, ತುಂಬ ಬೇಸರದಿಂದ ಗಳಗಳನೆ ಕಣ್ಣ ನೀರನ್ನು ಸುರಿಸುತ್ತಿರುವಂತಹ ಬ್ರಾಹ್ಮಣ ಶೋಕದ ಅದೊಂದು ಪಂಪುಳೆಯನ್ನು ನೋಡಿ ಹೀಗೆ ಈ ಮೂರೂ ಮಂದಿ ಪರಸ್ಪರ ಶೋಕವನ್ನು ವ್ಯಕ್ತಪಡಿಸುವಂಥ ಈ ಶೋಕದ ಪಂಪುಳಿ ಹೆಚ್ಚಳವನ್ನು ನೋಡಿ ನಾಡೆ ಕರುಣಂ ತನಗಾಗಿರೆ ಕುಂತಿ ಚಿಂತೆಯು. ಕುಂತಿಗೆ ಅದರಿಂದ ತುಂಬ ಕರುಣೆ ಉಂಟಾಯಿತು, ಆಕೆಗೆ ಬೇಸರ ಉಂಟಾಯಿತು. ಅಂದರೆ ಆ ದೃಶ್ಯ ತುಂಬ ಕಳವಳಕಾರಿಯಾಗಿತ್ತು. ಕುಂತಿ ನೋಡ್ತಾ ಇದ್ದಾಗ ಒಂದು ಪ್ರಾಯಕ್ಕೆ ಬಂದಿರುವಂತಹ ಬ್ರಾಹ್ಮಣ ಕನ್ಯೆಯೊಬ್ಬಳು ಅಳ್ತಾ ಇದ್ಲು. ಆ ಬ್ರಾಹ್ಮಣನ ಧರ್ಮಪತ್ನಿ ನೆಲದಲ್ಲಿ ಹೊರಳಾಡಿ ಗೋಳಿಡ್ತಿದ್ಲು. ಆ ಗೋಳಾಡುತ್ತಿರುವಂತಹ ಬ್ರಾಹ್ಮಣನ ಧರ್ಮಪತ್ನಿಯ ಕೊರಳನ್ನು ಅಪ್ಪಿಕೊಂಡು ಒಬ್ಬ ಸಣ್ಣ ಹುಡುಗ ಮತ್ತೆ ಮತ್ತೆ ಕೊರಳಿಗೆ ಹಾರಿ ಹೋಗ್ತಾ ಇದ್ದ. ಅವನು ಜೋರಾಗಿ ಅಳ್ತಾ ಇದ್ದ. ಇನ್ನು ಬ್ರಾಹ್ಮಣನು ಅಂದರೆ ಮನೆಯ ಯಜಮಾನ ಕಣ್ಣನೀರನ್ನು ಗಳಗಳನೆ ತುಂಬಿಕೊಂಡು ಚಿಂತೆ ಮಾಡ್ತಾ ಇದ್ದ. ಈ ಎಲ್ಲ ಕರುಣಾಕ್ರಂದನವಾದಂಥ ದೃಶ್ಯವನ್ನು ನೋಡಿ ಕುಂತಿ ಬಹಳ ಚಿಂತೆ ಮಾಡಿದರು ಎನ್ನುವುದು ಇದರ ಒಟ್ಟು ಅರ್ಥ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 25ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ನಿನಗಿಂತಿ ಪಿರಿದು ಶೋಕಮೆಂತಾದುದೆಂಬುದು ಆ ಪಾರ್ವಂ ಕುಂತಿಗಿಂತೆಂದಂ ಬಕನೆಂಬ ನೋವನ ಸುರನೀ ಪೊಳಲ ತೆಂಕಣ ಬೆಟ್ಟದೊಳಿರ್ಪನ ತಂಗೆ ನಿಚ್ಚ ಮುಂದು ಮನೆಯೊಳಗಡೆಮ್ಮೆ ಓಡಿಯೊಳ್ ಕೂಡಿದ ಪನ್ನೀರ್ ಕಂಡದ ಕಿಯ ಕೂಳು ಮನದಕ್ಕೆ ತಕ್ಕ ಪರಿಕರಮುಂ ಓರ್ವ ಮಾನ ಸಂಕೊಂಡು ಕೋಪನಂತಾತಂ ಬೆರೆಸದೆಲ್ಲವಂ ತಿಂದು ತಣಿಯದೆ ಪಲ್ಲಂ ತಿಂಬನದೊಂದು ದಿವಸಂ ತಪ್ಪಿದೊಡಿ ಪೊಳಲಾನಿ ತುಮಂ ತಿಂಬಂ ನಾಳಿನ ಬಾರಿ ಅಮ್ಮ ಮೇಲೆ ಬಂದು ದೇವಮ್ಮ ಮನೆಯೊಳಾನು ಎಮ್ಮ ಧರ್ಮಪತ್ನಿ ಮಗನು ಮಗಳು ನಿಂತಿ ನಾಲ್ವರೆ ಮಾನಸರೆಮ್ಮ ಪೆಂಡತಿಯ ನೀವೆನಪ್ಪಡಾಕೆಯಂ ಬಳಿಯ ಮೀ ಕೂಸುಗಳ ನಡೆಪುವರಿಲ್ಲ ಮಗಳ ನೀವೆನಪ್ಪಡೆ ಕೊಡಗೂಸೆಂಬುದು ಪೆರಡೊಡವೆ ಮಗಳ ನೀವನಪ್ಪಡೆ ಸಂತತಿ ಛೇದಮು ಪಿಂಡಛೇದಮು ಅಕ್ಕುಮ್ಮದರಿಂದೆನ್ನೇ ಕುಡಲುಕುಮೆಂಬುದು ಕೊಂತಿ ತೆಂದಳು. ಬಿಡಿಸಿ ಹೀಗೆ ಓದಬಹುದು: ನಿನಗೆ ಇಂತು ಈ ಬಿರಿದು ಶೋಕಂ ಎಂತಾದುದು ಎಂಬುದು ಆ ಪಾರ್ವಂ ಕೊಂತಿಗೆ ಇಂತು ಎಂದನು ಬಕಂ ಎಂಬ ಓರ್ವ ಅಸುರಂ ಈ ಪೊಳಲ ತೆಂಕಣ ಬೆಟ್ಟದೊಳು ಇರ್ಪ ಆತಂಗೆ ನಿಚ್ಚಂ ಒಂದು ಮನೆಯೊಳ್ ಎರಡು ಎಮ್ಮೆ ಓಣಿಯೊಳ್ ಪೂಡಿದ ಪನ್ನೀರು ಕಂಡದ ಅಕ್ಕಿಯ ಕೂಳ್ಮಂ ಅದಕ್ಕೆ ತಕ್ಕ ಪರಿಕರಮಂ ಒರ್ವ ಮಾನಸಂ ಕೊಂಡು ಪೋಪಂ ಅಂತಾತಂ ಬೆರಸು ಅದೆಲ್ಲಂ ತಿಂದು ತಣಿಯದೆ ಪಲ್ಲಂ ತಿಂಬಂ ಅದೊಂದು ದಿವಸಂ ತಪ್ಪಿದೊಡೆ ಈ ಪೊಳಲ್ ಅನಿತುಮಂ ತಿಂಬಂ ನಾಳಿನ ಬಾರಿ ಎಮ್ಮ ಮೇಲೆ ಬಂದುದು ಎಮ್ಮ ಮನೆಯೊಳ್ ಆನು ಎಮ್ಮ ಧರ್ಮಪತ್ನಿಯು ಮಗನು ಮಗಳು ಇಂತಿ ನಾಲ್ವರೆ ಮಾನಸ ಎಮ್ಮ ಪೆಂಡತಿಯ ಈವೆ ಅಪ್ಪೊಡಾಕೆಯಿಂ ಬಳಿಯುಂ ಈ ಕೂಸುಗಳಂ ನಡೆಪುವರು ಇಲ್ಲ ಮಗಳಂ ಈವೆ ಅಪ್ಪೊಡೆ ಕೊಡಗೂಸು ಎಂಬುದು ಪೆರರ ಒಡವೆ ಮಗನಂ ಈವೆ ಅಪ್ಪೊಡೆ ಸಂತತಿ ಛೇದವು ಪಿಂಡ ಛೇದವು ಅಕ್ಕುಂ ಅದರಿಂದ ಎನ್ನನೆ ಕುಡಲು ಬೇಡುಕುಂ ಎಂಬುದು ಕೊಂತಿ ಇಂತೆಂದಳೆ. ಇದರ ಅರ್ಥ ಹೀಗಿದೆ: ನಿನಗೆ ಇಂತು ಈ ಬಿರಿದು ಶೋಕಂ ಎಂತಾದ್ದು? ಕುಂತಿ ಕೇಳ್ತಾಳೆ, ನಿನಗೆ ಇಷ್ಟೊಂದು ದೊಡ್ಡ ಚಿಂತೆ ಶೋಕ ಏನು ಕಾರಣದಿಂದ ಆಯಿತು? ಆ ಪಾರ್ವಂ ಕುಂತಿಗೆ ಇಂತೆಂದನು. ಆ ಪಾರ್ವ ಹಾರುವ ಬ್ರಾಹ್ಮಣನು ಕುಂತಿದೇವಿಗೆ ಹೀಗೆ ಹೇಳಿದ: ಬಕ ಎಂಬ ಓರ್ವ ಅಸುರನು ಬಕ ಎನ್ನುವಂತಹ ಅಥವಾ ಬಕಾಸುರ ಎನ್ನುವಂತಹ ಹೆಸರಿನ ಒಬ್ಬ ರಾಕ್ಷಸ ಈ ಪೊಳಲ ತೆಂಕಣ ಬೆಟ್ಟದಳು ಇರ್ಪ ಈ ಪಟ್ಟಣದ ಉತ್ತರ ಭಾಗದಲ್ಲಿ ಇದ್ದಾನೆ. ಆತನಿಗೆ ನಿಚ್ಚಂ ಒಂದು ಮನೆಯೊಳ್ ಆತನಿಗೆ ಪ್ರತಿದಿನ ಒಂದು ಮನೆಯಿಂದ ಎರಡು ಎಮ್ಮೆ ಓಡಿಯೊಳ್ ಎರಡು ಎಮ್ಮೆಯನ್ನು ಸರದಿಯಲ್ಲಿ ಹೂಡಿದಂತಹ ಬಂಡಿ ಆ ಬಂಡಿಗೆ ಪನ್ನೀರ್ ಕಂಡುಗದ ಅಕ್ಕಿಯ ಕೂಳು ಅದರಲ್ಲಿ 12 ಕಂಡುಗ ಅಕ್ಕಿಯ ಅನ್ನ ಅದಕ್ಕೆ ತಕ್ಕ ಪರಿಕರ ಅದಕ್ಕೆ ಬೇಕಾದ ಸಾರು ಪದಾರ್ಥ ಇತ್ಯಾದಿಗಳು ಅದನ್ನು ಓರ್ವ ಮಾನಸಂ ಕೊಂಡು ಕೋಪ ಅದನ್ನು ಒಬ್ಬ ಹೊಡ್ಕೊಂಡು ಹೋಗುತ್ತಾನೆ ಅಂತ ಅದನ್ನು ಬೆರೆಸದೆಲ್ಲವನ್ನು ತಿಂದು ಆ ಬಕಾಸುರನು ಅದನ್ನು ಸೇರಿಸಿಕೊಂಡು ಅದನ್ನು ಬೆರೆಸಿಕೊಂಡು ಎಲ್ಲವನ್ನು ತಿಂತಾನೆ. ಅಂದರೆ ಎರಡು ಎಮ್ಮೆಗಳು ಆ ಎಮ್ಮೆಯಲ್ಲಿರುವ ಎಮ್ಮೆಯನ್ನು ಹೂಡಿದಂತಹ ಬಂಡಿಯನ್ನು ಕರ್ಕೊಂಡು ಹೋಗುವಂತಹ ಒಬ್ಬ ಮನುಷ್ಯ ಸಾರಥಿ, ಮತ್ತು ಅದರಲ್ಲಿರುವಂಥ 12 ಕಂಡುಗದ ಅಕ್ಕಿಯ ಅನ್ನ ಇದೆಲ್ಲವನ್ನು ಸೇರಿಸಿಕೊಂಡು ಆತ ತಿಂತಾನೆ. ತಣಿಯದ ಪಲ್ಲಂ ತಿಂಬಂ, ಆತ ಹಲ್ಲನ್ನು ಕಳೀತಾ ಇದ್ದಾನಂತೆ. ಅಂತಹ ಭೀಕರ ಮತ್ತು ಕ್ರೂರ ಆದಂತಹ ಒಬ್ಬ ರಾಕ್ಷಸ. ಅದೊಂದು ದಿವಸ ತಪ್ಪಿದೊಡೆ ಒಂದು ವೇಳೆ ಈ ಸರದಿಯನ್ನು ತಪ್ಪಿಸಿಕೊಂಡರೆ ಈ ಪೊಳಲ ಅನಿತುಂ ತಿಂಬಂ ಈ ಪಟ್ಟಣದಲ್ಲಿರುವ ಅಥವಾ ಈ ಊರಿನಲ್ಲಿರುವ ಅಷ್ಟೂ ಜನಗಳನ್ನು ತಿಂತಾನೆ. ಇದು ಒಂದು ಹಿರಿಯರಿಂದ ನಡ್ಕೊಂಡು ಅಂದರೆ ಹಿರಿಯರು ಮಾಡಿದಂತಹ ಒಂದು ಒಪ್ಪಂದ, ಬಹಳ ಹಿಂದಿನಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಅದನ್ನು ತಪ್ಪಿದರೆ ಹೀಗಾಗ್ತದೆ, ನಾಳಿನ ಬಾರಿ ಎಮ್ಮ ಮೇಲೆ ಬಂದುದು, ನಾಳಿನ ಸರದಿ ನಮ್ಮ ಮನೆಗೆ ಬಂದಿದೆ, ಎಮ್ಮ ಮನೆಯವಳು ನಮ್ಮ ಮನೆಯಲ್ಲಿ, ಆನು ಎಮ್ಮ ಧರ್ಮಪತ್ನಿ ಮಗನು ಮಗಳು, ಈ ನಮ್ಮ ಮನೆಯಲ್ಲಿ ನಾನು ನನ್ನ ಧರ್ಮಪತ್ನಿ ಮಗ ಮತ್ತು ಮಗಳು ಇಷ್ಟು ಜನ ಇದ್ದೀವಿ, ಇಂತೇ ನಾವರೇ ಮಾನಸರು ಇಷ್ಟೇ ಜನ ನಾವು ಇರೋರು, ಎಮ್ಮ ಹೆಂಡತಿಯ ನೀವೇನಪ್ಪಡೆ ನನ್ನ ಹೆಂಡತಿಯನ್ನು ಬಕಾಸುರನಿಗೆ ಕೊಡುತ್ತೇನೆ ಅಂತ ಅಂದರೆ ಆಕೆ ಬಳಿ ಈ ಕೂಸುಗಳನ್ನು ನಡೆಪೋರಿಲ್ಲ, ಆಕೆಯ ನಂತರ ಈ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಜನ ಇಲ್ಲ, ನಡೆಪೋರಿಲ್ಲ, ಮಗಳ ನೀವೇನಪ್ಪಡೆ ಕೊಡಗೂಸು ಎಂಬುದು. ಒಂದು ವೇಳೆ ಈ ಮಗಳನ್ನು ಕೊಡ್ತೇನೆ ಅಂತಂದರೆ ಆಕೆ ಪ್ರಾಯಕ್ಕೆ ಬಂದಂತಹ ಕನ್ಯೆ ಕೊಡಗೂಸು, ಆದ್ದರಿಂದ ಆಕೆ ಪೆರಳೊಡವೆ, ಆಕೆ ಏನಿದ್ರು ಕೂಡ ಇನ್ನೊಬ್ಬಳಿಗೆ ಸೇರಿದವಳು. ಮಗನೇ ಅಪ್ಪಡೆ ಸಂತತಿ ಛೇದಂ, ನನ್ನ ಮಗಳನ್ನು ಕೊಡ್ತೀನಿ ಅಂತಂದರೆ ಮುಂದೆ ಸಂತತಿ ಮುಂದುವರಿಯುವುದಿಲ್ಲ. ಅದೇ ರೀತಿ ಪಿಂಡ ಛೇದಂ ಅಕ್ಕುಂ, ನನಗೆ ಪಿಂಡ ಕೊಡುವವರಿಲ್ಲ, ಅದರಿಂದಾಗಿ ಪಿಂಡ ಛೇದಂ ಅಕ್ಕುಂ, ಅದರಿಂದ ಇನ್ನೂ ಎನ್ನೇ ಕೊಡಲು ಬೇಡವೆ, ಕೊಡಲು ಬೇಡಕು, ಹಾಗಾದ್ರೆ ನನ್ನನ್ನೇ ನಾನು ಕೊಡ್ತೇನೆ ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿಕೊಂಡು ಆತ ಆಡ್ತಾನೆ ಕುಂತಿ. ಆಗ ಹೀಗೆ ಹೇಳ್ತಾಳೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ, ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರವಾಸಕ್ಕೆ ಹೋಗಿ ಬಂದ್ವಿ ಅಲ್ವಾ, ಅಂದರೆ ಟೂರಿಸ್ಟ್ ರಿಲೇಟೆಡ್ ಮಾತುಕತೆಗಳನ್ನು. ಹೋಟೆಲ್ನಲ್ಲಿ ಏನಾದರೂ ಸ್ಟೇ ಆಗೋದಿದ್ರೆ ಆಗಿದ್ರೆ ಅಲ್ಲಿ ಏನೆಲ್ಲ ಕನ್ವರ್ಸೇಷನ್ ಬರುತ್ತೆ ಅದನ್ನು ನೋಡಿದ್ವಿ. ಇನ್ನು ನಿಮ್ಮ ಸರ್ವೆಂಟ್ಸ್, ನೌಕರರು ಇರ್ತಾರಲ್ವಾ ನಿಮ್ಮ ಮನೆಯಲ್ಲಿ ಆಫೀಸ್ಗಳಲ್ಲಿ, ಅವ್ರಗಳೊಟ್ಟಿಗೆ ಏನು ಕನ್ವರ್ಸೇಷನ್ ಇರುತ್ತೆ ನೋಡೋಣವಾ. ಪೇಟೆಗೆ ಹೋಗಿ ಒಂದಷ್ಟು ತರಕಾರಿ ತಗೊಂಡು ಬಾ. ತರಕಾರಿ ಅನ್ನೋದಕ್ಕೆ ಈ ಬಯಲ್ಸೀಮೆ ಕಡೆ ಕಾಯಿಪಲ್ಯ ಅಂತ ಹೇಳೋದಿದೆ, ಕೇಳಿದ್ದೀರಾ ನೀವು? ಪೇಟೆಯಿಂದ ಒಂದಷ್ಟು ತರಕಾರಿ ಎಲ್ಲ ತಗೊಂಡು ಬಾ ಅಂತ ಹೇಗೆ ಹೇಳ್ತೀರಾ? ಗೆಟ್ ಸಮ್ ವೆಜಿಟೇಬಲ್ ಫ್ರಾಮ್ ದಿ ಮಾರ್ಕೆಟ್. ಗೆಟ್ ಸಮ್ ವೆಜಿಟೇಬಲ್ಸ್ ಫ್ರಾಮ್ ದಿ ಮಾರ್ಕೆಟ್. ಪೇಟೆಯಿಂದ ಒಂದಷ್ಟು ತರಕಾರಿ ತಗೊಂಡು ಬಾ, ಕಾಯಿಪಲ್ಯ ತಗೊಂಡು ಬಾ ಅಂತ. ಇನ್ನು ಥಿಂಗ್ಸ್ಗಳನ್ನೆಲ್ಲ ನೀವು ತರಕ್ಕೆ ಹೇಳಿರ್ತಿರಲ್ಲ ಅದನ್ನು ಒಂದು ಸಹಕಾರಿ ಭಂಡಾರದಿಂದ ತಗೊಂಡು ಬಾ ಅಂತ. ನಿಮ್ಗೀಗ ಸಹಕಾರಿ ಭಂಡಾರ ಅಂದ್ರೆ ಏನು ಅಂತ ಅರ್ಥ ಆಗದೆ ಇರ್ಬೋದು, ಯಾಕಂದ್ರೆ ನಾವು ಹೇಳಿದ್ನಲ್ಲ ಆಲ್ರೆಡಿ ಒಂದಷ್ಟು ಇಂಗ್ಲೀಷ್ ಪದಗಳನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕನ್ನಡ ಪದ ಹೇಳಿದಾಗ ಏನು ಹೇಳ್ತಾರಪ್ಪ ಅಂತ ಅನ್ನಿಸ್ಬಹುದು. ಈಗ ಗೊತ್ತಾಗತ್ತೆ ನೋಡಿ. ಗೆಟ್ ದ ಸ್ಟಫ್ ಫ್ರಮ್ ದಿ ಕೋಆಪರೇಟಿವ್ ಸ್ಟೋರ್. ಗೆಟ್ ದ ಥಿಂಗ್ಸ್ ಫ್ರಮ್ ದಿ ಕೋಆಪರೇಟಿವ್ ಸ್ಟೋರ್. ಸಹಕಾರಿ ಭಂಡಾರದಿಂದ ಸಾಮಾನುಗಳನ್ನು ತಗೊಂಡು ಬಾ. ಅಲ್ಲೇನೋ ಡಿಸ್ಕೌಂಟ್ಸ್ ಇರ್ಬೋದು, ನಿಮ್ಮ ಅಕೌಂಟ್ಸ್ ಇದ್ದಿರ್ಬೋದು, ಆಫರ್ಗಳು ಇದ್ದಿರ್ಬೋದು, ಹಾಗಾಗಿ ನೀವು ಈಗ ಹೇಳ್ತಿದ್ದೀರಾ. ಗೆಟ್ ದ ಸ್ಟಫ್ ಫ್ರಮ್ ದಿ ಕೋಆಪರೇಟಿವ್ ಸ್ಟೋರ್, ಗೆಟ್ ದ ಥಿಂಗ್ಸ್ ಫ್ರಮ್ ದಿ ಕೋಆಪರೇಟಿವ್ ಸ್ಟೋರ್ ಅಂತ ಹೇಳಬೇಕು. ಇನ್ನು ನಿಮಗೆ ಬೆಳಗ್ಗೆ ಬೇಗ ಹೇಳೋದಿರುತ್ತೆ, ಅವ್ರಿಗೆ ಹೇಳ್ತೀರಾ ನನ್ನನ್ನು 5 ಗಂಟೆಗೆ ಎಬ್ಸು, ಬೆಳಿಗ್ಗೆನೋ ಅಥವಾ ಸಂಜೆನೋ ಯಾವುದೋ ಒಂದು ಟೈಮ್ ಅಂತ ಇಟ್ಕೊಳ್ಳಿ, ನನ್ನನ್ನು 5 ಗಂಟೆಗೆ ಎಬ್ಸು. ಹೇಗೆ ಹೇಳ್ತೀರಾ? ವೇಕ್ ಮೀ ಅಪ್ ಎಟ್ 5 o'clock. ವೇಕ್ ಮೀ ಅಪ್ ಎಟ್ 5 o'clock. ಹೋಗಿ ಈ ಪತ್ರನ ಪೋಸ್ಟ್ಗೆ ಬಾಕ್ಸ್ಗೆ ಹಾಕ್ಬಾ, ಅಂಚೆ ಬಾಕ್ಸಿಗೆ ಅಂಚೆ ಡಬ್ಬಿಗೆ ಹಾಕ್ಬಾ. ಹೇಗೆ ಹೇಳ್ತೀರಾ? ಗೋ ಆ್ಯಂಡ್ ಪೋಸ್ಟ್ ದಿಸ್ ಲೆಟರ್. ಪತ್ರನ ಅಂಚೆ ಡಬ್ಬಿಗೆ ಹಾಕಿ ಬಾ ಅಂತ ಹೇಗೆ ಹೇಳೋದು? ಗೋ ಆ್ಯಂಡ್ ಪೋಸ್ಟ್ ದಿಸ್ ಲೆಟರ್. ಲಾಂಡ್ರಿಗೆ ಬಟ್ಟೆನ ಕೊಟ್ಟಿರ್ತೀರ ಧೋಬಿಗೆ, ಅದೆಲ್ಲ ಬಂತಾ ಅಂತ ಕೇಳ್ತಿದ್ದೀರಾ. ಹೇಗೆ ಕೇಳೋದು? ಆರ್ ದ ಕ್ಲಾತ್ಸ್ ಬ್ಯಾಕ್ ಫ್ರಮ್ ದಿ ಲಾಂಡ್ರಿ? ಆರ್ ದ ಕ್ಲಾತ್ಸ್ ಬ್ಯಾಕ್ ಫ್ರಮ್ ದಿ ಲಾಂಡ್ರಿ? ಬಟ್ಟೆ ಲಾಂಡ್ರಿಯಿಂದ ಧೋಬಿ ಕಡೆಯಿಂದ ಬಂತಾ ಅಂತ ಹೇಗೆ ಕೇಳೋದು? ಆರ್ ದ ಕ್ಲಾತ್ಸ್ ಬ್ಯಾಕ್ ಫ್ರಮ್ ದಿ ಲಾಂಡ್ರಿ? ಸರಿ, ಈಗ ನಿಮಗೆ ಒಂದು ಕಪ್ ಟೀ ಕುಡಿಬೇಕು ಅಂತ ಅನ್ನಿಸ್ತಿದೆ. ನಂಗೊಂದು ಕಪ್ ಚಹಾ ಮಾಡಿ ಕೊಡು. ಹೇಗೆ ಕೇಳ್ತೀರಾ? ಮೇಕ್ ಮೀ ಅ ಕಪ್ ಆಫ್ ಟೀ. ಮೇಕ್ ಮೀ ಅ ಕಪ್ ಆಫ್ ಟೀ. ಊಟ ತಯಾರಾಗಿದೆಯಾ? ಈಸ್ ದ ಫುಡ್ ರೆಡಿ? ಅದು ಮಧ್ಯಾಹ್ನ ಆಗಿದ್ರೆ ಲಂಚ್ ಅನ್ಬೇಕು, ರಾತ್ರಿ ಆಗಿದ್ರೆ ಡಿನ್ನರ್ ಅನ್ಬೇಕು, ಬೆಳಿಗ್ಗೆ ಆದರೆ ಬ್ರೇಕ್ಫಾಸ್ಟ್ ಅನ್ಬೇಕು. ಬಟ್ ಜನರಲ್ ಆಗಿ ಊಟ ಅನ್ನೋದಿದ್ರೆ ಅದಕ್ಕೆ ಫುಡ್ ಅಂತ ಹೇಳ್ಬೋದು. ಊಟ ತಯಾರಾಗಿದ್ಯಾ? ಹೇಗೆ ಕೇಳ್ತೀರಾ? ಈಸ್ ದ ಫುಡ್ ರೆಡಿ? ನೋಡಿ, ನಿಮ್ಮ ನೌಕರರೊಟ್ಟಿಗೆ ಇಷ್ಟೇ ಕನ್ವರ್ಸೇಷನ್ ಇರುತ್ತಾ? ಇಲ್ಲ ಅಲ್ವಾ? ಎವ್ರಿ ಡೇ ನಿಮ್ಮ ಜೊತೇಲಿ ಯಾರಾದರೂ ಸರ್ವೆಂಟ್ಸ್ಗಳು ಇದ್ದಿದ್ರೆ ಅವರೊಟ್ಟಿಗೆ ನೀವೇನು ಬೇರೆ ಏನೆಲ್ಲ ಕನ್ವರ್ಸೇಷನ್ ಮಾಡ್ತೀರಾ ಅದನ್ನು ನೀವೇ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಬೇಸಿಕ್ಕಾಗಿ ಏನೆಲ್ಲ ಕನ್ವರ್ಸೇಷನ್ ಮಾಡ್ಬೋದು ಅಷ್ಟು ಮಾತ್ರ ಹೇಳಿರ್ತೀನಿ. ಇನ್ನು ಹೆಚ್ಚಿನದನ್ನು ನೀವು ಕಲಿಬೇಕು ಅಂದರೆ ನೀವೇ ಪ್ರಯತ್ನ ಪಡಬೇಕು. ಇನ್ನು ನೀವೊಂದು ಮಾತು ಕೇಳಿರ್ತೀರ, ಕಾಯಿಲೆ ಅನ್ನೋದು ಮನುಷ್ಯರಿಗೆ ಬರದೇ ಮರಕ್ಕೆ ಬರುತ್ತಾ ಅಂತ. ಹೌದಲ್ವಾ? ಪ್ರತಿಯೊಬ್ಬ ವ್ಯಕ್ತಿಗೂ ಏನಾದರೂ ಒಂದು ಹೆಲ್ತ್ ಸಮಸ್ಯೆ ಬಂದೇ ಬಂದಿರುತ್ತೆ. ಡಾಕ್ಟರ್ ಹತ್ರ ವಿಸಿಟ್ ಮಾಡಿರ್ತಾರೆ, ಏನಾದರೂ ಮೆಡಿಸಿನ್ ತಗೊಂಡೇ ಇರ್ತಾರೆ. ಇನ್ನು ಡಾಕ್ಟರ್ ರಿಲೇಟೆಡ್ ನಾವೇನು ಮಾತುಕತೆ ಆಗುತ್ತೆ ಅನ್ನೋದನ್ನು ನೋಡೋಣವಾ? ಡಾಕ್ಟರ್ ಹತ್ರ ಹೇಳ್ತಿದ್ದೀರಾ, ನನಗೆ ಜ್ವರ ಬಂದಿದೆ, ಕೆಮ್ಮು ಸಹ ಇದೆ. ಹೇಗೆ ಹೇಳ್ತೀರಾ ಇದನ್ನು? I have some temperature, ಅಥವಾ ಫೀವರ್ ಅಂತ ಹೇಳ್ಬೋದು. ಯೂಶ್ವಲಿ ಫೀವರ್ ಅಂತೀವಿ, ಬಟ್ ಟೆಂಪ್ರೇಚರ್ ಹೈ ಇದೆ ಲೋ ಇದೆ ಅದನ್ನು ಕೂಡ ಹೇಳ್ತೀವಲ್ವಾ? I have some fever and also cough. COUGH. ನನಗೆ ಜ್ವರ ಬಂದಿದೆ, ಜೊತೇಲಿ ಕೆಮ್ಮ ಸಹ ಇದೆ. ಅದನ್ನು ಹೇಗೆ ಹೇಳೋದು? I have some fever and also cough. ಅವರೇನೋ ಮೆಡಿಸಿನ್ ಕೊಡ್ತಾರೆ. ಕೇಳ್ತೀರಾ, ಈ ಔಷಧನ ನಾನು ದಿನಕ್ಕೆ ಎಷ್ಟು ಸಲ ತಗೊಳ್ಬೇಕು? How many times a day should I take this medicine? ಈ ಔಷಧನ ನಾನು ದಿನಕ್ಕೆ ಎಷ್ಟು ಸಲ ತಗೊಳ್ಬೇಕು? How many times a day should I take this medicine? ಇನ್ನು ನಮ್ಮ ಆರೋಗ್ಯ ಕೆಟ್ಟಿದೆ, ಸರಿಯಾಗಿಲ್ಲ ಅಂದಾಗ ನಮ್ಮ ಆಹಾರ ಪದಾರ್ಥದಲ್ಲೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸನ ನಾವು ಮಾಡ್ಕೊಳ್ಬೇಕಾಗತ್ತಲ್ವಾ? ಕೆಲವೊಮ್ಮೆ ಅದು ಈಸಿ ಡೈಜೆಸ್ಟ್ ಆಗದೇ ಇರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಕೊಡ್ಬೋದು, ಅಥವಾ ಶೀತ ಕೆಮ್ಮನ್ನು ಜಾಸ್ತಿ ಮಾಡ್ಬೋದು, ಜ್ವರನ ಹೆಚ್ಚಿಸ್ಬೋದು. ಹಾಗಾಗಿ ನಿಮಗೊಂದು ಡೌಟ್ ಇದೆ, ನಾನು ಏನು ತಿನ್ಬಹುದು ಅಂತ ಕೇಳ್ತೀರ. ಹೇಗೆ ಕೇಳೋದು ಅದಿನ? ವಾಟ್ ಆಲ್ ಕ್ಯಾನ್ ಐ ಈಟ್? What all can I eat? ನಾನು ಏನನ್ನು ತಿನ್ಬೋದು? What all can I eat? ಇನ್ನು ನಿಮಗೆ ವೆಯ್ಟು ಹೆಚ್ಚಾಗ್ತಿದ್ದೀನಿ, ತೂಕ ಜಾಸ್ತಿ ಆಗ್ತಿದೆ ಅನ್ನೋದು ಏನೋ ಒಂದು ಅನಿಸ್ತಿರ್ಬೋದು. ಆಗ ಡಾಕ್ಟರ್ ಹೇಳ್ತಾರೆ, ನೀ ಪ್ರತಿ ತಿಂಗಳು ನಿನ್ನ ತೂಕನ ಬರೆದಿಟ್ಕೊಳ್ಬೇಕು. ಈ ತಿಂಗಳಲ್ಲಿ ಇಂಥ ದಿವಸ ಇಷ್ಟಿದ್ದೆ, ಈಗ ಎಷ್ಟಿದ್ದೀನಿ, ಅದನ್ನು ಮ್ಯಾನೇಜ್ ಮಾಡಬೇಕಿರುತ್ತಲ್ವಾ? ಹಾಗಾಗಿ ಅದನ್ನು ಹೇಗೆ ಹೇಳೋದು? ಯು ಶುಡ್ ಕೀಪ್ ಅ ಮಂತ್ಲಿ ರೆಕಾರ್ಡ್ ಆಫ್ ಯುವರ್ ವೆಯ್ಟ್. You should keep a monthly record of your weight. ನೀನು ಪ್ರತಿ ತಿಂಗಳು ನಿನ್ನ ತೂಕನ ಬರೆದಿಡ್ಬೇಕು. ಇನ್ನು ಬ್ಲಡ್ ಪ್ರೆಷರ್, ಶುಗರ್ ಈ ಥರದ ಟೆಸ್ಟ್ಗಳು ಕೂಡ ನಡೀತಾ ಇರುತ್ತೆ ಒಂದು ಏಜ್ ಆದಮೇಲೆ ಪ್ರತಿ ವ್ಯಕ್ತಿಗೂ ಅಲ್ವಾ. ಇಲ್ಲಿ ಡಾಕ್ಟರ್ ಹೇಳ್ತಿದ್ದಾರೆ, ನಿನ್ನ ರಕ್ತದ ಒತ್ತಡ ಸಾಮಾನ್ಯವಾಗಿದೆ. ಯುವರ್ ಬ್ಲಡ್ ಪ್ರೆಷರ್ ಈಸ್ ನಾರ್ಮಲ್. ನಿನ್ನ ರಕ್ತದೊತ್ತಡ ಅಂದರೆ BP ಅದು ಸಾಮಾನ್ಯವಾಗಿದೆ, ಸರಿ ಇದೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಅದನ್ನು ಹೇಗೆ ಹೇಳೋದು? ಯುವರ್ ಬ್ಲಡ್ ಪ್ರೆಷರ್ ಈಸ್ ನಾರ್ಮಲ್. ಆದರೆ ಊಟದಲ್ಲಿ ನಿನ್ನ ಸಕ್ಕರೆ ಮತ್ತು ಉಪ್ಪನ್ನು ಕಡಿಮೆ ಮಾಡು ಅಂತಿದ್ದಾರೆ. ಅದನ್ನು ಹೇಗೆ ಹೇಳೋದು? ಕಟ್ ಡೌನ್ ಆನ್ ಶುಗರ್ ಆ್ಯಂಡ್ ಸಾಲ್ಟ್. ಕಡಿಮೆ ಮಾಡು ಅನ್ನೋದಕ್ಕೆ ಕಟ್ ಡೌನ್, ಕಟ್ ಡೌನ್ CUTDOWN, ಕಟ್ ಡೌನ್ ಆನ್ ಶುಗರ್ ಆ್ಯಂಡ್ ಸಾಲ್ಟ್. ಉಪ್ಪು ಮತ್ತು ಸಕ್ಕರೆನ ಕಡಿಮೆ ಮಾಡು. ಹಸಿರು ತರಕಾರಿನ ಹೆಚ್ಚಾಗಿ ತಿನ್ನಬೇಕು, ಇದು ಎಲ್ಲ ಡಾಕ್ಟ್ರು ಸಜೆಸ್ಟ್ ಮಾಡೋ ಒಂದು ವಿಷಯ ಅಲ್ವಾ? ನೀನು ಹಸಿರು ತರಕಾರಿನ ಹೆಚ್ಚಾಗಿ ತಿನ್ನಬೇಕು. ಯು ಶುಡ್ ಈಟ್ ಲಾಟ್ಸ್ ಆಫ್ ಗ್ರೀನ್ ವೆಜಿಟೇಬಲ್ಸ್. ಯು ಶುಡ್ ಈಟ್ ಲಾಟ್ಸ್ ಆಫ್ ಗ್ರೀನ್ ವೆಜಿಟೇಬಲ್ಸ್. ನೀನು ಹಸಿರು ತರಕಾರಿನ ಹೆಚ್ಚಾಗಿ ತಿನ್ನಬೇಕು. ಇನ್ನು ಎಕ್ಸ್ರೇನ ಬರೆದ್ಕೊಟ್ಟಿರ್ತಾರೆ, ಅದನ್ನು ತಗೊಳ್ಳೋದಕ್ಕೆ ನಾನು ಎಲ್ಲಿಗೆ ಹೋಗಬೇಕು? ಹೇಗೆ ಕೇಳ್ತೀರಾ? ವೇರ್ ಡಸ್ ಒನ್ ಗೋ ಫಾರ್ ಎಕ್ಸ್ರೇ? ಎಲ್ಲಿಗೆ ಹೋಗಬೇಕು ಅಂತ ಹೀಗೆ ಕೇಳ್ಬೋದು, ಅಥವಾ ವೇರ್ ಈಸ್ ದ ಎಕ್ಸ್ರೇ ಡಿಪಾರ್ಟ್ಮೆಂಟ್, ಅದು ಎಲ್ಲಿದೆ ಅಂತ ಗೊತ್ತಾದರೆ ನಿಮ್ಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದ ಹಾಗೆ ಅಲ್ವಾ? ವೇರ್ ಶುಡ್ ಒನ್ ಗೋ ಫಾರ್ ಎಕ್ಸ್ರೇ, ಅಥವಾ ವೇರ್ ಡಸ್ ಒನ್ ಗೋ ಫಾರ್ ಎಕ್ಸ್ರೇ ಅಂತ ಕೇಳ್ಬೋದು, ಅಥವಾ ವೇರ್ ಈಸ್ ದ ಎಕ್ಸ್ರೇ ಡಿಪಾರ್ಟ್ಮೆಂಟ್, ಎಕ್ಸ್ರೇ ತಗೊಳ್ಳೋದಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ಹೀಗೆ ಕೇಳೋದು ಅಲ್ವಾ? ಇನ್ನು ನೀವು ಯಾವುದಾದ್ರೂ ಸರ್ಕಾರಿ ಚಿಕಿತ್ಸಾಲಯಕ್ಕೆ ಹೋಗಿದ್ದೀರಾ ಅಂತಂದರೆ ಅಲ್ಲಿ ಉಚಿತವಾದ ಔಷಧಿ ಸಿಗುತ್ತೆ ಅಲ್ವಾ? ಇದೊಂದು ಉಚಿತ ಔಷಧಾಲಯ, ಉಚಿತ ಚಿಕಿತ್ಸಾಲಯ. ಇದನ್ನ ಹೇಗೆ ಹೇಳ್ತೀರಾ? ದಿಸ್ ಈಸ್ ಅ ಫ್ರೀ ಡಿಸ್ಪೆನ್ಸರಿ. ದಿಸ್ ಈಸ್ ಅ ಫ್ರೀ ಡಿಸ್ಪೆನ್ಸರಿ ಅಥವಾ ಮೆಡಿಕಲ್ ಕೇರ್ ಈಸ್ ಫ್ರೀ ಹಿಯರ್. ಮೆಡಿಕಲ್ ಕೇರ್ ಈಸ್ ಫ್ರೀ ಇನ್ ದಿಸ್ ಹಾಸ್ಪಿಟಲ್ ಅಥವಾ ದರ್ ಇಸ್ ನೋ ಕನ್ಸಲ್ಟೇಷನ್ ಫೀ. ವಿ ಡೋಂಟ್ ಚಾರ್ಜ್ ದ ಪೇಷಂಟ್ಸ್ ಎನಿಥಿಂಗ್. ನೋಡಿ ಎಷ್ಟು ವೆರೈಟಿಯಲ್ಲಿ ಹೇಳ್ಬೋದು. ಇದೊಂದು ಉಚಿತ ಚಿಕಿತ್ಸಾಲಯ ಅಥವಾ ಔಷಧಾಲಯ ಅನ್ನೋದನ್ನು ಹೇಗೆಲ್ಲ ಹೇಳ್ಬೋದು. ದಿಸ್ ಈಸ್ ಅ ಫ್ರೀ ಡಿಸ್ಪೆನ್ಸರಿ ಅಂತ ಹೇಳ್ಬೋದು. ಅಥವಾ ಮೆಡಿಕಲ್ ಕೇರ್ ಇಸ್ ಫ್ರೀ ಹಿಯರ್. ಇಲ್ಲಿ ಉಚಿತವಾಗಿ ಮೆಡಿಕಲ್ ಕೇರ್ ಸಿಗುತ್ತೆ. ಅಥವಾ ಮೆಡಿಕಲ್ ಕೇರ್ ಈಸ್ ಫ್ರೀ ಇನ್ ದಿಸ್ ಹಾಸ್ಪಿಟಲ್. ಈ ಆಸ್ಪತ್ರೆಯಲ್ಲಿ ಫ್ರೀ ಇದೆ. ಅಥವಾ ದರ್ ಇಸ್ ನೋ ಕನ್ಸಲ್ಟೇಷನ್ ಫೀ. ಇಲ್ಲಿ ಯಾವುದೇ ಕನ್ಸಲ್ಟೇಷನ್ ಫೀ ತಗೊಳ್ಳೋದಿಲ್ಲ. ವಿ ಡೋಂಟ್ ಚಾರ್ಜ್ ದ ಪೇಷಂಟ್ಸ್ ಎನಿಥಿಂಗ್. ಹಾಸ್ಪಿಟಲು ಪೇಷಂಟ್ಗೆ ಯಾವುದೇ ಚಾರ್ಜಸ್ನ ಕೇಳೋದಿಲ್ಲ, ಚಾರ್ಜ್ ಮಾಡೋದಿಲ್ಲ ಅಂತ. ಇನ್ನು ನೋಡಿ ಡಾಕ್ಟರ್ ಜೊತೆ ಸಂಭಾಷಣೆಯ ಕೆಲವು ಬೇಸಿಕ್ ವಾಕ್ಯಗಳನ್ನು ಇಲ್ಲಿ ತಿಳ್ಕೊಂಡ್ರಿ. ಇನ್ನು ನಾನು ಆಗಲೇ ಹೇಳಿದೆ, ನೀವು ಹಾಸ್ಪಿಟಲ್ಗೆ ಕೂಡ ವಿಸಿಟ್ ಮಾಡಿರ್ತೀರ, ನಿಮಗಾಗಿಯೋ, ನಿಮ್ಮ ಮನೇಲಿರೋ ಯಾರೋ ಬೇರೆ ಜನಕ್ಕಾಗಿಯೋ, ಅಥವಾ ಇನ್ಯಾರದ್ದೋ ಒಟ್ಟಿಗೆ, ಸ್ನೇಹಿತರೊಟ್ಟಿಗೋ ನೀವು ಆ ಹಾಸ್ಪಿಟಲ್ಗೆ ಹೋಗಿರ್ತೀರ. ಹೋದಾಗ ಈ ಥರದ ಮಾತುಕತೆಗಳು ಬಂದೇ ಬರುತ್ತಲ್ವಾ. ಇವತ್ತು ನಾನು ಹೇಳಿದ್ರೆ ಹೊರತಾಗಿ ಇನ್ನೇನೆಲ್ಲ ನೀವು ಕನ್ವರ್ಸೇಷನ್ ಮಾಡಿದ್ದಿರ್ಬೋದು. ಇವತ್ತಿನ ಸಂಚಿಕೆ ಮುಗಿದ ಮೇಲೆ ಕೂತ್ಕೊಂಡು ಯೋಚನೆ ಮಾಡಿ, ನಾನು ನನ್ನ ಸರ್ವೆಂಟ್ಗಳೊಟ್ಟಿಗೆ ಏನು ಮಾತಾಡ್ತಿದ್ದೀನಿ, ಅಥವಾ ಡಾಕ್ಟರ್ಗಳ ಜೊತೆ ಹಾಸ್ಪಿಟ್ಲಲ್ಲಿ ಕ್ಲಿನಿಕಲ್ಲಿ ಏನೆಲ್ಲ ಕನ್ವರ್ಸೇಷನ್ ನಾವು ಮಾಡಿದ್ವಿ. ಯೂಶ್ವಲಿ ಕನ್ನಡದಲ್ಲಿ ಮಾಡಿರ್ತೀವಲ್ವ, ಕೆಲವು ಇಂಗ್ಲೀಷ್ ಪದಗಳನ್ನು ನಾವು ಬಳಸಿರ್ತೀವಿ. ಇನ್ಮೇಲೆ ನೀವು ಟ್ರೈ ಮಾಡಬೇಕು, ಈ ಸಂಚಿಕೆ ಮುಗಿದ ತಕ್ಷಣ ಇವತ್ತು ಯಾವ ಟಾಪಿಕ್ ರಿಲೇಟೆಡ್ ನಾವು ಸಂಭಾಷಣೆನ ಮಾಡಿದ್ವಿ, ಅದರಲ್ಲಿ ಇನ್ನೂ ಹೆಚ್ಚಿನ ಸಂಭಾಷಣೆ, ಇನ್ನೂ ಹೆಚ್ಚಿನ ಕನ್ವರ್ಸೇಷನ್ನ ಇಂಗ್ಲೀಷ್ನಲ್ಲಿ ನಾವು ಮಾಡೋ ಪ್ರಯತ್ನನ ಮಾಡಬೇಕು. ಅದ್ರ ಜೊತೆ ನಾನು ಈ ಆಲ್ರೆಡಿ ಹೇಳಿದ್ದೀನಲ್ವಾ, ಪ್ರತಿನಿತ್ಯ ನಿಮ್ಮ ಮನೇಲಿರೋರ ಜೊತೆ ಅಥವಾ ನಿಮ್ಮ ಆಪ್ತರು ಯಾರಾದ್ರೂ ಇದ್ದರೆ, ಸ್ನೇಹಿತರು, ಅವರೊಟ್ಟಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇಂಗ್ಲೀಷ್ ಕನ್ವರ್ಸೇಷನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ದ್ಯಾಟ್ ನೀವು ಕೂಡ ಕಲಿತಾ ಅವರಿಗೂ ನೀವು ಇಂಗ್ಲೀಷ್ನ ಈಸಿಯಾಗಿ ಹೇಗೆ ಮಾತಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀರಾ. ಇದಲ್ವಾ ಒಳ್ಳೆ ವಿಷಯ. ಅಂದರೆ ಇನ್ನೂ ಹೇಳೋದಕ್ಕೆ ಕಲಿಯೋದಕ್ಕೆ ಬೇಕಾದಷ್ಟಿದೆ, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
8: ಹಂಗ ಅದ್ಯಾಕಂತೆ?
7: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
8: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
7: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: I love you.

ಆಗ ಹೊಸ ಯೌವನ ಅಂಗಾಂಗಕ್ಕೆ ಎಲ್ ಒ ಪಿ ಇ ಪ್ರೇಮ ಪುತ್ಥಳಿ ಐ ಲವ್ ಯು ಮನೆಯ ರಾಣಿಯೇ ಐ ಲವ್ ಯು

ಅಬ್ಬಬ್ಬಾ.

ಎದೆಯಳು ಮುಟ್ಟಲು ನಡುಗಿ ತಳಿಯೊಳ್ಳು ಮೈಯ ಮುಟ್ಟಲು ನಡುಗಿ ತಳಿಯೊಳ್ಳು ನಾ ಹೇಗೆ ಹೇಳಲಿ ಮಾತೊಳು ಮಬ್ಬಬ್ಬಾ

ಬರ್ರಿ ಈ ತೋಳ ಸೆರೆಯೇ ಆಸರೆ ಅಬ್ಬಬ್ಬಾ ಊಟೆ ಊಟೆ ಅಮ್ಮಯ್ಯ ನನ್ನ ದಮ್ಮಯ್ಯ ರೂಪು ಸಗಸು ಒಳ್ಳೆ ಬಯಸು ಕೆಣಕ ಬೇಡಿರಿ ನನ್ನ ಮನಸ್ಸು ಅಬ್ಬಬ್ಬಾ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಹೆಂಗಮ್ಮ ಮಲ್ಗೆ ಮಾರು,
8: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
7: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
8: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
9: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಾಯ್ ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆ ಸಮಯ 4 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಮ್ಮ ಜೊತೆ ಇವತ್ತು ನಾನು ಕೇಳುವಂತಹ ಒಂದು ಟಾಪಿಕ್ಗೆ ನಿಮ್ಮ ಒಪಿನಿಯನ್ಗಳನ್ನ ಹೇಳ್ಬೋದು. ಸೊ ಹಾಗೆ ಈಗ ನೋಡಿ, ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಕೂಲ್ ಆಗಿರ್ತೀವಿ, ಆದರೆ ಡೇ ಸ್ಟಾರ್ಟ್ ಆದಾಗಿನಿಂದ ಸಂಜೆ ಆಗೋದ್ರೊಳಗೆ ಎಷ್ಟು ಏನೋ ನಮಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ, ಎಷ್ಟೊಂಥರ ಪ್ರೆಷರ್ ಆಗ್ತಾ ಇರುತ್ತೆ, ಅಥವಾ ಯಾವುದೋ ಒಂದು ಕೆಲಸಗಳು ನಮಗೆ ಒತ್ತಡವನ್ನು ಕೊಡ್ತಾ ಇರುತ್ತೆ. ಹಾಗೆ ಇನ್ನೆಲ್ಲೋ ಯಾರೋ ಏನೋ ಮಾತಾಡಿದ್ರು ಅಂತ ಅಂದಾಗ ಕೋಪ ಕೂಡ ಬರುತ್ತೆ. ಸೊ ಹಾಗಾಗಿ ನಮ್ಮ ಈ ಒಂದು ಕೂಲ್ ಆಗಿರುವಂತಹ ದಿನವನ್ನು ನಾವೇ ಸಿಟ್ ಮಾಡ್ಕೊಳ್ಳೋದು, ಇದರಿಂದ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಕಾಫಿ ಕುಡಿಬೇಕಾದ್ರೆ ಇದ್ದಂತಹ ಒಂದು ಖುಷಿ ಅಥವಾ ಕಾಮ್ನೆಸ್ಸು ನಮಗೆ ಕಾಫಿ ಕುಡಿದ ನೆಕ್ಸ್ಟ್ ಟೈಮಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಯಾವ್ಯಾವ ವಿಷಯಗಳಿಗೆ ಕೋಪ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅದನ್ನು ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋಬೋದು. ನಿಮ್ಮ ಕೋಪಕ್ಕೆ ಕಾರಣ ಏನು, ಅದು ಸಣ್ಣ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು, ಅಥವಾ ನಿಮಗೆ ಯಾವ ವಿಷಯಕ್ಕೆ ಕೋಪ ಬರ್ತಾ ಇರುತ್ತೆ ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686860692 ಈ ಸಂಖ್ಯೆ ಕರೆ ಮಾಡಿ. ಆ್ಯಂಡ್ ಹಾಗೆ ಕೋಪ ಬಂದಾಗ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡು ವಿಷಯದ ಬಗ್ಗೆ ನೀವು ಕೂಡ ನಮ್ಮ ಜೊತೆ ಇವತ್ತು ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ, ನಮ್ಮ ಕಡೆ ಸ್ವಲ್ಪ ನಿನ್ನೆ ಮಳೆ ಬಂತು, ಹಾಗಾಗಿ ಈ ಸಾಂಗ್ನ ನೆನಪು ಮಾಡ್ಕೊಳ್ತಾ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಗೂ ಕೂಡ ಮಳೆ ಬಂದರೆ ಈ ಸಾಂಗ್ನ ಎಂಜಾಯ್ ಮಾಡ್ತಾ ಇವತ್ತಿನ ಶೋನಲ್ಲಿ ನಾವು ಹೇಳಿರುವಂತಹ ಈ ಒಂದು ಟಾಪಿಕ್ಗೆ ರೆಡಿಯಾಗಿ ನೀವು ಕೂಡ ಕರೆ ಮಾಡಿ. ನಮ್ಮ ಸಂಖ್ಯೆ 9686860692 9 6 8 6 0 9 6 2 7 9 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ನಮ್ಮ ಫಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತೀರಾ ಕೇಳೋಣ. ಹಲೋ, ನಮಸ್ತೆ, ಯಾರಿದು? ಹಲೋ ಹಲೋ
1: ಹಲೋ
0: ನಮಸ್ತೆ, ಯಾರಿದು?
1: ನಮಸ್ಕಾರ.
0: ನಮಸ್ತೆ, ಸೋಮಶೇಖರ್ ಅವರು, ಹೇಗಿದ್ದೀರಾ?
1: ಆರಾಮ್ ಸರ್, ನೀವು?
0: ಓ, ನಾವು ಆರಾಮಾಗಿದ್ದೀವಿ.
1: ಕಾಫಿ ಸರ್?
0: ಕಾಫಿ ಏನಾಗಿಲ್ಲ ಸರ್, ನಿಮ್ದಾಯ್ತಾ?
1: ನಮ್ದು ಏನಿಲ್ಲ ಸರ್.
0: ಓಕೆ, ನಿಮ್ ಕಡೆ ಎಲ್ಲ ಮಳೆ ಆಯ್ತಾ ನಿನ್ನೆ?
1: ಇಲ್ಲ ಸರ್, ಮಳೆ ಇಲ್ಲ ಇಲ್ಲಿ.
0: ಹೌದಾ, ಮಳೆ ಆಗ್ದಿನ ಬಹಳ ದಿನ ಆಯ್ತಾ? ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಕೋಪ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಯಾವ ವಿಷಯಕ್ಕೆ ನಿಮಗೆ ಕೋಪ ಬರುತ್ತೆ ಹೆಚ್ಚಾಗಿ?
1: ಯಾವ ವಿಷಯ ಅಂತಂದ್ರೆ ಸರ್, ಯಾರಾದ್ರೂ ಹುಡುಗರು ಮನೆಯಲ್ಲಿ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಕೋಪ ಬರುತ್ತೆ ಸರ್.
0: ಓಕೆ, ಅದ್ ಬಿಟ್ಟು ಬೇರೆ ಈಗ ಕೋಪ ಬಂದಿರತ್ತೆ, ಕೋಪನ ತಣ್ಣಗೆ ಮಾಡ್ಕೊಳ್ಳೋದು ಹೇಗೆ, ಏನು ಟ್ರಿಕ್ಸ್ ನ ಯೂಸ್ ಮಾಡ್ತೀರಾ ನೀವು?
1: ಕೋಪ ತಣ್ಣಗೆ ಮಾಡ್ಕೊಳ್ಳೋದು ಏನ್ ಸರ್, ಆಮೇಲೆ ಮೌನವಾಗ್ಬಿಡೋದು ಸರ್.
0: ಮೌನ ಆಗ್ಬಿಡೋದು,
1: ಮೌನ ಆಗ್ಬಿಟ್ಟು ತಾನೇ ತಣ್ಣಗೆ ಆಗ್ಬಿಡುತ್ತೆ ಸರ್. ಮತ್ತೆ ಕೋಪ ಮಾಡ್ಕೊಂಡಾಗ ಮತ್ತೆ ಬೇಯ್ತಾ ಇದ್ರೆ ನಾವನ್ನ ತನ್ಬೇಕು, ಅವ್ರನ್ನ ತನ್ಬೇಕು, ಜಾಸ್ತಿ ಆಗುತ್ತೆ ಅದು. ಮೌನ ಆಗ್ಬಿಟ್ರೆ ತಣ್ಣಗೆ ಆಗ್ಬಿಡುತ್ತೆ.
0: ಸೊ ಅದು ನಿಮ್ಮ ಟ್ರಿಕ್ ಆಗಿದೆ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್.
0: ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸಿಟ್ಟು ಯಾಕೆ ಬರುತ್ತೆ ಅಂದರೆ ಮಕ್ಕಳು ಮನೇಲಿ ಮಾತು ಕೇಳಿದ್ರೆ ಸಿಟ್ಟು ಬರುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಈ ರೀತಿ ಕೋಪ ಯಾಕೆ ಬರುತ್ತೆ ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಕೂಡ ಹೇಳ್ಬೋದು, ಆದರೆ ಅದರ ಹಿಂದೆ ರೀಸನ್ ಕೂಡ ಇದ್ದೇ ಇರುತ್ತೆ, ಯಾವ್ದಾದ್ರು ಒಂದು ಕಾರಣಕ್ಕೆ ಕೋಪ ಬರ್ತಾ ಇರುತ್ತೆ. ನಿಮಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅದನ್ನು ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ನಾನಾಗಲೇ ಹೇಳಿದ್ನಲ್ಲ, ಮಳೆ ಬಂದಿದ್ದಕ್ಕೆ, ಮಳೆ ಬಂದಿರೋ ಖುಷಿಗೆ ಈ ಒಂದು ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ಜೆ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ಚಕ್ರವರ್ತಿ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಒಂದು ಸಾಂಗ್ನ ಕೇಳ್ಕೊಂಬಂದ್ವಿ. ಮತ್ತೆ ಮಳೆ ಆಗಿದೆ ಅಂತೇಳಿ, ಮಳೆಗಾಲ ಇನ್ನೇನು ಮುಗಿಯೋ ಟೈಮಲ್ಲಿ ಮಳೆ ಬಂದು ತುಂಬಾ ಖುಷಿ ಪಡಿಸ್ತು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686 0969 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ. ಆ್ಯಂಡ್ ಹಾಗೆ ಇವತ್ತು ಬೆಳಗ್ಗೆ ಯಾರಿಗಾದರೂ ಬರ್ಡೆಗೆ ವಿಷಯನ ತಿಳಿಸೋಕ್ಕಾಗಿರಲಿಲ್ಲ ಅಂತಂದರೆ ಇವಾಗ ಕೂಡ ನಮಗೆ ಕರೆ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೂಡ ನೀವು ಯಾರಿಗಾದರೂ ವಿಷಯನ ತಿಳಿಸಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ಈ ಕೋಪ ಬರೋದ್ರ ಬಗ್ಗೆ ಮಾತಾಡಬಹುದು. ನಿಮಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅದನ್ನು ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ ಸರ್, ನಮಸ್ಕಾರ.
0: ನಮಸ್ತೆ ಚಿಕ್ಕಪ್ಪ ಅವರು.
1: ಸರ್ ಹೇಗಿದ್ದೀರಾ ಸರ್? ಮಧ್ಯಾಹ್ನದ ಊಟ ಆಯ್ತಾ?
0: ಊಟ ಆಗಿದೆ, ನಿಮ್ದಾಯ್ತಾ?
1: ಸರ್ ಆಯ್ತು ಸರ್.
0: ಓಕೆ ಚಿಕ್ಕಪ್ಪ ಅವರೇ, ಮಳೆ ಬಂತಲ್ಲ ಜೋರು ನಿನ್ನೆ?
1: ಓ ಸರ್, ಮಳೆ ಬಂದು ಸ್ವಲ್ಪ ತಂಪಾಯ್ತು ಸರ್ ನಿನ್ನೆ ಸಂಜೆ, ಮತ್ತಿವತ್ ಬೆಳಗ್ಗೆ ಮಳೆ ಬಂದದಕ್ಕೆ ಎಷ್ಟೋ ಸ್ವಲ್ಪ ನಮಗೆ ಸಂತೋಷದ ವಾತಾವರಣ.

0: ಖುಷಿ ಆಯ್ತು ಮಾತ್ರ.
1: ಓಕೆ, ಸೊ ಹಾಗಾದ್ರೆ ಈ ಕೂಲ್ ಆಗಿರೋ ವೆದರ್ ಅಲ್ಲಿ ಕೋಪ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ ಚಿಕ್ಕಪ್ಪ ಅವ್ರೆ. ಸೊ ನಿಮ್ಗೆ ಯಾವ ವಿಷಯ ಕೋಪ ಬರುತ್ತೆ?
0: ಹೌದು ಸರ್, ಈ ಕೋಪ ಅನ್ನೋದು ಈ ಮನುಷ್ಯನಿಗೆ ತಕ್ಷಣ ಯಾವ್ದಾದ್ರು ಒಂದ್ ವಿಚಾರಕ್ಕೆ ಬಂದೇ ಬಿಡುತ್ತೆ ಸರ್. ಅದು ಏನಾಗುತ್ತೆ, ಯಾವಾಗ ಬರುತ್ತೆ ಅಂದ್ರೆ ಯಾವ್ದಾರ ಒಂದ್ ವಿಚಾರ ರಿಪೀಟ್ ಆಗುತ್ತಲ್ಲ ಅವಾಗೇ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಸರ್. ಯಾಕಂದ್ರೆ ಒಂದ್ಸಲ ಹೇಳಿದಾಗ ನಮ್ ತಲೆ ಒಳಗ್ ಫೀಲ್ಡ್ ಆಗಿರುತ್ತೆ, ಅದು ಯಾವ ಟೈಮಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಏನ್ ತರ್ಬೇಕು ಅಂತ ಎಲ್ಲ ಫೀಲ್ಡ್ ಆಗಿರುತ್ತೆ. ಅದೇ ವಿಚಾರನೆ ಮತ್ತೆ ಪದೇ ಪದೇ ಹೇಳ್ತಾನೆ ಹೇಳ್ತಾನೆ ಹೇಳ್ತಾನೆ ಇದ್ದಾಗ ನಮ್ಗೆ ಸ್ವಲ್ಪ ಕೋಪ ಜಾಸ್ತಿ ಆಗ್ಬಿಡುತ್ತೆ ಸರ್. ಆಮೇಲೆ ನೋಡ್ರಿ, ಈಗ ನಮ್ಮ ಗ್ರಾಹಕರು ಬರ್ತಾರೆ, ನಮ್ಮ ಗ್ರಾಹಕ ಪ್ರಭುಗಳು ಬರ್ತಾರೆ, ಒಂದೊಂದ್ಸಲ ಮನೇಲಿ ಬಟ್ಟೆ ಎಣಿಸ್ಕೊಳಕ್ಕೆ ಆಗ್ಲಿಲ್ಲ ಕಣಪ್ಪ, ಒಂದ್ ಸ್ವಲ್ಪ ಎಣಿಸ್ಕೆ ಅಂತಾರೆ. ಆಮೇಲೆ ಅವ್ರ ಎದ್ರಿಗೆ ಒಂದ್ಸಲ ಎಣಿಸ್ಕೊಂಡಾಗ ಯಾಕೋ ಲೆಕ್ಕ ತಪ್ಪಾಯ್ತು ಅಂತ ಕಾಣಿಸ್ತತಿ, ಇನ್ನೊಂದ್ಸಲ ಎಣಿಸ್ಕೊಳಪ್ಪ ಅಂತಾರೆ. ಈ ತರ ಎಲ್ಲ ಆದಾಗ ಒಂದ್ ಸ್ವಲ್ಪ ಎಲ್ಲೋ ಕೋಪ ಬಂದ್ಬಿಡುತ್ತೆ ಸರ್.
1: ಹಾಗೆ
0: ಯಾವ್ದೇ ವಿಚಾರ ಆದ್ರೂ ಪದೇ ಪದೇ ರಿಪೀಟ್ ರಿಪೀಟ್ ಮಾಡ್ತಾರಲ್ಲ ಅವಾಗ ಮನುಷ್ಯನಿಗೆ ಕೋಪ ಜಾಸ್ತಿ ಬಂದ್ಬಿಡುತ್ತೆ ಸರ್.
1: ಹಾಗೆ ಇನ್ನೊಂದು ವಿಷಯ ಕೂಡ ಇದೆ, ಕೋಪ ಬಂದಾಗ ಕಂಟ್ರೋಲ್ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವ್ ಯಾವ ತರ ಕಂಟ್ರೋಲ್ ಮಾಡ್ಕೊತೀರಾ?
0: ಹೌದು ಸರ್, ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಕೋಪ ವಿಕೋಪಕ್ಕೆ ಹೋಗ್ಬಿಡುತ್ತೆ ಸರ್. ಹಾಗಾಗಿ ನಾವು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ನಮ್ ಕೋಪ ತಗೊಂಡೋಗಿ ಇನ್ನೊಬ್ಬರ ಹತ್ರ ಇದ್ ಮಾಡಿದಾಗ ಅವ್ರಿಗೆ ಕೋಪ ಬಂದು ಇನ್ನೊಂದ್ ಏನೋ ವಿಚಾರಗಳು ನಡೆದು ಎಲ್ಲ ಗಲಾಟೆ ಗದ್ದಲಗಳೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಸರ್. ಹಾಗಾಗಿ ನಾನು ಏನ್ ಮಾಡ್ತೇನೆ ಅಂದ್ರೆ ಕೋಪ ಬಂದ್ರೆ ಸ್ವಲ್ಪ ಸುಮ್ಮನಿರ್ತೇನೆ, ನಮ್ಮ ರೇಡಿಯೋದಲ್ಲಿ ಯಾವ್ದಾರು ಕಾರ್ಯಕ್ರಮ ಬರ್ತಾ ಇತ್ತು ಅಂದ್ರೆ ಕೇಳ್ತೇನೆ, ಇಲ್ವಾ ನಾನ್ ಮೊಬೈಲ್ನಾಗ ಯಾವ್ದಾರು ಒಂದು ಹಾಸ್ಯ ಕಾಮಿಡಿ ಒಂದು ಸೀನ್ ಹಾಕೊಂಡು ನೋಡ್ತಾ ಇದ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಹಂಗೆ ಇಳಿದೋಗ್ಬಿಡುತ್ತೆ. ಅವ್ರಲ್ಲಿ ಆ ಒಂದು ಸೀನ್ ನೋಡ್ತಾ ಇದ್ದಾಗ ಆ ಒಂದು ಖುಷಿ ನಗು ಬಂದ್ಬಿಡುತ್ತಲ್ಲ, ಅವಾಗ ನಮ್ ಕೋಪ ಎಲ್ಲಿ ಹೋಯ್ತು ಅಂತ ನಮ್ಗೆ ಗೊತ್ತಾಗಲ್ಲ ಅವಾಗ.
1: ಸೊ ಇದೇ ಈ ರೀತಿ ಕಂಟ್ರೋಲ್ ಮಾಡ್ಕೋತೀರ ಹಾಗಾದ್ರೆ?
0: ಹೌದು ಸರ್, ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ರೆ ಬಿಡ್ರಿ ಸರ್ ಇವತ್ತು.
1: ಚಿಕ್ಕಪ್ಪವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಪದೇ ಪದೇ ಒಂದೇ ವಿಷಯನ ರಿಪೀಟ್ ಮಾಡ್ತಾ ಇದ್ದಾಗ ಕೋಪ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ರು ಅವರಿಗೆ. ಅಂಡ್ ಹಾಗೆ ಅವರು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ರು. ಅಂಡ್ ನಾನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಎಲ್ಲಿಗಾರು ಹೊರಟಿದ್ವಿ ಅಂದಾಗ ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಮಾಡಿದ್ರೆ ಕೋಪ ಬಂದೇ ಬರುತ್ತೆ. ಈ ಥರ ನಿಮ್ಮ ಲೈಫಲ್ಲೂ ಕೂಡ ಯಾವತ್ತಾದರೂ ಆಗಿತ್ತಾ ಆ ರೀತಿ ಕೋಪ ಬಂದಾಗ? ನೀವೇನು ಮಾಡಿದ್ರಿ, ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಕೊಂಡಿದ್ರಿ ಅದ್ರ ಬಗ್ಗೆನೂ ಕೂಡ ಹೇಳಿ. ಆ್ಯಂಡ್ ಹಾಗೆ ಫನ್ನಿಯಾಗಿ ನಾವು ಒಂದಷ್ಟು ಎಕ್ಸಾಂಪಲ್ಸ್ನ ಕೊಡೋದಾದ್ರೆ, ನಿಮ್ಗೆ ಯಾರೋ ವಾಟ್ಸಪ್ಪಲ್ಲಿ ಅನ್ನೋನ್ ಪರ್ಸನ್ನು ಹಾಯ್ ಅಂತ ಹಾಕಿರ್ತಾರೆ, ಏನು ವಿಷಯ ಅಂತಲೇ ಹೇಳಿರಲ್ಲ, ಮುಂದಕ್ಕೆ ಹಾಯ್ ಅನ್ನೋದನ್ನು ಬಿಟ್ಟು ಬೇರೆ ಏನು ಕಾಣಿಸಲ್ಲ ನಿಮಗೆ. ಸೊ ಆ ಟೈಮಲ್ಲಿ ಇವ್ರು ಯಾಕಪ್ಪ ಮೆಸೇಜ್ ಮಾಡಿದ್ರು ಹಾಯ್ ಅಂತ ಹಾಕ್ಬಿಟ್ಟು ಏನು ಹಾಕಿಲ್ಲ ಅಂತ ಹೇಳಲ್ಲ, ಬಿಸಿ ಏನೋ ತಲೆಬಿಸಿ ಆಗುತ್ತೆ. ಸೊ ಅದೇ ಥರನೇ ಮೆಸೇಜ್ ಟೈಪ್ ಮಾಡಿ ಟೈಪಿಂಗ್ ಟೈಪಿಂಗ್ ಅಂತ ಕೂಡ ಬರ್ತಾ ಇರುತ್ತೆ, ಕೊನೆಗೆ ಅದೇನು ಮೆಸೇಜೇ ಬಂದಿರಲ್ಲ, ಕ್ಯಾನ್ಸಲ್ ಮಾಡಿ ಇಟ್ಟಿರ್ತಾರೆ. ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅಬ್ಸರ್ವ್ ಮಾಡಬಹುದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ನಿಮಗೆ ಯಾಕೆ ಕೋಪ ಹೆಚ್ಚಾಗಿ ಬರುತ್ತೆ, ಯಾವ ವಿಷಯಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೇಳಿ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ ನಮಸ್ತೆ ಶ್ರೀಧರ್ ಸರ್.
1: ನಮಸ್ತೆ ಶಿವಶರಣ ಅವರು.
2: ಹಾ ಸರ್, ಆರಾಮಿದ್ದೀರಿ ಸರ್?
1: ಓ ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
2: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್. ಸರ್ ಮಳೆ ಆಯ್ತು ನಮ್ಮ ಕಡೆ.
1: ಓ ಮಳೆ ನಿನ್ನೆ ಭರ್ಜರಿ ಆಯ್ತು. ಇಲ್ಲ ಹೇಳಿದೀವಿ, ಕಳಿಸಿದೀವಿ ರಾತ್ರಿ ರಾತ್ರಿ ಬಸ್ಸಿಗೆ ಹಾಕಗಡೆ ಅಂತ ಹೇಳಿದ್ವಿ, ಬಿಟ್ಟಿರ್ಲಿಲ್ಲಲ್ಲ, ಹಂಗಾಗಿ ಇವತ್ತು ನೈಟ್ ಏನಾದ್ರು ಬರ್ಬೋದು ನಿಮ್ ಕಡೆಗೆ.
2: ಮಳೆ ಇಲ್ಲ ಸರ್, ಇನ್ನೂ ತಲೆ ಸ್ವಲ್ಪ ಆಗ್ತದ ಅಥವಾ ಹೋಗ್ತದ, ಏನು ಬಿತ್ತು ಹಂಚಿನ ಇಲ್ಲ ಸರ್.
1: ಅದೇ ಅದೇ ಅದೇ ಅದೇ, ಅಂತ ಜೋರಾಗಿ ಮಳೆ ಬಂದ್ರೂ ಈಗ ಸ್ವಲ್ಪ ಏನು ಉಪಯೋಗ ಆಗಲ್ಲ ಅಂತ, ಯಾಕಂದ್ರೆ ಬೆಳೆಗಳೆಲ್ಲ ಹಾಕಿ ಒಣಗಿ ಎಲ್ಲ ಹಾಕೋಯಿದೆ
2: ಆಲ್ರೆಡಿ. ಅದೇ ಪ್ರಾಬ್ಲಮ್ ಆಗುತ್ತೆ ಸರ್.
1: ಹೌದು ಹೌದು ಹೌದು. ಓಕೆ ಶಿವಶರಣ ಅವರೇ, ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅಂತ ಕೇಳ್ತಾ ಇದ್ವಿ. ಅದೇ ಅದೇ ಕೋಪದಿಂದ ಹೇಳಿದ್ರಿ, ಆದ್ರೆ ನಿಮಗೆ ಯಾವ ವಿಷಯಕ್ಕೆ ಹೆಚ್ಚಾಗಿ ಕೋಪ ಬರ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಲ್ಲ.
2: ಇದೇ ವಿಷಯ ಸರ್, ಈಗ ಮಳೆ ಆಗ್ತಿದ್ರೆ
1: ಮಳೆ ಆಗ್ತಿದ್ರೆ ಕೋಪನ
2: ರೈತರಿಗೆ? ಅದೇ ಒಂದು ಪ್ರಾಬ್ಲಮ್ ಅಲ್ಲ ಸರ್ ಇವಾಗ.
1: ಹೌದು,
2: ಮಳೆ ಆಗ್ತಿದ್ರೆ ಏನಪ್ಪ, ಮಳೆ ರಾಜ ನಮ್ ಮೇಲೆ ಮುಗಿದಲ್ಲ, ಹಿಂಗ್ಯಾಕ್ ಮಾಡ್ತಾನಪ್ಪ ಮನುಷ್ಯ ನೋಡ್ರಿ ಏನಾಗುದಿ ಮನುಷ್ಯ ಯಾಕೆ ಅಂದ್ರೆ ಅದ್ರ ಮೇಲೆ ಹಿಟ್ಟು ಹಾಕಿ ಹೆಂಡ್ರಿಗೆ ಬೈತು, ಮಕ್ಕಳಿಗೆ ಬೈತು, ಈ ತಾಪಾಗಿ ಬೈಕೋ ತಗೊಂಡ್ರು.
1: ಅದೇ ಅದೇ ಅದೇ ಅದೇ,
2: ಯಾಕಂದ್ರೆ ರೈತನ ಪ್ರಾಬ್ಲಮ್ ಅದೇ ಸರ್ ಇವಾಗ ಪ್ರತಿಯೊಂದಕ್ಕೂ. ಯಾಕಂದ್ರೆ ಪ್ರಪಂಚ ಇತ್ತಂದ್ರೆ ಸರ್ ಪ್ರತಿಯೊಂದು ಮಾತಿಗೆ ಯಾಕೆ ಯಾವ್ದೋ ಒಂದ್ ಸಣ್ಣ ಚಿಕ್ಕ ಪುಟ್ಟಾಗ ಇದ್ದಕ್ಕೂ ಒಂದೊಂದು ಕೋಪ ಬರುತ್ತೆ ಸರ್. ಏ ಒಂದ್ ನೀರ್ ಕೊಡ ಅಂತ ಹೇಳ್ತೀವಿ ನಮ್ಮ ಮನೆಯವ್ರಿಗೆ, ಅವ್ರು ಕೊಡಂಗಿಲ್ಲ, ಅವಾಗ
1: ಕೋಪ ಬರುತ್ತೆ.
2: ಊಟ ಕೊಡಂದಾಗ ಅವ್ರು ಕೊಡಲ್ಲ, ನೀವು ಮಾಡ್ಕೊಂಡ ಏನು ಕೆಲಸ ಮಾಡಕ್ಕೆ, ಅವಾಗೂ ಕೋಪ ಬರುತ್ತೆ. ಕೋಪ ಪ್ರಪಂಚ ಅಂದ್ರೆ ಸರ್ ಪ್ರತಿಯೊಂದಕ್ಕೂ ಕೋಪ ಬರುತ್ತೆ, ಯಾಕಂದ್ರೆ ಶಾಂತಿನೂ ಇರುತ್ತೆ.
1: ಇಲ್ಲ ಇಲ್ಲ, ಕೋಪನೇ ಜಾಸ್ತಿ, ಅದನ್ನ ಶಾಂತಿ ಮಾಡ್ಕೊಳ್ಳೋದು ಹೆಂಗೆ ಅಂತ ನಮ್ಗೆ ಗೊತ್ತಿರುತ್ತೆ. ಅದೇ ತರ ನಿಮಗೆ ಯಾವ ರೀತಿ ಕಂಟ್ರೋಲ್ ಮಾಡ್ಕೋತೀರಾ ಅಂತ ಹೇಳ್ಬೇಕು. ಇವಾಗ
2: ಕಂಟ್ರೋಲ್ ಏನಿಲ್ಲ ಸರ್, ಅದನ್ನ ನೋಡ್ರಿ, ನಾವು ನಾವು ಸಿಟ್ಟು ಬರೋದ ಶಾಂತಿಯಿಂದ ಸಿಟ್ಟಿ ಬಂದಿರ್ತೀವಿ ಸರ್, ಸುಮ್ಮ ಅದು. ಆದ್ರೆ ಕೋಪ ಮಾಡ್ಕೊಳಕ್ ಹೋಗ್ಲೇಬಾರ್ದು ಅದನ್ನ, ಯಾಕೆ ಸಿಟ್ಟು ಬರೋ ಸ್ವಾಭಾವಿಕ. ಆದ್ರೆ ಅದು ನಮಗ ತಡ್ಕೊಳ್ಳೋ ಶಕ್ತಿ ಇರ್ಬೇಕು ಅದ್ರಲ್ಲಿ. ಅದಕ್ಕೆ ಹೇಳ್ತಾರ, ಕರಿಯದೆ ಬರುವುದು ಕೋಪ ಅತ್ತ, ಬರಿಯದೆ ಓದುದು ಕಣ್ಣತ್ತ, ಬರಿಗಾಲಿಂದ ತಿರುಗಾಡುವುದು ಮನಸ್ಸತ್ತ. ಅದ್ರ ಸಲುವಾಗಿ ಯಾವುದೇ ಇದ್ರೂ ಸಹಿತ ಕೋಪ ನಾವು ತಡ್ಕೋಬೇಕು, ಶಾಂತತೆ ಕಾಪಾಡ್ಕೊಂಡಿವಪ್ಪ ಅಂತ ಕೇಳಿದ್ರೆ ಮನುಷ್ಯನಲ್ಲಿ ಎಲ್ಲಾನು ಶಾಂತತೆ ಇರ್ಬೇಕು ಸರ್. ಏನೇ ಇರ್ಲಿ ಬರ್ತೈತಿ, ಕೋಪ ಬರುದು ಹೋಗುದು ಇರ್ತು, ಶಾಂತತೆ ಹೆಚ್ಚು ಕಾಪಾಡ್ಬೇಕು ನಾವು. ಯಾರು ಮಾತು ಕೇಳಿಲ್ಲ, ಹೊರಗೆ ಹೋಗಿ ಬಿಡ್ಬೇಕು, ದೂರ ಹೋಗಿ ಮಾಡ್ಬೇಕು. ಯಾವ್ದಾರ ಒಂದು ಕಸ ತಕ್ಕೋತಾಗಲಿ, ಏನೋ ಒಂದು ಬಾಳಿ ಗಿಡದಾಗ ಬಂಜಾಳದಾಗಲಿ, ಕುತ್ಬಿಡುದು ಈಗ ಮರ್ತು ಬಿಡ್ತೀವಿ ನಾವು. ಆಮೇಲೆ ಅವ್ರ ಕೆರೆಯಾಗ ಬರ್ತಾರ ಬಾ ಊಟಕ್ಕೆ ಬಾ, ಅವಾಗ ಚಿತ್ರ ಚಿತ್ರ ತಿನ್ಬಾ ಬರ್ತಾರ ಅವ್ರು ಸಿಟ್ಟು ಬಂದ.
1: ಓಕೆ, ಅಟ್ ಎಂಡ್ ನೀವು ಹೇಳ್ತಿರೋದು ಏನಂತಂದ್ರೆ, ಈಗ ಕೋಪ ಬಂದಾಗ ಬೇರೆ ಯಾವ್ದಾದ್ರು ಕೆಲಸಗಳನ್ನ ನೋಡ್ಕೋಬಿಟ್ರೆ ಅವಾಗ ಕೋಪ ಕಡಿಮೆ ಆಗ್ಬಿಡುತ್ತೆ ಅಂತ.
2: ಲೈಟ್ ಬಂದ್ರೆ ನೀರ್ ಹಸರಕ್ ಹೋಗುದು.
1: ಬರ್ಸ್ಕೋಬಹುದು, ಕಂಟ್ರೋಲ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಿವಶರಣ್ ಅವರು.
2: ಧನ್ಯವಾದಗಳು.
1: ಶಿವಶರಣ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ, ಕೋಪ ಎಲ್ಲಾ ವಿಷಯಕ್ಕೂ ಬರುತ್ತೆ, ಕೋಪನ ಕಂಟ್ರೋಲ್ ಮಾಡ್ಕೋಬೇಕು, ಶಾಂತಿಯುತವಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾ ಇದ್ರು. ಅದರಲ್ಲೂ ಕೂಡ ಕೋಪ ಬರ್ತಾ ಇರುತ್ತೆ, ಆವಾಗ ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಕೋತೀರಾ, ಆ ಎಕ್ಸ್ಟ್ರೀಮ್ ಆಗಿರುವಂತಹ ಕೋಪನ ಯಾವ ರೀತಿ ತಣ್ಣಗೆ ಮಾಡ್ತೀರಾ, ಅದ್ರ ಬಗ್ಗೆ ಕೂಡ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳ್ಬೋದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686029609 ಈ ಸಂಖ್ಯೆಗೆ ಕರೆ ಮಾಡಿ, ನನ್ನ ಜೊತೆಯಲ್ಲಿ ಮಾತಾಡ್ತಾ ನಿಮ್ಮ ಕೋಪನ ಯಾವ ರೀತಿ ತಂಪು ಮಾಡ್ಕೊಳ್ತೀರಾ ಅದ್ರ ಬಗ್ಗೆ ಮಾತಾಡಿ. ಸೊ ಈ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ 94.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ಕಾಫಿ ವಿತಾರ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಾವು ಹೇಳ್ತಾ ಇರುವಂತಹ ಈ ಒಂದು ವಿಷಯದ ಬಗ್ಗೆ ಮಾತಾಡಬಹುದು. ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರ ನೋಡಿ, ಈ ಕೋಪ ಅನ್ನೋದು ಯಾವ್ಯಾವ ಟೈಮಲ್ಲಿ ಹೇಗೆಲ್ಲ ಬರುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಗಂಡ್ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲಿ ಕೋಪ ಜಾಸ್ತಿ ಬರುತ್ತೆ ಅಂತಂದ್ರೆ, ಕೆಲವೊಂದ್ಸರಿ ಮನೇಲಿ ಏನೋ ಕೇಳಿದಾಗ ಬರುತ್ತೆ, ಅದನ್ನ ಬಿಟ್ಟರೆ ಟ್ರಾಫಿಕ್ ಅಲ್ಲಿ ನಿಂತಾಗ ಬರುತ್ತಲ್ಲ ಕೋಪ, ಅದನ್ನ ಏನೋ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಗ್ನಲ್ ಗ್ರೀನ್ ಆದ ಕೂಡಲೇ ಯಾರಾದರೂ ಮುಂದಿರೋನು ಹೋಗ್ಲಿಲ್ಲ ಅಂತಂದ್ರೆ ಹೆವಿ ಕೋಪ ಬರುತ್ತೆ. ಹಾಗೆ ಇಂಡಿಕೇಟರ್ ಯಾವ ಕಡೆಗೆ ಹಾಕೊಂಡು ಗಾಡಿ ಇನ್ನೊಂದು ಕಡೆಗೆ ಯಾವಾಗ ತಿರ್ಗಿಸಿದಾಗ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಈ ಥರ ನಿಮಗೂ ಕೂಡ ಯಾವ್ದಾದ್ರು ಇನ್ಸಿಡೆಂಟ್ಗಳಲ್ಲಿ ಕೋಪ ಬರುತ್ತೆ ಅಂತಂದ್ರೆ ಯಾವ ವಿಷಯಕ್ಕೆ ಹೆಚ್ಚಾಗಿ ನೀವು ಕೋಪ ಮಾಡ್ಕೋತೀರ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ದಾ. ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
8: ಹಲೋ,
1: ನಮಸ್ತೆ.
8: ನಮಸ್ತೆ
1: ರಶ್ಮಿ ಅವರು.
8: ಖಂಡಿತವಾಗ್ಲೂ.
1: ಹೇಗಿದ್ದೀರ ರಶ್ಮಿ ಅವರೇ?
8: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ಓ, ನಾವು ಸೂಪರ್ ಆಗಿದ್ದೀವಿ. ಹೇಗಿದೆ ನಿಮ್ಮ ಕಡೆ, ಮಳೆ ಏನಾದ್ರು ಆಯ್ತಾ?
8: ಭಯಂಕರವಾದ ಮೋಡ ರೆಡಿ ಆಗಿದೆ ಸುರಿಲಿಕ್ಕೆ.
1: ಓ ಹೌದಾ? ಮಳೆ ಹಂಗಾರೆ ಬಿಸಿ ಬಿಸಿ ಸ್ನಾಕ್ಸ್ ಏನಾದ್ರು ರೆಡಿ ಆಯ್ತಾ? ಆಗಿದೆಯಾ?
8: ಹೀರೆಕಾಯಿ ಬಜ್ಜಿ.
1: ಹೀರೆಕಾಯಿ ಬಜ್ಜಿ, ವಾ, ನೀವು ನೋಡಿ ಅಲ್ಲಿಂದ ಹೀರೆಕಾಯಿ ಬಜ್ಜಿ ಹೇಳ್ಬಿಟ್ಟು ನಮಗೆ ಬಾಯಲ್ಲಿ ನೀರು ಬರ್ಸ್ತಿರಲ್ಲ. ಬರೋಣ ಬರೋಣ. ಓಕೆ ರಶ್ಮಿ ಅವ್ರೆ, ಸೊ ನಿಮ್ ಕಡೆಗಂತೂ ವೆದರ್ ಕೂಲ್ ಆಗಿದೆ. ಸೊ ಹಾಗೆ ಇವತ್ತು ಆ ಕೂಲ್ ಆಗಿರೋ ವೆದರ್ ನಲ್ಲಿ ನಾವೊಂದು ಹಾಟ್ ಆಗಿರುವಂತಹ ಟಾಪಿಕ್ ನ ತಗೊಂಡಿದ್ವಿ. ನಿಮ್ಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅನ್ನೋದನ್ನ ಕೇಳ್ತಾ ಇದ್ವಿ.
8: ನೋಡಿ, ಕೂಲ್ ಆಗಿರೋ ವೆದರ್ ಎಂತ ಟಾಪಿಕ್ ತಗೊಂಡ್ಬಂದಿದ್ದೀರಾ ನೀವು?
1: ಅದು ನಿನ್ನೆ ಕೂಲ್ ಆಗಿದ್ವಿ ನಾವು ಇಲ್ಲೆಲ್ಲ ಶಿವಮೊಗ್ಗದಲ್ಲಿ. ಸೊ ಹಂಗಾಗಿ ಯಾರಿಗೆಲ್ಲ ಈ ತರ ಕೋಪ ಬರಬಹುದು ಅಂತ ಕೇಳ್ತಾ ಇದ್ವಿ. ಹೇಳಿ, ನಿಮ್ಗೆ ಯಾವ ವಿಷಯ ಕೋಪ ಬರುತ್ತೆ?
8: ಆಕ್ಚುಲಿ ನೋಡಿ, ಕೋಪ ಅನ್ನೋದು ನಾವು ಬೇರೆಯವರಿಂದ ನಮಗೆ ನಾವೇ ತಗೊಳ್ಳುವಂತ ಪನಿಷ್ಮೆಂಟ್.
1: ಹೌದು,
8: ಯಾಕಂದ್ರೆ ನಾವು ನೋಡಿ ಯಾರದ ಮೇಲೆ ನಮಗೆ ನಾವೇ ಪನಿಷ್ ಮಾಡ್ಕೊಳ್ತಿರ್ತೀವಿ, ಹೆಸರಿಟ್ ಆಗ್ತಿರುತ್ತೆ, ಅದು ಅವ್ರಿಗೇನೋ ಆಗ್ತಿರಲ್ಲ ನಮಗೆ ಆಗ್ತಿರತ್ತಿಲ್ಲ. ಕೋಪ ನಾವು ಆಕ್ಚುಲಿ, ಹೌದು, ಮನುಷ್ಯ ಸಹಜ ಗುಣ ಈ ಕೋಪ. ನೀವು ಅರಿಷಡ್ ವರ್ಗದಲ್ಲಿ ಅದೆಲ್ಲ ಕೂಡ ಬರುತ್ತೆ ಕೋಪ. ನೋಡಿ, ನಾನು ಸಹಜವಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ ಅಂದ್ರೆ, ಹೇಳಿದ ಮಾತು ಕೇಳಿದ್ದಾಗ ಮಕ್ಕಳು, ಆಮೇಲೆ ಏನಾದ್ರು ಮಾಡದಿದ್ದಾಗ ಸ್ವಲ್ಪ ಹೇಳು, ದೊಡ್ಡವ್ರಿಗೆ ತಿಳಿಸಿದ ತಕ್ಷಣ ಅವ್ರಿಗೆ ಕೋಪ ಬರುತ್ತೆ. ಮತ್ತೆ ಈಗ ನಾವೇನಾದ್ರು ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ, ಗೈಡ್ ಮಾಡ್ತಾ ಇದ್ದಾಗ ಕೋಪ ಬಂದ್ಬಿಡುತ್ತೆ. ಟ್ರಾಫಿಕ್ ಅದು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ಹುಚ್ಚೆ ಹಿಡ್ದು ಹೋಗ್ಬಿಡುತ್ತೆ, ಬೇರೆ ಮಾಡ್ಬಿಡುತ್ತೆ. ಯಾಕಾದ್ರೂ ಬಂದ್ವಪ್ಪ ಗಾಡಿಲಿ ಅನ್ನೋಷ್ಟು ಕೋಪ ಬರುತ್ತೆ. ನಡ್ಕೊಂಡೇ
1: ಹೋಗ್ಬಿಡ್ತಿರ್ತಾರಲ್ಲ,
8: ಜಾಮ್ ಆಗತ್ತಲ್ಲ, ಅದು ಕೋಪ ಬರುತ್ತೆ. ಬಟ್ ಆದ್ರೆ ಕೋಪದಿಂದ ನಮಗೆ ತುಂಬಾ
1: ತೊಂದರೆ, ಕೋಪ ತೀರ್ಸಕ್ ಆಗಲ್ಲ.
8: ಹೌದು, ಯಾರ್ಮೆಲ್ಲ ತೀರ್ಸಕ್ಕೂ ಆಗಲ್ಲ. ಹಾಗಾಗಿ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು, ಕಷ್ಟ ಮಾಡ್ಕೊಳ್ಳಬೇಕು.
1: ಅದೇ ಇವತ್ತಿನ ಇನ್ನೊಂದು ಕ್ವೆಶ್ಚನ್, ಹೆಂಗ್ ಕಂಟ್ರೋಲ್ ಮಾಡ್ಕೋತೀರಾ ಅದನ್ನ?
8: ನೋಡಿ, ಕೋಪ ಬಂದಾಗ ಮತ್ತೊಂದೇನು ಅಂದ್ರೆ, ಇಬ್ರು ಜಗಳಾಡ್ತೀವಿ ಅಂದ್ರೆ ಒಬ್ರು ಸೈಲೆಂಟ್ ಆದ್ರೂ ಅಲ್ಲಿ ಸ್ಟಾಪ್ ಆಗುತ್ತೆ.
1: ಹೌದು,
8: ಯಾವಾಗ ನಾವು ರಿಟರ್ನ್ ರಿಟರ್ನ್ ರಿಟರ್ನ್ ಆನ್ಸರ್ಸ್ ಆಗ್ಲಿ ಬಿಹೇವಿಯರ್ ಆತರ ರೈಸ್ ಆಗ್ತಾ ಹೋದಾಗ ಜಗಳ ಜಾಸ್ತಿ ಆಗುತ್ತೆ. ನಾನ್ ಕೆಲಸ ಯಾರೇನೋ ಮಾಡ್ತಾರೆ, ತುಂಬಾ ಕೋಪ ಬರುತ್ತೆ, ನಾನು ಸೈಲೆಂಟ್ ಆಗ್ಬಿಡ್ತೀನಿ, ಏನಕ್ ಮಾತಾಡಲ್ಲ.
1: ನೀವೇ ಸೈಲೆಂಟ್
8: ಅಲ್ಲ, ರಿಯಾಕ್ಷನ್ ಮಾಡಕ್ ಸ್ಟಾಪ್ ಮಾಡಿದಾಗ ಕಡೆ ಅಲ್ಲಿ ಅವರು ಸ್ಟಾಪ್ ಮಾಡ್ತಾರೆ. ಈ ರಿಯಾಕ್ಷನ್ ಸ್ಟಾರ್ಟ್ ಆದ್ರೆ ಆ ಕಡೆ ರಿಯಾಕ್ಷನ್ ಆಗ್ತಾರೆ. ಸೊ ಕೋಪದ ಕೈಗೆ ಬುದ್ಧಿ ಕೊಟ್ರೆ ತುಂಬಾ ಅನಾಹುತಗಳು. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಕೋಪ
1: ನಿಮ್ಮನೇಲಿ ಯಾರು ಕೋಪ ಮಾಡ್ಕೊಳ್ಳ ಜಾಸ್ತಿ?
8: ನಾನೇ ತುಂಬಾ ಕೋಪ
1: ಮಾಡ್ತೀನಿ. ನೋಡಿ, ಅದಕ್ಕೆ ಬಹಳ ಡೀಟೇಲ್ ಆಗಿ ಹೇಳ್ತಾ ಇದ್ದೀರಾ. ಓಕೆ, ಅಲ್ಲ ಯೂಶುವಲ್ ಆಗಿ ಮನೇಲಿ ಹೆಣ್ಮಕ್ಳೆ ಪದ ಪಟ ಪಟ ಪಟ ಮಾತಾಡ್ತಿರ್ತೀರ, ಬೈತಾ ಇರ್ತೀರ, ಹೇಳ್ತಾ ಇರ್ತೀರ, ಆಗದು
8: ಕೋಪ ಬರುತ್ತೆ. ಹೇಳದಕ್ಕೆ ರಿಯಾಕ್ಷನ್ ಕೇಳಲ್ಲ,
1: ಒಟ್ಟಲ್ಲಿ ರಿಯಾಕ್ಷನ್ ಆಗಬೇಕು ನಿಮ್ಗೆ. ಕಂಟ್ರೋಲ್ ಮಾಡ್ಕೊಳ್ಳೋದಾದ್ರೆ ಸುಮ್ನೆ ಆಗ್ಬಿಟ್ರೆ ಕಂಟ್ರೋಲ್ ಆಗುತ್ತೆ ಅಂತ ನೀವು ಹೇಳೋದು.
8: ಮೊದ್ಲು ಹತ್ರ ಮಾಡ್ತೀವಿ ನೋಡಿ, ಹೋಗ್ತಾ ಹೋಗ್ತಾ ಹೋಗ್ತಾ ಆಗುತ್ತೆ. ಹೌದು, ವಿಷಯ ದೊಡ್ಡದ್ ಮಾಡಬಾರ್ದು, ಶಾಂತವಾಗಿದ್ದಷ್ಟು ಒಳ್ಳೇದು. ನಾವು ಸೈಲೆಂಟ್ ಆಗ್ಬಿಟ್ರೆ ಎಷ್ಟು ಅನಾಹುತಗಳು ಆಗಂದ್ರೆ ಏನೂ ಆಗಲ್ಲ, ಅವ್ರು ಸುಮ್ಮನೆ ಆಗ್ಬಿಡ್ತಾರೆ, ಸರಿ ಬಿಡು ಅವ್ರು ಏನು ಮಾತಾಡ್ತಿಲ್ಲ ಅಂತ. ಅವ್ರಿಬ್ರು ಅಲ್ಲಿ ಶಾಂತವಾದ ವಾತಾವರಣ ನಿರ್ಮಾಣ ಆಗತ್ತೆ. ಓಕೆ ಸರ್, ಅಷ್ಟೇ, ಅಲ್ಲಿ ಕ್ಲಿಯರ್ ಆಗತ್ತೆ. ಯಾವಾಗ ನಾವಿಬ್ರು ಗತ್ತಿ ಗುರಾಣಿ ಇಟ್ಕೊಂಡು ಗಲಾಟೆ ಮಾಡೋ ಗಲಾಟೆನೇ ಇರಲ್ಲ.
1: ಓಕೆ ಓಕೆ, ಸೂಪರ್ ಸೂಪರ್ ಮಾತಾಡಿದ್ರಿ, ಥ್ಯಾಂಕ್ ಯು ರಶ್ಮಿ ಅವರೇ. ಧನ್ಯವಾದಗಳು. ರಶ್ಮಿ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೋಪ ಬರೋದ್ರ ಬಗ್ಗೆ. ಅಂಡ್ ಅವರಿಗೆ ಜಾಸ್ತಿ ಕೋಪ ಬರೋದು ಅಂತ ಹೇಳ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಮನೇಲಿ ಯಾರಿಗೆ ಕೋಪ ಜಾಸ್ತಿ ಬರುತ್ತೆ, ಮತ್ತೆ ಕೋಪ ಮಾಡ್ಕೊಂಡಾಗ ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡ್ತೀರ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಏನೋ ಕಾಲ್ ಆಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
9: ಹಲೋ, ನಮಸ್ಕಾರ ಸರ್.
1: ನಮಸ್ತೆ ನವಾಜ್ ಅವರು. ನೀವು ಹೇಗಿದ್ರ ಸರ್?
9: ನಾವ್ ಎಲ್ಲ ಆರಾಮಾಗಿದ್ದೀವಿ ಸರ್. ಕಾರ್ಯಕ್ರಮ ಚಲೋ ಮುಳಿ ಬರಕಂತೀರಿ, ಒಳ್ಳೆ ಟಾಪಿಕ್ ತಂದಿರ ಸರ್. ಕಾರ್ಯಕ್ರಮ ಕೇಳಕತ್ತೇನ್ರಿ.
1: ಹೇಳಿ ಸರ್, ಮತ್ತೆ ನಿಮಗೆ ಯಾವ ವಿಷಯ ಕೋಪ ಬರುದು ಜಾಸ್ತಿ?
9: ನಮಗ್ ಜಾಸ್ತಿ ಕೋಪ ಬರ್ಬೇಕಂದ್ರೆ ಯಾರ ಶಿಟ್ ನಮಗ್ ಬರ್ಬೇಕಾದ್ರಿ ಕೋಪ, ಒಟ್ ಸುಳ್ಳು ಹೇಳಿದ್ರೆ ಕೋಪ ಬಾಳ ಬರ್ತದೆ ಸರ್. ನಮ್ಗೆ ಯಾರ ಏನಾರ ಸುಳ್ಳು ಹೇಳಿ ಯಾವಾದ್ರೆ ತಪ್ಪು ಮಾಡಿದ್ರಪ್ಪ ಅಂತಂದ್ರ ಅದ್ ಕೋಪ ನಮಗ್ ಜಾಸ್ತಿ ರೀ. ಅದಕ್ಕ ಕೋಪ ಜಾಸ್ತಿ ಬಂದ್ರೆ ಒಂದ್ ನಾಲ್ಕ ಬೇಗಳ ಬೈದು ಅವ್ರಿಗೆ ಒದರಾಡಿ ಮುಂದಕ್ಕೆಲ್ಲ ಹೋಗಿ ಕಿಶನ್ ಆರಾಮನಾಗಿ ರೇಡಿಯೋ ಕೇಳ್ಕೊತ ಕೂತ್ ಬಿಡ್ತೇವ್ರಿ ಸರ್. ಹಾ, ಕರೆ ಮಾಡೋದು ರೇಡಿಯೋ ಕೇಳೋದು ಅಲವಾಗಿ ಶಾಂತ ಆಗ್ತದ್ರಿ ಮನ್ಸ.
1: ಮೈಂಡ್ ಡೈವರ್ಟ್ ಆಗುತ್ತೆ ಕೋಪದಿಂದ. ಈ ತರ ಕಂಟ್ರೋಲ್ ಮಾಡ್ತೀರ ನೀವು?
9: ಹೆಂಗ್ ಕಂಟ್ರೋಲ್ ಮಾಡ್ತೇವ್ರಿ ಸರ್. ಯಾಕಪ್ಪ ಅಂದ್ರೆ ಮತ್ತೆ ಅಲ್ಲೇ ಹಂಗೆ ಕೂತ್ರ ಒಂದ್ ಎರಡು ಬೇಯದ್ರಿ ಅವ್ರಿಗೆ. ಒದರಾಡಿ ಹೋಗಿ ಕೆಶಿಂದ ಕಾರ್ಯಕ್ರಮ ಕೇಳ್ಕೊತ ಕರೆ ಮಾಡ್ಕೊತ ಕೂತ್ ಬಿಡುದ್ರಿ ಸರ್. ಹಿಂಗಾಗಿ ಕೋಪ ತಣ್ಣಗ್ ಮಾಡ್ಕೊಂಡು ಕುಂಡಿರ್ತೇವ್ರಿ ಸರ್.
1: ಓಕೆ, ಸೂಪರ್ ಸೂಪರ್ ಮಾತಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ನವಾಜ್ ಸರ್.
9: ಧನ್ಯವಾದ, ನಮಸ್ತೆ.
1: ನಮಸ್ತೆ. ನವಾಜ್ ಅವ್ರು ಕರೆ ಮಾಡಿದ್ರು ಬಿಜಾಪುರಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಕೋಪ ಅನ್ನೋದು ಒಂದೊಂದು ವಿಷಯಗಳಿಗೆ ಬರಲ್ಲ, ಆಕ್ಚುಲ್ ಆಗಿ ಸಿಕ್ಕಾಪಟ್ಟೆ ವಿಚಾರಗಳನ್ನ ನಾವು ಇಲ್ಲಿ ಗಮನಿಸ್ಬೋದು. ಮನೆಯಲ್ಲಿ ಇದ್ದೀರಾ ಅಂತಂದ್ರೆ ಮಕ್ಳ ಕೈಲಿ ಒಂಥರ ಒಂದ್ಸರಿ ರಿಮೋಟ್ ಇತ್ತು ಅಂದ್ರೆ ಅವರು ಏನೋ ಕಾರ್ಟೂನು ಅಥವಾ ಯಾವ್ದೋ ಸಾಂಗ್ಗಳನ್ನ ಹಾಕೊಂಡು ಕೂತಿರ್ತಾರೆ. ಇನ್ನ ಹೆಣ್ಮಕ್ಳು ಅವರ ತಾಯಂದ್ರಿಗೆಲ್ಲ ಧಾರಾವಾಹಿ ಬರೋ ಟೈಮ್ ಆಗಿರುತ್ತೆ, ಈ ರಿಮೋಟಿಗೂ ಕೂಡ ಕಿತ್ತಾಡೋದು ಇದ್ದೇ ಇರುತ್ತೆ, ಆಗ ಕೂಡ ಕೋಪ ಬರುತ್ತೆ, ಕೆಲವೊಂದ್ಸರಿ ಪೆಟ್ಗಳು ಕೂಡ ಬೀಳುತ್ತೆ. ಅಂಡ್ ಊಟ ಕೂತಾಗ 10 ನಿಮಿಷ ಊಟ ಮಾಡಿ ಎದ್ದೇಳೋದು ಬಿಟ್ಕೊಂಡು ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಂಡಾಗ ಈ ಥರದ್ದೆಲ್ಲ ಮಾಡಿದಾಗ ಮನೇಲಿ ಯೂಶ್ವಲಾಗಿ ಸಿಟ್ಟು ಬರ್ತಾ ಇರುತ್ತೆ. ಮತ್ತು ಫ್ರೆಂಡ್ಸ್ ಮೇಲೆ ಕೂಡ ಯಾವ ಕೋಪ ಬರುತ್ತೆ ಅಂತಂದರೆ ಯಾವಾಗಲೂ ಏನಾದರೂ ಲೇಟ್ ಮಾಡಿದಾಗ ಅಥವಾ ನಾನು ಬರ್ತೀನಿ ಅಂತ ಹೇಳಿ ಬರದೇ ಇರೋದ ಇದ್ದಾಗ. ಸೊ ಈ ಥರ ಎಲ್ಲ ಮಾಡಿದಾಗ ಫ್ರೆಂಡ್ಶಿಪ್ಪಲ್ಲಿ ಕೋಪಗಳು ಬರ್ತಾ ಇರುತ್ತೆ. ನಿಮಗೆ ಯಾವ ವಿಷಯಗಳಿಗೆ ಕೋಪ ಬರುತ್ತೆ, ಮತ್ತು ನೀವು ಹೆಚ್ಚಾಗಿ ಕೋಪ ಮಾಡ್ಕೊಳ್ಳುವಂತಹ ವಿಚಾರ ಯಾವುದು ಅನ್ನೋದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಹಾಸ್ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ಹೇಳ್ಬೋದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686962729 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ ಪ್ರೇಮ ಅವರು.
1: ಹೌದು ಸರ್.
0: ಹೇಗಿದ್ದೀರ ಪ್ರೇಮ ಅವರ?
1: ಇವತ್ತಿನ
0: ಕಾರ್ಯಕ್ರಮದಲ್ಲಿ ಕೋಪ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ, ನಿಮ್ಗೆ ಯಾವ ವಿಷಯಕ್ಕೆ ಸಿಟ್ ಬರೋ ಜಾಸ್ತಿ?
1: ಸರ್, ಕೋಪಗಳೇನ್ ಸಣ್ಣ ಸಣ್ಣ ವಿಚಾರಕ್ಕೂ ಒಂದೊಂದ್ಸಲ ಬಂದ್ಬಿಡ್ತವೆ ಸರ್. ಬೆಳಿಗ್ಗೆ ಒಂದೊಂದ್ಸಲ ಎದ್ದಾಗ್ಲೇ ಏನು ಕಾಫಿ ಸಕ್ಕರೆ ಕಡಿಮೆ ಐತೆ ಅಂತ ಅಂದ್ರೆ ಸಾಕು, ನಮಗೆ ಕೋಪ ಬಂದಿರುತ್ತೆ. ನಾವು ಎದ್ದು ಇಷ್ಟು ಕಾಫಿ ಮಾಡ್ಕೊಟ್ಟಿರ್ತೀವಿ, ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಅಂತ. ಇಂಥ ಸಣ್ಣ ಸಣ್ಣಕ್ಕೆ ನಾವು ಕೋಪ ಮಾಡ್ಕಂಡ್ಮೇಲೆ ಏನಂತೀವಿ, ಅಯ್ಯೋ ಇದು ಸಣ್ಣ ವಿಚಾರ, ಇಷ್ಟಕ್ಕೆ ಯಾಕೆ ನಮ್ಗೆ ಕೋಪ ಬಂತು, ಸಮಾಧಾನ ಹೇಳ್ಬೋದಿತ್ತಲ್ಲ ಅಂತ ಎರಡನ್ನು ನಾವೇ ಯೋಚನೆ ಮಾಡ್ತೀವಿ ಸರ್. ಕೋಪನು ನಮ್ಗೆ ಬರುತ್ತೆ ಚಿಕ್ಕಪುಟ್ಟದಕ್ಕೆ, ಮತ್ತೆ ಅದಕ್ಕೆ ಮತ್ತೆ ಯೋಚನೆ ಮಾಡ್ತೀವಿ ನಾವು, ಇಷ್ಟು ಇಷ್ಟಕ್ಕೆಲ್ಲ ನಾವು ಕೋಪ ಮಾಡ್ಕೆ ಅರ್ಥ ಇತ್ತ, ಈ ಮಾತಿಗೆ ನಾವು ಇಷ್ಟು ಜೋರು ಮಾತಾಡ್ಬೇಕಿತ್ತ ಅಂತ ಆಲೋಚನೆ ಮಾಡ್ತೀವಿ ಸರ್. ಮನೆ ಎಲ್ಲ ಒರೆಸಿರ್ತೀವಿ, ಅಲ್ಲಿ ಯಾರೋ ಹೊರಗಡೆಯಿಂದ ಬಂದ್ಬಿಡ್ತಾರೆ, ಅಲ್ಲಿ ಗಲೀಜಾಗುತ್ತೆ, ಯಾಕೆ ಬೈ ಮನೆಯೆಲ್ಲ ಆರಕ್ ಬಿಡಲ್ಲ ಅಷ್ಟು ಬೇಗ ಬರ್ತೀರಿ ಅಂದ್ರೆ, ಸಣ್ಣ ಪುಟ್ಟ ಈ ತರ ನಮ್ಗೆ ಕೋಪಗಳು ಬರ್ತಿರ್ತವೆ ಸರ್. ಮಕ್ಳು ಹೇಳಿದ ಮಾತು ಕೇಳಲ್ಲ, ಒಂದೊಂದ್ಸರಿ ಗಲಾಟೆ ಮಾಡ್ತಾರೆ. ಆಗ ಏನಾಗುತ್ತೆ ಅಂದ್ರೆ, ನಾವು ಸಣ್ಣ ಸಣ್ಣದ ಕೋಪ ಮಾಡ್ಕೊಂಬಾರ್ದು ಅಂತ ನಮ್ಗೆ ನಾವು ಬುದ್ಧಿ ಹೇಳಿರ್ತೀವಿ ಸರ್ ಒಂದ್ಸಲ, ಆದ್ರೆ ಒಂದೊಂದ್ಸಲ ನಮ್ಮನ್ ಮೀರಿ ಅದು ಒಂದ್ಸಲ ಕೋಪ ಬಂದ್ಬಿಟ್ಟಿರುತ್ತೆ ಸರ್. ಯಾಕೆಂದ್ರೆ ಅದ್ರಲ್ಲಿ ಹುರುಳೆ ಇರಲ್ಲ, ಕೋಪ ಅಂದ್ರೆ ಅದು ಮಾಡ್ಕೊಳ್ಳಂತ ವಿಚಾರ ಇಲ್ಲ, ಸಮಾಧಾನದಿಂದ ಮಾತಾಡಿದ್ರು ಅದನ್ನ ನಡೆದೋಗಿರುತ್ತೆ. ಆದ್ರೂ ನಾವು ತಪ್ಪಿ ಕಂಟ್ರೋಲ್ ತಪ್ಪಿ ನಾವು ಒಂದು ಕೋಪ ಮಾಡ್ಕೊಳ್ಳೋದನ್ನ ಬಿಡ್ಬೇಕಾಗತ್ತೆ ಸರ್. ಸಣ್ಣ ಪುಟ್ಟ ವಿಚಾರಕ್ಕೆ ನಮ್ಗೂ ಅದು ಅರಿವು ಇರುತ್ತೆ, ಆಗ ಆ ತಕ್ಷಣಕ್ಕೆ ಗೊತ್ತಾಗದೆ ನಮ್ಗೂ ಗೊತ್ತಾಗದೆ ಒಂದ್ಸಲ ಕೈಜಾರಿ ಬಂದ್ಬಿಡುತ್ತೆ ಸರ್.
0: ಸೊ ಹಾಗಾದ್ರೆ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ
1: ಅಂದ್ರೆ, ಆ ಟೈಮ್ ಅಲ್ಲಿ ಹೇಳಿದಾಗ ಒಂದ್ ಏನಾದ್ರು ಒಂದು ಉತ್ತರ ಕೊಟ್ಬಿಟ್ರೆ ಅಲ್ಲಿಗೆ ನಮ್ ಎದುರುಗಡೆ ಇದ್ದರೂ ಸಮಾಧಾನವಾಗ್ಬಿಡ್ತಾರೆ. ಆಯ್ತಾ ಬಿಡಿ, ನಾಳೆ ಸರಿ ಮಾಡ್ತೀನಿ, ಎಲ್ಲೋ ಮಿಸ್ ಆಗಿ ಇದಾಯ್ತು ಅಂತ ನಾವ್ ಹೇಳ್ಬಹುದು, ಅದು ಸಮಾಧಾನದಿಂದನೇ ಆಗುತ್ತೆ. ನಿಮ್ ದಿನ ಇದೆ ಅಲ್ವಾ, ಈ ಒಂದಿನ ಸುಮ್ನೆ ನೆಮ್ಮದಿಯಿಂದ ಕುಡಿಯಲ್ಲ ಈ ತರ ಎಲ್ಲ, ನಾವು ಒಂದ್ ಸ್ವಲ್ಪ ಮುಖ ಗಂಟೆಗೆ ಜೋರ್ ಮಾಡಿದಾಗ ಕೋಪ ಬರುತ್ತೆ. ಆಗ ಆಯ್ತು ಸರಿ ಮಾಡ್ತೀವಿ, ಸಮಾಧಾನ ಹೇಳ್ಬೋದು ಸರ್. ಕೆಲವು ವಿಚಾರ ತುಂಬಾ ಸಿಂಪಲ್ ಆಗಿರುತ್ತೆ, ಅದನ್ನೇ ನಾವು ದೊಡ್ಡದಾಗಿ ತಗೊಂಡು ಸ್ವಲ್ಪ ಇದ್ ಮಾಡ್ತೀವಿ. ಈಗ ಈಗ ಹೇಳಿದ ಕಾರ್ ಇವತ್ತು ಕೋಪದ ವಿಚಾರ ಬಂದಿದ್ದ ಕಾರಣ ನಾವಿನ್ ಸಮಾಧಾನವಾಗಿ ಇರ್ಬೇಕಾಗುತ್ತೆ.
0: ಓಕೆ ಓಕೆ, ಸೂಪರ್ ಮಾತಾಡಿದ್ರಿ, ಥ್ಯಾಂಕ್ ಯು ಪ್ರೇಮ ಅವರ.
1: ಧನ್ಯವಾದ ಸರ್.
0: ಓಕೆ, ಪ್ರೇಮ ಅವರು ಕರೆ ಮಾಡಿದ್ರು, ಹಾಸನಿಂದ ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ನೋಡಿ, ಕೋಪ ಅನ್ನೋದು ಚಿಕ್ಕಪುಟ್ಟ ಎಲ್ಲ ವಿಷಯಗಳಿಗೂ ಕೂಡ ಬರ್ತಾ ಇರುತ್ತೆ ಅನ್ನೋರ ಬಗ್ಗೆ ಹೇಳ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅನ್ನೋರ ಬಗ್ಗೆ ಹೇಳಿ. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಯಾರಿದು?
2: ಶುಭ ಸಂಜೆ.
0: ಶುಭ ಸಂಜೆ, ಯಾರಿದು?
2: ಸರ್, ತುಮಕೂರಿಂದ ಫಸ್ಟ್ ಟೈಮ್ ಕಾಲ್ ಮಾಡಿರೋದು, ದಾಕ್ಷಾಯಿಣಿ ಅಂತ.
0: ದಾಕ್ಷಾಯಿಣಿ ಅವರು, ಹೇಗಿದ್ದೀರಾ ದಾಕ್ಷಾಯಿಣಿ ಅವರೇ?
2: ಸೂಪರ್ ಸರ್, ನೀವು?
0: ಓ, ನಾವು ಸೂಪರ್ ಆಗಿದೀವಿ.
2: ತುಂಬಾ ಖುಷಿ ಆಗ್ತಿದೆ ಸರ್, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ನಾನು 2 ದಿನಗಳಿಂದ ರೇಡಿಯೋ ಕೇಳ್ತಾ ಇರೋದು ಅಷ್ಟೇನೆ. ಫ್ರೆಂಡ್ಸ್ ಹೇಳಿದ್ರು ಹಿಂಗ್ ಕೇಳ್ತೀನಿ, ಒಂಥರ ಏನೋ ಒಂಥರ ಸಮಾಧಾನ, ನೀನು ಡೌನ್ಲೋಡ್ ಮಾಡ್ಕೊಂಡ್ ಕೇಳು ಅಂತ ಹೇಳಿದ್ರು. ಸೊ ಹಂಗಾಗಿ 2 ದಿನಗಳಿಂದ ಕೇಳ್ತಾ ಇದೀನಿ. ಏನೋ ಒಂದ್ ಸಮಾಧಾನ ಸರ್, ಬೆಳಗ್ಗೆಯಿಂದ ಟೈಮ್ ಸಿಕ್ಕಿದ್ರೆ ಸಾಕು ಇದನ್ನ ಆನ್ ಮಾಡ್ಕೊಳ್ಳೋದು ಕೇಳೋದು. ಏನೋ ಒಂಥರ, ನಾನು 15 ವರ್ಷದ ಹಿಂದಕ್ಕೆ ಹೋಗ್ಬಿಟ್ಟಿದೀನಿ. ನಮ್ ತಂದೆಯವರು ಬೆಳಗ್ಗೆನೆ ಅವಾಗ ರೇಡಿಯೋ ಆನ್ ಮಾಡ್ಬಿಡೋರು ಎದ್ದ ತಕ್ಷಣನೆ. ಒಂದ್ ಸೆಕೆಂಡ್, ಅದೇ ನೆನಪಾಗೋಯ್ತು.
0: ಸೂಪರ್ ಸೂಪರ್, ಕೇಳ್ತಾ ಇರಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇರತ್ತೆ, ಎಂಜಾಯ್ ಮಾಡ್ತಾ ಇರಿ. ಓಕೆ, ಹಾಗೆ ದಕ್ಷಿಣ ಇವ್ರ, ಈಗ ಫಸ್ಟ್ ಟೈಮ್ ಕಾಲ್ ಮಾಡಿದ್ರ, ಫಸ್ಟ್ ಟೈಮಿಗೆ ಟಾಪಿಕ್ ಬೇರೆ ಬೇರೆ ತರ ಇದೆ. ಸೊ ಇವತ್ತು ಏನಂತ ಅಂದ್ರೆ, ಕೋಪ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹಾ ಸರ್, ಕೇಳ್ತಾ ಇದ್ದೆ ನಾನು.
0: ಹಾ,
2: ಕಾರ್ಯಕ್ರಮ ಕೇಳ್ತಾ ಇದ್ದೆ. ಅಯ್ಯೋ ಸರ್, ಕೋಪ ಎಲ್ಲಾ ವಿಷಯಕ್ಕೆ ಬರುತ್ತೆ ಸರ್, ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೂ ಕಂಟ್ರೋಲ್ ಆಗಲ್ಲ. ಬೆಳಗ್ಗೆ ಎದ್ದಾಗಿಂದ ಯಾವ್ದಾದ್ರು ಒಂದ್ ಪುಟ್ಟ ವಿಷಯಕ್ಕಾದ್ರೂ ಕೋಪ ಬಂದೇ ಇರುತ್ತೆ.
0: ಓಕೆ, ನಿಮಗೆ ಹೆಚ್ಚಾಗಿ ಯಾವ ವಿಷಯ ಕೋಪ ಬರೋದು?
2: ಅದೇ ಮಕ್ಳು ವಾಪಸ್ ಏನಾದ್ರು ಮಾತಾಡಿದಾಗ, ಕೇಳಿದ ಮಾತ್ ಕೇಳ್ದಿದ್ದಾಗ, ತುಂಬಾ ಏನಾದ್ರು ಫೋನ್ ಹಿಡ್ಕೊಂಡ್ ಕುತ್ಕೊಂಡಾಗ ಜಾಸ್ತಿ ಕೋಪ ಬರುತ್ತೆ. ಅವಾಗ ಏನೋ ಸಿಟ್ಟಿಗೇನಾದ್ರೂ ಬೈದ್ ಬಿಡೋದು, ಮತ್ತೆ ಅಯ್ಯೋ ಮಕ್ಳನ್ ಬೈದ್ನಲ್ಲ ಅಂತ ಆಮೇಲೆ
0: ಪಶ್ಚಾತ್ತಾಪ
2: ಪಡೋದು ಹಂಗ್ ಮಾಡ್ತೀನಿ ಸರ್.
0: ಸೊ ಅವಾಗ ಯಾವ ತರ ಕಂಟ್ರೋಲ್ ಮಾಡ್ಕೋತೀರಾ ನೀವು?
2: ಒಂದ್ ಸೆಕೆಂಡ್ ಬೈದ್ ಬಿಟ್ಟು ಮತ್ತೆ ಸುಮ್ನೆ ಆಗ್ತೀನಿ, ಒಂದ್ ಸೆಕೆಂಡ್
0: ಬಿಟ್ರೆ ಕಂಪ್ಲೀಟ್ ಆಗೋದಲ್ಲ.
2: ಹೊರಗ ಹಾಕ್ಬಿಟ್ಟಿರ್ತೀನಿ, ಆಮೇಲೆ ಹಂಗೆಲ್ಲ ಮಾಡ್ಬಾರ್ದು. ಮತ್ತ ಅವ್ರ ಸ್ಕೂಲ್ ಹೊರಟೋದ್ಮೇಲೆ ಅಯ್ಯೋ ನಾನು ಒಂದ್ ಸೆಕೆಂಡ್ ಸಮಾಧಾನವಾಗಿರ್ಬೇಕಿತ್ತು ಅಂತ
0: ಅನ್ಸ್ಬಿಡುತ್ತೆ. ಸೊ ತುಮಕೂರು ಕಡೆ ಎಲ್ಲ ಮಳೆ ಆಯ್ತಾ?
2: ಹಾ ಸರ್, ನಿನ್ನೆ ತುಂಬಾ ಮಳೆ ಸರ್, ನೈಟ್ ಎಲ್ಲ ಮಳೆ.
0: ಹೌದಾ? ಓಕೆ ಓಕೆ, ನಿಮ್ ಕಡೆಗೂ ವೆದರ್ ಕೂಲ್ ಆಗಿದೆ ಹಾಗಾದ್ರೆ.
2: ಹೌದು ಸರ್, ಇಲ್ಲ ಇವಾಗ ಸ್ವಲ್ಪ ಬಿಸಿಲಿದೆ. ನೆನ್ನೆ ಅಂತ ತುಂಬಾ ಮಳೆ.
0: ಓಕೆ,
2: ಶಿವಮೊಗ್ಗ ಕಡೆ ಮಳೆ ಇದೆಯಾ?
0: ನಮ್ ಕಡೆಗೂ ಮಳೆ ಬಂತು ಮೇಡಮ್, ನಿನ್ನೆ ಬಾರಿ ಜೋರಿತ್ತು ಮಳೆ.
2: ಎಲ್ಲಾ ಕಡೆ ಸ್ವಲ್ಪ ಮಳೆ ರಾಯ ತಂಪು ಮಾಡಿದ್ದಾರೆ.
0: ಹೌದೌದೌದು. ಓಕೆ ದಕ್ಷಿಣಿ ಅವರೇ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು, ಇದೇ ರೀತಿ ಕರೆ ಮಾಡ್ತಾ ಇರಿ.
2: ತುಂಬಾ ಖುಷಿ ಆಯ್ತು ಸರ್.
0: ಓಕೆ ಓಕೆ, ಬೆಳಿಗ್ಗೆ ಕೂಡ 10 ಗಂಟೆಗೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ.
2: ಓಕೆ
0: ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ದಾಕ್ಷಾಣಿ ಅವರು ಕರೆ ಮಾಡಿದ್ರು, ಫಸ್ಟ್ ಟೈಮ್ ಕರೆ ಮಾಡಿದ್ದೆ ಅಂತ ಹೇಳ್ತಾ ಇದ್ರು, ತುಮಕೂರಿನಿಂದ ಕರೆ ಮಾಡಿದ್ರು. ಸೊ ಹಾಗೆ ಖುಷಿ ಪಡ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾವೆಲ್ಲ ವಿಷಯಗಳಿಗೆ ಕೋಪ ಮಾಡ್ಕೋತೀರಾ ಅದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ. ಹಾಗೆ ನಿಮಗೋಸ್ಕರ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ಜಿ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, IMA ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ October 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
10: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
9: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
10: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
11: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸತ್ತೆ.

0: ಓಕೆ, ತಾಜ್ ಮಹಲ್ ಸಿನಿಮಾದಿಂದ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ನಿಮಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅದನ್ನು ಕೂಡ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬಹುದು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ.
0: ನಮಸ್ತೆ
1: ಸರ್, ವಿದ್ಯಾನಗರ ವಿಶ್ವಾಸ್ ಅವರು ಮಾತಾಡ್ತಾರೆ.
0: ವಿಶ್ವಾಸ್ ಅವರು ಹೇಗಿದ್ದೀರಾ
1: ಸರ್? ಸೂಪರ್ ಆಗಿ ಸರ್, ನೀವು ಚೆನ್ನಾಗಿರೋ ಸರ್?
0: ಓ, ನಾವು ಸೂಪರ್ ಆಗಿದ್ದೀವಿ
1: ಸರ್.
0: ಕಾಫಿ ಆಯ್ತಾ ವಿಶ್ವಾಸರೇ?
1: ಇಲ್ಲ ಸರ್, ಮಾಡ್ಬೇಕು ಸರ್ ಈಗ.
0: ಹಾಂ, ಓಕೆ. ಸೊ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ನಿಮಗೆ
1: ಸರ್? ಕೋಪ ಬಂದ್ರೆ ಹೆಂಗೆ?
0: ಹಾಂ, ಯಾವ ವಿಷಯಕ್ಕೆ ಕೋಪ ಬರುತ್ತೆ ನಿಮ್ಗೆ ಜಾಸ್ತಿ
1: ಸರ್? ನನ್ ಮೇಲೆ ಕೋಪ ಬರೋದೇ ನೀನ್ ಆಗಾಡ್ಬಿಟ್ರೆ ಸರ್, ಪೇಪರ್ ಓದ್ಬೇಕಾದ್ರೆ ಕಾಟ ಕೊಡ್ತಾರೆ ಸರ್. ಊಟ ಮಾಡ್ಕೊಂಡು ಒಳ್ಳೆ ಅಡಿಗೆ ಮಾಡ್ತಾರೆ, ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾತಾಡಕ್ ಇಷ್ಟ ಪಡೋಲ್ಲ. ನನ್ ಮಗಳು ಕಾಲ್ ಎಳ್ದು ಊಟ ಮಾತಾಡ್ಸಕ್ ಬರ್ತಾಳೆ, ಅವಾಗ ಸಿಟ್ಟು ಬರತ್ತೆ ಸರ್. ಸಿಲ್ಲಿ ಸಿಲ್ಲಿ ವಿಷಯಕ್ಕೆ ಕೋಪ ಬರುತ್ತೆ. ನಾನು ಅವಾಗ ನನ್ನ ಸ್ವಲ್ಪ ನಾನು ಏನೋ ಒಂದ್ ಮಾತಿದ್ದೀಲ್ಲ ಸರ್, ಗೆದ್ದು ಸೋಲಕ್ಕಿಂತ ಸೋತ್ ಗೆಲ್ಬೇಕಲ್ಲ ಸರ್. ಅವಾಗ ನಾನೇ ಸ್ವಲ್ಪ ಕಂಟ್ರೋಲ್ ತಗೊಂಡು ನಿಮ್ ಸಮಾನ ತಿಳಿಯಲಿ ಇದ್ ಮಾಡ್ತೀನಿ ಸರ್. ನನಗೇನೋ ದೊಡ್ಡವ್ರ ಏನಾದ್ರು ಜಗಳಕ್ಕೆ ಬಂದೇನಾಯ್ತಂದ್ರೆ ನಾನು ಅವ್ರ ಬಗ್ಗೆ ಪ್ರತಿರೋಧ ವ್ಯಕ್ತಪಡಿಸ್ಕೋಲ್ಲ. ಯಾಕಂದ್ರೆ ಸರ್, ನಾನು ಮನ್ವಂತರ ಸೀರಿಯಲ್ ಟಿ ಎನ್ ಸೀತಾರಾಮ್ ಅವ್ರ ಜೊತೆ ಒಂದ್ಸರಿ ಬೆಂಗಳೂರು ಸಂವಾದ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಿಗೆ ಮಾತಿ ಮಾತು ಬಂದಾಗ ಸಿಕ್ ಮಾಡ್ಕೊಂಡ್ರೆ ನೀನು 10, 9, 8, 7, 6, 5, 4, 3, 2 ಅಂತ ಅಂತ ಮನ್ಸು ಹೇಳ್ಕಪ್ಪ. ಅವಾಗ ಎದುರುಗಡೆ ವ್ಯಕ್ತಿ ಕಳ್ಕೊಂಡ್ ನೀನು ಮಾತಿ ಮಾತು ಬಂದ್ರೆ ಅಂತ ಅಂತ ಅಂದಿದ್ರು. ಅದು ನಾನು ರಿವರ್ಸ್ ಮಾತು ಮನ್ಸಲ್ಲಿ ಮಾಡ್ಕೊಂತೀನಿ. ಇಲ್ಲಾಂದ್ರೆ ಇದ್ ಬರ್ತಲ್ಲ ಸರ್, ZX, WU, V ಅಂತ ಅದನ್ನ ಉಲ್ಟಾ ಹೇಳ್ಕೊಂತೀನಿ ಸರ್. ಅವಾಗ ಈ ಎದುರುಗಡೆ ವ್ಯಕ್ತಿನ ನಾನು ಏನು ಅನ್ನಕ್ಕೋಲ್ಲ. ಯಾಕಂದ್ರೆ ಸರ್, ವ್ಯಕ್ತಿ ಮಾತು ಅಂದ್ಬಿಟ್ರೆ ಕಳ್ಕೊಂತೀವಿ ಸರ್, ಆದ್ರೆ ಮತ್ತೆ ಅವ್ರು ವಾಪಸ್ ಬಂದ್ ನಮ್ಮ ಹತ್ರ ಮಿಂಗಲ್ ಆಗಲ್ಲ. ಹಾಗಾಗಿ ಎದುರುಗಡೆ ಇದ್ದವ್ರ ವ್ಯಕ್ತಿನ ಕಳ್ಕೊಂಬಾರ ಸರ್. ನಮ್ಮ ಎಕ್ಸ್ಟ್ರಾ ಟ್ರಸ್ಟ್ ನಮ್ಮಲ್ಲಿ ಕಂಟ್ರೋಲ್ ಮಾಡ್ಕೊಂಡು ನಮ್ಮನ್ನ ನಾವು ತೋಟಿ ತಗೊಂಡ್ ಬಾರಿ ಒಳ್ಳೆ ಸರ್. ಒಂದ್ ಮಾತಿಲ್ಲ ಸರ್, ಮಾತಾಡ್ರು ಹೋಯ್ತು, ಮುತ್ತೋದ್ರು ಹೋಯ್ತು, ನಾವು ಮಾತಾಡ್ಕೊಂಬೇಕಾದ್ರೆ ಅಳ್ದು ತೂಗು ಮಾತಾಡ್ಬೇಕು ಸರ್. ಹಾಗಾಗಿ ಸಿಟ್ಟ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಎಷ್ಟು ಇಟ್ಕೊಂಡು ಅಷ್ಟು ಒಳ್ಳೇದು ಸರ್. ಹಾಗಾಗಿ ಸರ್, ನಾನು ಅವರಿಂದ ಬಾರಿ ಅಕ್ಷರ ಕತ್ತೆ ಮತ್ತೆ ಹೊಸದವ್ರದ್ದು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ಮುಂದಿನ ಅಧ್ಯಾಯ ಅಂತ ಅದೊಂದು ನಿಮ್ ಕಡ್ಜಿ ಮೂಲಕ ಕೇಳ್ತೀನಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿದ್ದಾರೆ ಶ್ರೀ ಎನ್ ಸೀತಾರಾಮ್ ಅವರು. ಹಾಗಾಗಿ ಅವರಿಂದ ಕೋಪ ಬಂದಾಗ ಹೆಂಗ್ ಇದ್ ಮಾಡ್ಬೇಕು, ಶಮನಗೊಳಿಸ್ಬೇಕು ಅಂದ್ರೆ ಒಂದ್ 2-3 ವರ್ಷ ಚೆನ್ನಾಗಿ ನನ್ನ ಹತ್ರ ಸಂವಾದ ಮಾಡ್ತಾರೆ ಸಿಕ್ಕಾಗ. ಹಾಗಾಗಿ ಸರ್, ನೀವು ಒಳ್ಳೆ ಟಾಪಿಕ್ ತಂದಿರಾ, ನನಗೆ ತುಂಬಾ ಖುಷಿ ಆಯ್ತು. ವ್ಯಕ್ತಪಡಿಸ ಸರ್, ಮಾತಾಡ್ತೀವಿ ಸರ್, ಯಾವತ್ತು ಹೈ ಪಿಚ್ ಅಲ್ಲಿ ಹೋಗ್ಬೇಕು ಸರ್ ಮಾತಾಡ್ಬೇಕು. ಮೃದುವಾಗಿ ಎದುರುಗಡೆ ಇದ್ರನ್ನ ವಿಶ್ವಾಸ ತಗೊಂಡು ಮಾತಾಡೋದಿಲ್ಲ ಸರ್, ಅದಕ್ಕಿಂತ ಖುಷಿ ಯಾವ್ದಿಲ್ಲ ಸರ್. ಯಾಕಂದ್ರೆ ಸರ್, ಮಾತಲ್ಲಿ ಹೈ ಪಿಚ್ ಹೋಗ್ಬಿಟ್ರೆ ಸರ್, ಅವ್ರ ಮಕ್ಕದಲ್ಲಿ ಅವ್ರು ವ್ಯಗ್ರಹಾರ ಆಗ್ಬಿಡ್ತಾರೆ ಸರ್. ನಿಧಾನಕ್ಕೆ ಅವ್ರು ಅಥವಾ ಮಾತಾಡ್ತಾ ಅಳದು ತೂಗ್ ಮಾತಾಡಿದ್ರೆ ಅವ್ರನ್ನ ಅವರು ಯಾವ ದೃಷ್ಟಿಕೋನ ಮಾತಾಡ್ತಾರೆ, ಅಳ್ದು ತೂಗ್ ಮಾತಾಡ್ತಾ ಅವ್ರ ವಿಶ್ವಾಸ ತಗೊಂತೀವಲ್ಲ ಸರ್, ಅದಕ್ಕಿಂತ ಇನ್ನೇನಿಲ್ಲ ಸರ್ ಅಲ್ವಾ ಸರ್. ಬಿಟ್ಬಿಟ್ಟು ಅವ್ರು ಮಾತಾಡ್ಬಿಟ್ರೆ ನಾವ್ ಇದ್ ಮಾಡ್ತೇವೆ ಅಂದ್ರೆ ಅವ್ರು ಮಾತಾಡ್ ನಾವ್ ಮಾತಾಡಿದ್ರೆ ಅದಕ್ಕೇನು ಬೆಲೆ ಇರಲ್ಲ ಸರ್. ನಾವು ನೋಡ್ಬಿಟ್ಟು ಅಲ್ಲಿ ಯಾರು ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ಸುಮ್ನೆ ನಾಟ ನಡೆಯಲ್ಲ ಅಂದ್ಬಿಟ್ಟು ವಾಪಸ್ ಬಂದ್ರು ಬಾರಿ ಹೇಳೋದು. ಅವ್ರಿಗೆ ಪ್ರತಿ ನಾವ್ ಮಾತಾಡಕ್ ಹೋದ್ರೆ ಅಲ್ಲಿ ಮಾತು ಜಾಸ್ತಿಯಾಗಿ ಬೇರೆ ಕಡೆ ಹೋಗುತ್ತೆ ಹೊರತು ಕಂಟ್ರೋಲ್ ಸಿಗಲ್ಲ ಸರ್. ನನ್ ಮಾತಾಡ್ ಕೇಳ್ತಾರೆ ಅಂದ್ರೆ ಅವ್ ಮಾತಾಡ್ಬೇಕು ಸರ್ ಅಷ್ಟೇ.
0: ಓಕೆ ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
1: ಧನ್ಯವಾದಗಳು.
0: ವಿಶ್ವಾಸ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ. ಕೆಲವೊಂದ್ಸರಿ ಏನಾಗುತ್ತೆ ನಮ್ಮ ಲೈಫಲ್ಲಿ, ಡೈಲಿ ಲೈಫಲ್ಲೇ ಆಗಿರ್ಬೋದು, ಕೆಲವೊಂದ್ಸರಿ ಹಸಿವು ಜಾಸ್ತಿ ಆದಾಗಲೂ ಕೂಡ ಕೋಪ ಬರೋದುಂಟು. ನೀವು ಅಬ್ಸರ್ವ್ ಮಾಡಿ, ಯಾರಾದರೂ ಹೊರಗಡೆ ಬೆಳಗ್ಗೆಯಿಂದ ತಿಂಡಿ ತಿನ್ನೋಕ್ಕಾಗಿರಲ್ಲ ಅಥವಾ ಊಟ ಮಾಡೋಕ್ಕಾಗಿರಲ್ಲ, ಸೊ ಅವ್ರನ್ನ ಒಂದು ಸ್ವಲ್ಪ ಹತ್ತಿರದಲ್ಲಿ ಹೋಗಿ ಏನೋ ಒಂದು ಸ್ವಲ್ಪ ಚೇಷ್ಟೆ ಮಾಡಿ ಎಷ್ಟು ಕೋಪ ಬರುತ್ತೆ. ಸೊ ಇದು ಕೂಡ ನಮ್ಮ ಬಾಡಿನಲ್ಲಿ ಆಗುವಂತಹ ಚೇಂಜಸ್ಸಿಂದ ಈ ರೀತಿ ಕೋಪ ಕೂಡ ಬರುತ್ತೆ. ಹಾಗೆ ಸೊ ನಾವು ಡೈಲಿ ಲೈಫಲ್ಲಿ ಯಾರಾದರೂ ಈ ರೀತಿ ಏನಾದರೂ ಚೇಡಿಸಿದಾಗ ಅಥವಾ ಚೇಷ್ಟೆ ಮಾಡಿದಾಗ ಕೂಡ ಕೋಪಗಳು ಬರ್ತಾ ಇರುತ್ತೆ. ಈವನ್ ನಾನು ಆಗಲೇ ಹೇಳಿದಾಗೆ ಟ್ರಾಫಿಕಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಮಕ್ಕಳು ಹೇಳಿದ್ದನ್ನು ಕೇಳದೇ ಇದ್ದಾಗ ಈ ಥರ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಬರ್ತಾನೆ ಇರುತ್ತೆ. ನಿಮಗೆ ಯಾವ ರೀತಿ ಕೋಪ ಬರುತ್ತೆ, ಯಾವ ವಿಷಯಗಳಿಗೆ ಕೋಪ ಬರುತ್ತೆ ಅದ್ರ ಬಗ್ಗೆ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಹಾಗೆ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ ಅಂತ ಅನ್ಕೊಳ್ಳಿ ಬಸ್ಗಳಲ್ಲಿ ಎಲ್ಲ, ಸೊ ಯಾರಿಗೋ ಒಂದು ಕಾಲ್ ಬರುತ್ತೆ, ಆ ರಿಂಗ್ ಟೋನೇ ಹೆವಿಯಾಗಿ ಕೇಳಿಸ್ತಾ ಇರುತ್ತೆ ಜೋರಾಗಿ. ಆ ರಿಂಗ್ ಟೋನು ಯಾವಾಗ ಕಟ್ ಮಾಡ್ತಾರೆ ಅಂತ ಕಾಯ್ದಾ ಇರ್ತೀವಿ, ಅಷ್ಟೊತ್ತಿಗೆ ಕಾಲ್ ರಿಸೀವ್ ಮಾಡಿಬಿಟ್ಟು ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಆವಾಗ ಎಷ್ಟು ಕೋಪ ಬರುತ್ತೆ. ಆ್ಯಂಡ್ ನಾನು ಕೂಡ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಈ ರೀತಿ ಒಂದೊಂದ್ಸರಿ ಆಗ್ತಾ ಇರುತ್ತೆ. ಹಾಗಾದರೆ ಕೋಪ ಬಂದಾಗ ಏನು ಮಾಡೋದು, ಸ್ವಲ್ಪ ನಾವೇ ಸೈಲೆಂಟಾಗಿ ಕುತ್ಕೋಬಿಟ್ರೆ ಆ ಕಡೆ ಗಮನ ಕೊಡದೇ ಇದ್ರೆ ಆಗೋಯ್ತು. ಆ್ಯಂಡ್ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ ಹಲೋ, ನಮಸ್ತೆ ಸರ್, ಹೇಗಿದ್ದೀರಾ? ಓಕೆ, ಸೊ ಮಂಡ್ಯ ಕಡೆ ಮಳೆ ಏನಾದ್ರು ಬಂತಾ ಸರ್?
2: ವಾಯ್ಸ್ ಡಬಲ್ ಬರ್ತಾ ಇದೆ ಸರ್, ವಾಯ್ಸ್
0: ಏಕೋ ಕೇಳ್ತಿದ್ಯಾ?
2: ಯಾಕೆ ವಾಯ್ಸ್ ಡಬಲ್ ವಾಯ್ಸ್ ಬರ್ತಾ ಇದೆ, ಏನು ಕೇಳಿಸ್ತಾ ಇಲ್ಲ ನನಗೆ ಬೇರೆ.
0: ಹೌದಾ, ಹಾಗಾದ್ರೆ ಮತ್ತೆ ಒಂದ್ಸರಿ ಟ್ರೈ ಮಾಡಿ ಸರ್, ಕಾಲ್ ಟ್ರೈ ಮಾಡಿ
2: ಮತ್ತೆ ಮಾಡ್ತೀನಿ ಸರ್.
0: ಹಾಗೆ, ಓಕೆ ಓಕೆ ಓಕೆ. ಸೊ ಏನೋ ನೆಟ್ವರ್ಕ್ ಇಶ್ಯೂ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಕೋಪ ಯಾಕೆಲ್ಲ ಬರುತ್ತೆ ಮತ್ತೆ ನೀವು ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋತೀರ ಅನ್ನೋದ್ರ ಬಗ್ಗೆ ಕೂಡ ಹೇಳಿ. ಸೊ ಹಾಗೆ ಬನ್ನಿ.
2: ನಮಸ್ಕಾರ ಸರ್.
0: ಹಾ ನಮಸ್ತೆ.
2: ಏನ ಡಬಲ್ ವಾಯ್ಸ್ ಬರ್ತಾಯ್ತು ಸರ್, ಏನಂತ ಗೊತ್ತಾಗ?
0: ಹಾ ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಆಗಿರುತ್ತೆ.
2: ಸೊ
0: ಕೆಂಡೇಗೌಡ ಸರ್ ಹೇಗಿದ್ದೀರಾ?
2: ಸರ್ ಆರಾಮಿದ್ದೀನಿ ಸರ್, ತಾವೆಲ್ಲ ಚೆನ್ನಾಗಿದ್ದೀರಾ?
0: ನಾವು ಆರಾಮಾಗಿದ್ದೀವಿ. ಮಂಡ್ಯ ಕಡೆ ಮಳೆ ಆಯ್ತಾ
2: ಸರ್? ಸ್ವಲ್ಪ ಸರ್, ಅಂತ ಜೋರಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ ಸರ್.
0: ನಿನ್ನೆ
2: ಅರ್ಲಿ ಮಾರ್ನಿಂಗ್, ಇವತ್ತು ಅರ್ಲಿ ಮಾರ್ನಿಂಗ್ ಸ್ಟಾಪ್ ಬಂತು ಮತ್ತೆ ಬರ್ಲಿಲ್ಲ. ಭೂಮಿ ತಂಪಾಗಿದೆ ಸರ್, ಸ್ವಲ್ಪ ಪರವಾಗಿಲ್ಲ.
0: ಸರ್ ಹಾಗೆ
2: ಸಾಯಂಕಾಲದ ವಂದನೆಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಹಾಗೆ ಇವತ್ತಿನ ಟಾಪಿಕ್ ಏನಂತಂದ್ರೆ ಕೋಪದ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಗೆ ಯಾವ ವಿಷಯ ಕೋಪ ಬರುತ್ತೆ ಅಂತ ಕೇಳ್ತಾ ಇದ್ವಿ.
2: ಕೇಳ್ತಾ ಇದ್ ಸರ್, ಎಂತ ಕೆಟ್ಟ ಕೋಪ ಬರುತ್ತೆ ಅಂದ್ರೆ ಸರ್, ಸಸಿಗಳನ್ನ ಇಟ್ಟಿರ್ತೀವ, ಹೊಸ ಹೊಸ ಸಸಿಗಳು ಹಾಕ್ತಿರ್ತೀವ, ಸ್ಟೆಪ್ ಬೈ ಸ್ಟೆಪ್ ಅಡಿಕೆ ತೆಂಗು ಕಾಫಿ ಏಲಕ್ಕಿ ಎಲ್ಲ ಎಲ್ಲ ಇಲ್ಲಿ ಮಳೆ ಇಲ್ದೇನೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಖಾಲಿ ಜಾಗ ಬಿಟ್ಬಿಟ್ಟಿದ್ದಾರೆ ಸರ್. ಎಲ್ಲ ಹಸು ಕರು ದನ ಏನ್ ಮೇಕೆ ಕುರಿ ಎಲ್ಲ ಇಟ್ಕೊಂಡ್ಬಂದು ಮೇಯಿಸ್ಬಿಡ್ತಾರೆ ಸರ್. ಹಾಗಾಗಿ ಅಂತ ಕೆಟ್ಟ ಕೋಪ ಬರುತ್ತೆ ಅಂದ್ರೆ ಸರ್, ಅಂತ ಕೋಪ ಬರಲ್ಲ ಸರ್. ನಾವೊಂದು 400-500 kilometers ಇಂದ ತರಿಸಿ ಅದನ್ನ ಇಟ್ಟು ಅದಕ್ಕೆ ನೀರು ಊದಿ ಅದನ್ನ ಪೋಷಣೆ ಮಾಡಿ ಕ್ಷಣಾರ್ಧದಲ್ಲಿ ಮೇಯ್ಕೊಂಡು ಹೋಗ್ಬಿಡ್ತವೆ ಸರ್. ಆಗ ಅವ್ರಿಗೆ ಬೈತೀವಿ ನೋಡಿ, ಅವಾಗ ನನ್ಗೆ ಕೆಟ್ಟ ಕೋಪ ಬರುತ್ತೆ ಸರ್ ಆ ಸಮಯದಲ್ಲಿ ಸರ್.
0: ಕಂಟ್ರೋಲ್ ಮಾಡೋದಾದ್ರೆ ಹೇಗೆ ಕಂಟ್ರೋಲ್ ಮಾಡ್ತೀರಾ?
2: ತಕ್ಷಣ ಜಾಗ ಖಾಲಿ ಮಾಡುದು ಸರ್, ಅಲ್ಲಿ ನಿಂತ್ಕೊಂಡ್ರೆ ಇನ್ನೂ ಕೋಪ ಜಾಸ್ತಿ ಬರ್ತದೆ. ಬಿಟ್ಬಿಟ್ಟು ಪಕ್ಕದ ನಮ್ಮ ತೋಟಕ್ಕೆ ಹೋಗ್ಬಿಡೋದು, ಇನ್ನೊಂದು ತೋಟಕ್ಕೆ ಹೋಗ್ಬಿಡೋದು, ಬೈದ್ಬಿಟ್ಟು ಅವ್ರಿಗೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅದೊಂದೇ ಕೋಪ, ಜಾಸ್ತಿ ಕೋಪ ನನ್ಗೆ ಸರ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಓಕೆ, ಕೆಂಡೇಗೌಡ ಸರ್ ಕರೆ ಮಾಡಿದ್ರು ಮಂಡ್ಯದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಅವರು ತೋಟದಲ್ಲೆಲ್ಲ ಇದ್ದಾಗ ಈ ರೀತಿ ಏನಾದ್ರು ಚಿಕ್ಕಪುಟ್ಟ ವ್ಯತ್ಯಾಸಗಳಾದ ಕೋಪ ಬರುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ, ನಿಮಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ, ಸೊ ನೀವು ಕೋಪ ಬಂದಾಗ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಈಗ ಕೋಪ ಅನ್ನೋದು ತುಂಬಾ ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅದೇ ಥರ ಕೆಲವೊಬ್ಬರಿಗೆ ಒಂದು ಕೆಲವೊಂದು ಹ್ಯಾಬಿಟ್ಸ್ಗಳನ್ನ ನೋಡಿದಾಗ ಕೂಡ ಕೋಪ ಬರುತ್ತೆ, ಹಾಗೆ ಸಹಿಸೋಕೆ ಆಗಿರಲ್ಲ. ಅಂದರೆ ಕೆಲವೊಂದು ಹ್ಯಾಬಿಟ್ಸ್ಗಳೇನಿದೆ ಅದು ಸ್ವಲ್ಪ ಇರಿಟೇಷನ್ ಮಾಡ್ತಾ ಇದ್ದಾಗ ಕೋಪ ಜಾಸ್ತಿ ಆಗ್ಬೋದು. ಸೊ ಇಲ್ಲಾಂತಂದರೆ ಕೋಪ ಬಂದಾಗ ನೀವು ಸುಮ್ಮನೆ ಮಾತಾಡೋವಂಥದ್ದಾಗಿರ್ಬೋದು ಅಥವಾ ಜಗಳ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಆದಷ್ಟು ಕೋಪವನ್ನು ಬದಿಗಿಟ್ಬಿಟ್ಟು ಆರಾಮಾಗಿ ಖುಷಿ ಖುಷಿಯಿಂದ ನಗಾಡ್ಕೊಂತ ಇರೋದೇ ಬೆಟರ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಇವತ್ತಿನ ಟಾಪಿಕ್ ಹೇಗನ್ನಿಸ್ತು? ಎಲ್ಲರೂ ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗ್ಬಿಡಿ, ಮತ್ತೆ ನಾಳೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ, ನಮ್ಮ ಎಲ್ಲ ಶೋಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಸಂಖ್ಯೆ 9686-2729 ಈ ಸಂಖ್ಯೆಗೆ ಕರೆ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಕಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾಫಿ ವಿತ್ ಆರ್ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿ ನಿಮಗೆ ಯಾವುದೇ ಕಾರ್ಯಕ್ರಮದ ಫೀಡ್ಬ್ಯಾಕ್ನ ಕಳಿಸ್ಬೇಕು ಅಂತಂದರೆ ಇದೇ ನಂಬರ್ಗೆ ಕಳಿಸಿ ಅಂತ ಹೇಳ್ತಾ ಎಲ್ಲಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅದಕ್ಕೋಸ್ಕರ
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ಶಿವಮೊಗ್ಗದಲ್ಲಿ ವಿಶ್ವ ಹೃದಯ, ವಿಶ್ವ ರೇಬೀಸ್ ದಿನಾಚರಣೆ. ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳುವ ಮೂಲಕ ಹೃದಯದ ಆರೋಗ್ಯ ಸೇರಿದಂತೆ ಸಮಗ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು DVS ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲೆ ಡಿ ಪೂರ್ಣಿಮಾ ಯುವಜನತೆಗೆ ಕರೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಚೇರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಪಾರ್ಕ್ ಸಮೀಪದ DVS ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಹೃದಯ ದಿನ ಹಾಗೂ ವಿಶ್ವ ರೇಬೀಸ್ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಯುವಜನತೆಯಲ್ಲಿ ಹೆಚ್ಚಿನ ಹೃದಯಾಘಾತ ಸಂಭವಿಸುತ್ತಿದ್ದು, ಪ್ರತಿಯೊಬ್ಬರೂ ತಮ್ಮ ದಿನನಿತ್ಯದ ಆಟ, ಪಾಠ, ಆಹಾರ ಮತ್ತು ಜೀವನ ಶೈಲಿಯ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದ ಅವರು, ನಾಯಿ ಕಡಿತ ಹಾಗೂ ಯಾವುದೇ ಪ್ರಾಣಿ ಕಡಿತ ಆದ ತಕ್ಷಣ ಗಾಯವನ್ನು ಸೋಪಿನಿಂದ ತೊಳೆದುಕೊಂಡು ತಕ್ಷಣ ಆಸ್ಪತ್ರೆಗೆ ಹೋಗಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಕಡ್ಡಾಯವಾಗಿ ಎಂಟಿ ರೆಬೀಸ್ ಲಸಿಕೆ ಪಡೆಯಬೇಕು. ಸರ್ಕಾರದ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ದಿವಂಗತ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಭಾರತೀಯ ವೈದ್ಯಕೀಯ ಸಂಘ, ರೋಟರಿ ಬ್ಲಡ್ ಬ್ಯಾಂಕ್ ಹಾಗೂ ಸಂಜೀವಿನಿ ರಕ್ತ ನಿಧಿ ಕೇಂದ್ರದ ಸಹಯೋಗದಲ್ಲಿ 1 ಅಕ್ಟೋಬರ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. JPN ರಸ್ತೆಯ ಮಾನಸ ಆಸ್ಪತ್ರೆಯ ಎದುರಿನ ಮುತ್ತಣ್ಣ ಗ್ಯಾಲರಿ ಕಟ್ಟಡದ ಸಭಾಂಗಣದಲ್ಲಿ ಬೆಳಗಿನ 9:30 ಸಾಯಂಕಾಲ 5:00 ಶಿಬಿರ ನಡೆಯಲಿದೆ. 18 ವರ್ಷ ಮೇಲ್ಪಟ್ಟ ಆರೋಗ್ಯವಂತರು ರಕ್ತದಾನ ಮಾಡಬಹುದು. ಡಾಕ್ಟರ್ ಉಷಾ ಪ್ರಭು, ಡಾಕ್ಟರ್ RD ಪ್ರಭು, ಮಾನಸ ಆಡಳಿತಾಧಿಕಾರಿ ಡಾಕ್ಟರ್ ಪ್ರವೀಣ್ ಚುಲಕ್ ಹಾಗೂ ಮಾನಸ ಸಮೂಹ ಸಂಸ್ಥೆಗಳ ಅಧ್ಯಕ್ಷೆ ಡಾಕ್ಟರ್ ರಜನಿ ಪೈ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ಹಾಗೂ ಲಘು ಉಪಹಾರ ನೀಡಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವಂತೆ ಮಾನಸ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ಪ್ರೀತಿ ಶಾನ್ಭಾಗ್ ಹಾಗೂ ಡಾಕ್ಟರ್ ವಾಮನ್ ಶಾನ್ಭಾಗ್ ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9008317050 ಅಥವಾ 9008302192 ಇವರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಕಷ್ಟಗಳನ್ನು ಆಲಿಸಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ನಿರಂತರವಾಗಿರುವ ಅಂಗನವಾಡಿ, ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತೆಯರ ಶ್ರಮ ಶ್ಲಾಘನೀಯ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಎಸ್ ಸಂತೋಷ್, ಅಂಗನವಾಡಿಗಳು ಸಮಗ್ರ ಶಿಕ್ಷಣ ಮತ್ತು ಪೋಷಕಾಂಶಗಳನ್ನು ನೀಡುವ ಪವಿತ್ರ ಸ್ಥಳಗಳು. ಇವು ಮಕ್ಕಳ ದೇವಾಲಯಗಳಿದ್ದಂತೆ ಕೆಲವರ ದುಶ್ಚಟಗಳಿಗೆ ಈ ಸ್ಥಳಗಳು ದುರ್ಬಳಕೆಯಾಗಬಾರದು. ಪೌಷ್ಟಿಕ ಆಹಾರದ ಜೊತೆಗೆ ಪೌಷ್ಟಿಕ ಆಲೋಚನೆಗಳನ್ನು ಮನಸ್ಸಿಗೆ ನೀಡಬೇಕಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು 2025-26 ಸಾಲಿನ ಇಂಜಿನಿಯರಿಂಗ್ ಪದವಿ ರ್ಯಾಂಕ್ಗಳನ್ನು ಪ್ರಕಟಿಸಿದ್ದು, ನಗರದ JNN ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ 8 ರ್ಯಾಂಕ್ಗಳನ್ನು ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಇಲೆಕ್ಟ್ರಿಕ್ ಮತ್ತು ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ BM ಧನಶ್ರೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಜೊತೆಗೆ 7 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ವಿಭಾಗದಲ್ಲಿ ಎನ್ ಹರ್ಷಿಕಾ ನಾನ್ಕಲೆಯ ರ್ಯಾಂಕ್ ಪಡೆದಿದ್ದಾರೆ. ಇಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ನೈಯರ್ ಫಾತಿಮಾ ಅಫ್ರಿನ್ 3 ರ್ಯಾಂಕ್, TG ಯಶಸ್ಕರ್ 4 ರ್ಯಾಂಕ್, ಎಂ ಭೂಮಿಕಾ 5 ರ್ಯಾಂಕ್, ಜಾರ್ಜ್ ಟಿ ಪೌಲ್ 6 ರ್ಯಾಂಕ್, KN ನಿತ್ಯಶ್ರೀ ಹೆಗಡೆ 8 ರ್ಯಾಂಕ್ ಹಾಗೂ SG ಸ್ವಾತಿ 10 ರ್ಯಾಂಕ್ ಪಡೆದಿದ್ದಾರೆ. ಈ ಸಾಧನೆಯು ವಿದ್ಯಾಸಂಸ್ಥೆಯ ಶೈಕ್ಷಣಿಕ ಶ್ರೇಷ್ಠತೆ, ಗುಣಮಟ್ಟದ ಬೋಧನೆ ಹಾಗೂ ವಿದ್ಯಾರ್ಥಿಗಳ ನಿರಂತರ ಪರಿಶ್ರಮಕ್ಕೆ ಸಿಕ್ಕ ಮತ್ತೊಂದು ಮನ್ನಣೆಯಾಗಿದೆ ಎಂದು ಪ್ರಾಂಶುಪಾಲ ಡಾ ವೈ ವಿಜಯಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ಅತ್ಯುತ್ತಮ ಯುವ ರೆಡ್ ಕ್ರಾಸ್ ಘಟಕ ಪ್ರಶಸ್ತಿ ಕಮಲಾ ನೆಹರು ಕಾಲೇಜಿಗೆ ಹೆಮ್ಮೆಯ ಗರಿ. ಮಾನವೀಯ ಸೇವೆಯೇ ಜೀವನದ ಶ್ರೇಷ್ಠ ಕಾರ್ಯ ಎಂಬ ಧ್ಯೇಯವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಕಮಲಾ ನೆಹರು ರಾಷ್ಟ್ರೀಯ ಸ್ಮಾರಕ ಮಹಿಳಾ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕಕ್ಕೆ 2025-26 ಸಾಲಿನ ವಿಶ್ವವಿದ್ಯಾಲಯದ ಅತ್ಯುತ್ತಮ ಯುವ ರೆಡ್ ಕ್ರಾಸ್ ಘಟಕ ಪ್ರಶಸ್ತಿ ಲಭಿಸಿದೆ. ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ಕಾಳಜಿ, ಸಾಮಾಜಿಕ ಜವಾಬ್ದಾರಿ, ನಾಯಕತ್ವ ಗುಣ ಹಾಗೂ ಸಮಾಜ ಸೇವೆಯ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಘಟಕವು ನಿರಂತರವಾಗಿ ಕೈಗೊಂಡಿರುವ ವಿವಿಧ ಸಮಾಜಮುಖಿ ಚಟುವಟಿಕೆಗಳಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಸಂದ ಗೌರವವಾಗಿದೆ. ಕಳೆದ 8 ವರ್ಷಗಳಿಂದ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ಸಂಚಾಲಕರಾಗಿ ಮಮತಾ ಪಿಎನ್ ಅವರು ಕಾರ್ಯನಿರ್ವಹಿಸುತ್ತಿದ್ದು, ಅವರ ಮಾರ್ಗದರ್ಶನದಲ್ಲಿ ಘಟಕವು ಹಲವು ಮಹತ್ವದ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಆರೋಗ್ಯ ಅರಿವು ಕಾರ್ಯಕ್ರಮಗಳು, ಆರೋಗ್ಯ ಶಿಬಿರಗಳು, ಪ್ರಥಮ ಚಿಕಿತ್ಸೆ ಹಾಗೂ CPR ತರಬೇತಿ, ಸಂವಹನ ಕೌಶಲ್ಯ ತರಬೇತಿ, ನಾಯಕತ್ವ ಅಭಿವೃದ್ಧಿ ಕಾರ್ಯಾಗಾರ, ಕಾನೂನು ಅರಿವು ಕಾರ್ಯಕ್ರಮಗಳು, ಪರಿಸರ ಜಾಗೃತಿ ಚಟುವಟಿಕೆಗಳು ಹಾಗೂ ಉದ್ಯೋಗಾವಕಾಶ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಮಾರ್ಗದರ್ಶನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ವಿವರ. ಅಕ್ಟೋಬರ್ 4 ರಾಜಬೀದಿ ಉತ್ಸವ. ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ವಿನಾಯಕ ವೃತ್ತ ಶ್ರೀ ಸರ್ವಸಿದ್ಧಿ ವಿನಾಯಕ ಸ್ವಾಮಿ ಸೇವಾ ಸಮಿತಿಯಿಂದ 97ನೇ ವರ್ಷದ ಶ್ರೀ ವಿನಾಯಕೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಆರಂಭವಾಗಿ ಗಾಂಧಿ ಬಜಾರ್, BH ರಸ್ತೆ, ನೆಹರು ರಸ್ತೆ, ಗೋಪಿ ಸರ್ಕಲ್, JPN ರಸ್ತೆ, LLR ರಸ್ತೆ, ಸಾವರ್ ಲೈನ್ ರಸ್ತೆಯ ಮೂಲಕ ಪುನಃ ಗೋಪಿ ಸರ್ಕಲ್, ನೆಹರು ರಸ್ತೆಯ ಮಾರ್ಗವಾಗಿ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ತಲುಪಲಿದೆ. ಮರುದಿನ ಬೆಳಿಗ್ಗೆ 7ರಿಂದ BB

ರಸ್ತೆ, ಸೀಗಿಹಟ್ಟಿ, ಕುಂಬಾರ ಬೀದಿ, ಕೆಆರ್ ಪುರಂ ರಸ್ತೆ, ಎಚ್ ಸಿದ್ದಯ್ಯ ರಸ್ತೆಯ ಮೂಲಕ ಗಾಂಧಿ ಬಜಾರ್ ತಲುಪಿ ಅಲ್ಲಿಂದ ಶ್ರೀ ವಿನಾಯಕ ಸ್ವಾಮಿಯ ಮೂರ್ತಿಯನ್ನ ತುಂಗಾ ನದಿಯಲ್ಲಿ ವಿಸರ್ಜಿಸಲಾಗುವುದು ಎಂದು ಉತ್ಸವ ಕಾರ್ಯದರ್ಶಿ ಜಿಸಿ ವೆಂಕಟೇಶ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಅಕ್ಟೋಬರ್ 1ಕ್ಕೆ ನನ್ನ ಜನಗಳು ನಾಟಕ ಪ್ರದರ್ಶನ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕಾವ್ಯಗಳನ್ನು ಆಧರಿಸಿದ ನನ್ನ ಜನಗಳು ನಾಟಕವನ್ನು ಮುಖಾಮುಖಿ ಎಸ್ಟಿ ರಂಗತಂಡ, ಜಿಲ್ಲಾ ಘಟಕ ಹಾಗೂ ಏಕತಾರಿ ಸಾಂಸ್ಕೃತಿಕ ಸಂಘಟನೆ ಮೈಸೂರು ಘಟಕದ ವತಿಯಿಂದ ಅಕ್ಟೋಬರ್ 1ರಂದು ಸಂಜೆ 6:30ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಎಸ್ಟಿ ರಂಗತಂಡದ ಪೋಷಕ ಕೆಜಿ ವೆಂಕಟೇಶ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದಲಿಂಗಯ್ಯ ಅವರ ಕಾವ್ಯಗಳಲ್ಲಿನ ಜನಜೀವನ, ಸಾಮಾಜಿಕ ಅಸಮಾನತೆ ಮತ್ತು ಜನರ ನೋವು ನಲಿವುಗಳನ್ನು ರಂಗರೂಪದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಇದಾಗಿದೆ ಎಂದರು. ನನ್ನ ಜನರೇ, ನನ್ನ ಶಕ್ತಿ, ನನ್ನ ಉಸಿರು ಅವರ ಕಥೆಗಳೇ ಈ ನಾಟಕಗಳ ಹೃದಯ ಎಂಬ ಆಶಯದೊಂದಿಗೆ ನಾಟಕ ಮೂಡಿಬರಲಿದೆ. ಡಾಕ್ಟರ್ ಎಚ್ ಜನಾರ್ದನ್ ಸಂಗೀತ ನೀಡಿದ್ದು ದೇವಾನಂದ ವರಪ್ರಸಾದ್ ನಿರ್ದೇಶಿಸಿದ್ದಾರೆ. ಮುಂದಿನ ವಿವರ. ಅಗರದ ಹಳ್ಳಿಯಲ್ಲಿ ಆರ್ಡಿಎಫ್ ಬ್ರಾಂಚ್ 31ರ ಯೋಜನೆಯಡಿ ನಿರ್ಮಾಣಗೊಳ್ಳಲಿರುವ ನೂತನ ಪಶು ಚಿಕಿತ್ಸಾಲಯ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೆಯಿತು. ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಶಾರದಾ ಪುರ್ಯ ನಾಯಕ್ ಅವರು ಭಾಗವಹಿಸಿ ನೂತನ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೆಲಸದ ಒತ್ತಡದ ನಡುವೆ ಸಂಗೀತವು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ. ಶಿಕ್ಷಕರಲ್ಲಿರುವ ಸಂಗೀತ ಪ್ರತಿಭೆಯನ್ನು ಹೊರತರುವ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಉತ್ತಮ ಕಾರ್ಯ ಎಂದು ಕರ್ನಾಟಕ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಬಸಪ್ಪ ಹೇಳಿದರು. ನಗರದ ವಾಣಿಜ್ಯ ಭವನದಲ್ಲಿ ಶಿಕ್ಷಕರ ಗಾಯನ ವೇದಿಕೆ ಶಿವಮೊಗ್ಗದ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ಗಾಯನ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, ಶಿಕ್ಷಕರು ತಮ್ಮ ವೃತ್ತಿಯ ಒತ್ತಡದ ನಡುವೆಯೂ ಸಂಗೀತದಂತಹ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ. ಇಂತಹ ಕಾರ್ಯಕ್ರಮಗಳು ಶಿಕ್ಷಕರಲ್ಲಿನ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಸಂಗೀತಾಸಕ್ತರನ್ನು ಒಂದೆಡೆ ಸೇರಿಸುವ ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕುವೆಂಪು ರಂಗಮಂದಿರದಲ್ಲಿ ಆಗಸ್ಟ್ 1 ಸಂಜೆ 6:30 ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕಾವ್ಯವನ್ನು ಆಧರಿಸಿದ ನನ್ನ ಜನಗಳು ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಎಸ್ಟಿ ರಂಗತಂಡದ ಪೋಷಕ ಕೆಜಿ ವೆಂಕಟೇಶ್ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದಲಿಂಗಯ್ಯ ಅವರ ಕಾವ್ಯಗಳಲ್ಲಿನ ಜನಜೀವನ, ಸಾಮಾಜಿಕ ಅಸಮಾನತೆ ವಿರುದ್ಧವಾದ ನಿಲುವುಗಳು ಮತ್ತು ಜನರ ನೋವು ನಲಿವುಗಳನ್ನು ರಂಗರೂಪದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಇದಾಗಿದೆ. ಹೆಚ್ ಜನಾರ್ದನ್ ಸಂಗೀತ ನೀಡಿದ್ದು ದೇವಾನಂದ ವರಪ್ರಸಾದ್ ನಿರ್ದೇಶಿಸಿದ್ದಾರೆ ಎಂದರು. ನಾಟಕದಲ್ಲಿ ಸುಮಲತಾ, ಬಿ ಶೋಭಾ, ಶಿವರಾಜು, ಜ್ಯೋತಿ ಶಿವಾನಂದ, ಎಂ ಶ್ವೇತಾ, ಎಂ ಸ್ವಪ್ನ, ನಂದಿನಿ, ಎಚ್ಟಿ ಸ್ಪಂದನ, ಪುಷ್ಪಲತಾ, ನಾರಾಯಣ್, ಎಸ್ ಶ್ರುತಿ, ಮಮತಾ, ಚಂದ್ರಶೇಖರ್ ಮುಂತಾದವರು ಅಭಿನಯಿಸಲಿದ್ದಾರೆ ಎಂದು ಹೇಳಿದರು. ಪ್ರಮುಖರಾದ ಸಿಎ ಮಹೇಂದ್ರ, ಮಂಜು ರಂಗಾಯಣ, ಹೊನ್ನಾಳಿ ಚಂದ್ರಶೇಖರ್, ಹಾಲಪ್ಪ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ನಶಿಸುತ್ತಿರುವ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು ಎಂದು ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ ಬಿಪಾಪಯ್ಯ ಹೇಳಿದರು. ಈಸೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಆಯೋಜಿಸಿದ ಜೋಗಿಹಳ್ಳಿ ಹಸನ್ಸಾಬ್ ದತ್ತಿ ಹಾಗೂ ಚುರ್ಚಿಂಗುಂಡಿ ಜಿ ಬಸವನಗೌಡ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮದು ಅತ್ಯಂತ ಶ್ರೀಮಂತ ಜಾನಪದ ಸಂಸ್ಕೃತಿ ಎಂದು ತಿಳಿಸಿದರು. ಜಾನಪದ ಕಲಾವಿದ ಬೇಗೂರು ಶಿವಪ್ಪ ಮಾತನಾಡಿ, ಯುವ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರುಹೋಗಿ ಜಾನಪದ ಸಂಸ್ಕೃತಿಯನ್ನ ಮರೆಯಬಾರದು. ನಮ್ಮ ಮುಂದಿನ ಪೀಳಿಗೆಗೆ ಜಾನಪದ ಸಾಹಿತ್ಯ ಹಾಗೂ ಕಲೆಯನ್ನ ನಾವು ಉಳಿಸಿ ಬೆಳೆಸಬೇಕು ಎಂದರು. ಉಪನ್ಯಾಸಕ ಕೆಎಚ್ ಪುಟ್ಟಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಕೆಜಿ ಶಿವಪ್ಪಯ್ಯ, ಕಸಾಪ ತಾಲೂಕು ಅಧ್ಯಕ್ಷ ಎಚ್ಎಸ್ ರಘು, ಉಪನ್ಯಾಸಕ ಪ್ರಶಾಂತ್, ಸಾಂಸ್ಕೃತಿಕ ಘಟಕ ಕಾರ್ಯದರ್ಶಿ ವಿಜಯ್ ಕುಮಾರ್, ಕಾರ್ಯಕ್ರಮ ಸಂಚಾಲಕ ಡಾಕ್ಟರ್ ಪ್ರಕಾಶ್, ಶ್ರುತಿ, ಮಲ್ಲಿಕಾರ್ಜುನ್, ಕೆಬಿ ಸಂದೀಪ್, ಗೋಪಾಲಗೌಡ, ವಿಜಯ್ ಇತರರಿದ್ದರು. ಮುಂದಿನ ವಿವರ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಸ್ಮರಣಾರ್ಥ ಸರ್ವ ಶರಣ ಸಮ್ಮೇಳನವನ್ನ 2 ಬೆಳಗ್ಗೆ 10:30 ಸಾಗರ ರಸ್ತೆಯ ಲಗಾನ್ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಎಚ್ಸಿ ಯೋಗೀಶ್ ತಿಳಿಸಿದ್ದಾರೆ. ಸಿರಿಗೆರೆ ತರಳಬಾಳು ಬೃಹನ್ಮಠ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶೀ ಕೇಂದ್ರದ ಸ್ವಾಮೀಜಿ ಹಾಗೂ ಬೆಕ್ಕಿನಕಲ್ ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದಾರೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬಸವ ಕೇಂದ್ರದ ಶ್ರೀ ಬಸವ ಮರಳಸಿದ್ದ ಸ್ವಾಮೀಜಿ, ಶಿಕಾರಿಪುರದ ವೀರಕ್ತ ಮಠದ ಶ್ರೀ ಚನ್ನಬಸಪ್ಪ ಸ್ವಾಮೀಜಿ, ಹೊನ್ನಾಳಿ ಹಿರೇಕಲ್ ಮಠದ ಒಡೆಯ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಸಮ್ಮುಖ ವಹಿಸಿದ್ದಾರೆ ಎಂದರು. ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ, ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ಶಾಸಕರಾದ ಬಿಕೆ ಸಂಗಮೇಶ್ವರ್, ಗೋಪಾಲಕೃಷ್ಣ ಬೇಳೂರು, ಸಂಸದ ಬಿವೈ ರಾಘವೇಂದ್ರ, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಐಎಂಎ ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ ಅಕ್ಟೋಬರ್ 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
1: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
1: ಹೌದಾ, ಅದ್ ಹೇಗೆ?
2: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ ಎಲ್ಐಸಿ ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ.
3: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ ಎಲ್ಐಸಿ ಆಪ್ ಡೌನ್ಲೋಡ್ ಮಾಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ.
4: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರ೿ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
7: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸಂಜೆ ಟೈಮ್ನಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನ್ ಗೊತ್ತಾ, ನಮ್ಮ ಊರು ನಮ್ಮ ಹೆಮ್ಮೆ ಅಲ್ವಾ? ಹಾಗಾದ್ರೆ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವ ಮತ್ತು ಧೂಮಪಾನ ಮಾಡುವ ಬಗ್ಗೆ ಇರುವ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕಾನೂನು ಚೌಕಟ್ಟು ಮತ್ತು ದಂಡ. ಅಂದ್ರೆ ನಮ್ಮ ಭಾರತದಲ್ಲಿ ಕಸ ವಿಲೇವಾರಿಗೆ ಸಂಬಂಧಿಸಿದಂತೆ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು ಜಾರಿಯಲ್ಲಿದೆ. ಇದರ ಒಂದು ಅಡಿಯಲ್ಲಿ ಸ್ಥಳೀಯ ಉಪವಿಧಿಗಳು, ಅಂದ್ರೆ ಪ್ರತಿಯೊಂದು ಮಹಾನಗರ ಪಾಲಿಕೆ ಅಥವಾ ನಗರಸಭೆಗಳು ತನ್ನದೇ ಆದ ದಂಡದ ಪ್ರಮಾಣವನ್ನ ನಿಗದಿಪಡಿಸಿರುತ್ತೆ ಸ್ನೇಹಿತರೆ. ಉದಾಹರಣೆಗೆ, ರಸ್ತೆಯಲ್ಲಿ ಕಸ ಎಸೆದ್ರೆ ಅಥವಾ ಉಗುಳಿದರೆ ಸ್ಥಳದಲ್ಲೇ ದಂಡ ಹಾಕುವ ಅಧಿಕಾರ ಆರೋಗ್ಯ ನಿರೀಕ್ಷಕರಿಗೆ ಇರುತ್ತೆ. ಹಾಗೆ ಬೃಹತ್ ತ್ಯಾಜ್ಯ ಉತ್ಪಾದಕರು, ಕಲ್ಯಾಣ ಮಂಟಪಗಳು, ಹೋಟೆಲ್ಗಳು ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಕಸವನ್ನ ಸರಿಯಾಗಿ ವಿಂಗಡಿಸದಿದ್ದರೆ ಸಾವಿರಾರು ರೂಪಾಯಿ ದಂಡ ಮತ್ತು ಪರವಾನಗಿ ರದ್ದತಿಯಂತಹ ಕ್ರಮಗಳನ್ನ ಎದುರಿಸಬೇಕಾಗುತ್ತೆ. ಹಾಗೆ ಪ್ರಮುಖ ಉದಾಹರಣೆಗಳು ಏನಪ್ಪಾ ಅಂತಂದ್ರೆ, ಸಾರ್ವಜನಿಕ ಕಸದ ಸಮಸ್ಯೆಯನ್ನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಉದಾಹರಣೆಗೆ ಪ್ರವಾಸಿ ತಾಣಗಳಲ್ಲಿ ನಾವು ಯಾವುದೋ ಸುಂದರವಾದ ಗಿರಿಧಾಮನೋ ಅಥವಾ ನದಿಯ ದಡಕ್ಕೆ ಹೋಗ್ತೀವಿ. ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ಗಳು ಮತ್ತು ಚಿಪ್ಸ್ ಪ್ಯಾಕೆಟ್ಗಳನ್ನ ಎಸೆದು ಬರ್ತಾ ಇರ್ತಾರೆ. ಇದರಿಂದ ಅಲ್ಲಿನ ಮಣ್ಣಿನ ಫಲವತ್ತತೆ ಕೆಡುವುದಲ್ಲದೆ ವನ್ಯಜೀವಿಗಳು ಅದನ್ನು ಆಹಾರ ಅಂತ ಹೇಳಿ ಸೇವಿಸಿ ಸಾವನ್ನಪ್ತಾವೆ. ಇನ್ನ ವೆಹಿಕಲ್ ಡ್ರೈವ್ ಮಾಡುವಾಗ, ಬಸ್ ಅಥವಾ ಕಾರ್ನಲ್ಲಿ ಹೋಗುವಾಗ ಕಿಟಕಿಯಿಂದ ಕಸದ ಕವರ್ಗಳನ್ನ ಎಸೆಯೋದು ಸಾಮಾನ್ಯವಾಗಿದೆ. ಇದು ರಸ್ತೆಯ ಚರಂಡಿಗಳನ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ಮಳೆಗಾಲದಲ್ಲಿ ರಸ್ತೆಗಳ ಮೇಲೆ ನೀರು ನಿಂತು ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಹಾಗೆ ಸ್ನೇಹಿತರೆ, ಹಬ್ಬ ಅಥವಾ ಸಮಾರಂಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಸಾರ್ವಜನಿಕರು ಗಣೇಶೋತ್ಸವ ಅಥವಾ ಜಾತ್ರೆಗಳ ನಂತರ ಪ್ಲಾಸ್ಟಿಕ್ ಪ್ಲೇಟ್ಗಳು ಮತ್ತು ಪೇಪರ್ ಕಪ್ಗಳನ್ನ ಯೂಸ್ ಮಾಡಿ ಅಲ್ಲೇ ಹಾಕಿರ್ತಾರೆ, ರಾಶಿ ರಾಶಿ ಬಿದ್ದಿರುತ್ತೆ. ಇವುಗಳನ್ನ ಸರಿಯಾಗಿ ವಿಲೇವಾರಿ ಮಾಡದಿದ್ರೆ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಕಾರಣವಾಗುತ್ತೆ. ಸೊ ಹಾಗಾಗಿ ಕಸ ಹಾಕೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆನೂ ಕೂಡ ಹೇಳ್ತೀನಿ ಕೇಳಿ. ಕಸ ಕೊಳೆತಾಗ ಮೀಥೇನ್ ಅನಿಲ ಬಿಡುಗಡೆಯಾಗಿ ವಾಯುಮಾಲಿನ್ಯ ಆಗುತ್ತೆ. ಕಸದ ರಾಶಿಯಿಂದ ವಿಷಕಾರಿ ದ್ರವ ಭೂಮಿಯೊಳಗೆ ಇಳಿದು ಅಂತರ್ಜಲವನ್ನು ಕಲುಷಿತಗೊಳಿಸುತ್ತೆ. ಇನ್ನ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹೇಗೆ ಅಂತೀರಾ? ರಸ್ತೆ ಬದಿ ಕಸ ಹಾಕೋದ್ರಿಂದ ಈ ನೊಣಗಳು, ಸೊಳ್ಳೆಗಳು ಮತ್ತು ಇಲಿಗಳು ಸಂತಾನೋತ್ಪತ್ತಿ ಕೇಂದ್ರವಾಗ್ಬಿಡುತ್ತೆ. ಇದ್ರಿಂದ ಪ್ಲೇಗ್ ಅಂತೆ, ಡೆಂಗ್ಯೂ ಅಂತೆ, ಮಲೇರಿಯಾ ಅಂತೆ ಇಂತಹ ರೋಗಗಳು ಹರಡ್ತಾ ಹೋಗುತ್ತೆ. ಇನ್ನ ನಗರದ ಸೌಂದರ್ಯ, ಪ್ರವಾಸಿಗರನ್ನು ಆಕರ್ಷಿಸುವ ನಗರಗಳ ಸೌಂದರ್ಯವೂ ಕೂಡ ಕಸದಿಂದಾಗಿ ಹಾಳಾಗ್ತಾ ಇದೆ. ಇದು ಆರ್ಥಿಕವಾಗಿಯೂ ನಷ್ಟ ಉಂಟು ಮಾಡುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗಿದ್ರೆ ನಾವೇನ್ ಮಾಡಬಹುದು ಶ್ವೇತಾ ಅಂತ ನೀವು ಕೇಳೋದಾದ್ರೆ, ಎಸ್, ಮೊದಲನೇದಾಗಿ ಮೂಲದಲ್ಲೇ ವಿಂಗಡಣೆ ಆಗ್ಬೇಕು. ಮನೆಯಲ್ಲೇ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಪಾಲಿಕೆಯ ಕಸದ ಗಾಡಿಗೆ ನೀಡಬೇಕಾಗತ್ತೆ ಸ್ನೇಹಿತರೆ. ನಂತರ ಹೊರಗಡೆ ಹೋದಾಗ ಸಣ್ಣ ಕಸ ಹಾಕೋದಕ್ಕೆ ನಿಮ್ ಹತ್ರ ಒಂದು ಸಣ್ಣ ಕವರ್, ಅದು ಯಾವ ಕವರ್ ಅಂದ್ರೆ ಈಕೋ ಫ್ರೆಂಡ್ಲಿ ಕವರ್ ಅನ್ನ ಯೂಸ್ ಮಾಡಿ. ಕಸದ ಬುಟ್ಟಿ ಸಿಕ್ಕಾಗ ಮಾತ್ರ ಅಲ್ಲಿ ಹಾಕಿ ಅಂತಾನೆ ಹೇಳ್ಬೋದು. ಹಾಗೆ ಕಸ ಮುಕ್ತ ವಲಯ, ಜೀರೋ ವೇಸ್ಟ್ ಝೋನ್ ಅಂತ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ಜನರು ಕಸ ಹಾಕುವ ಜಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಅಥವಾ ರಂಗೋಲಿ ಹಾಕುವ ಮೂಲಕ ಆ ಜಾಗವನ್ನ ಸುಂದರಗೊಳಿಸಿ, ಜನರು ಕಸ ಹಾಕದಂತೆ ಪ್ರೇರೇಪಿಸಬಹುದು ಸ್ನೇಹಿತರೆ. ಸೊ ನೆನ್ಪಿಡಿ, ಸ್ವಚ್ಛತೆ ಅನ್ನೋದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಂಸ್ಕಾರ. ನಮ್ಮ ಊರು ಕಸ ಮುಕ್ತವಾದ್ರೆ ಮಾತ್ರ ನಾವು ರೋಗ ಮುಕ್ತರಾಗಲು ಸಾಧ್ಯ. ಏನ್ ಹೇಳ್ತೀರಾ? ಸರಿ ತಾನೆ. ಹಾಗಿದ್ಮೇಲೆ ಇನ್ನ ಮುಂದಿನ ಭಾಗದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾನು ಕಸದ ಬಗ್ಗೆ ಮಾತನಾಡ್ತಾ ಇದ್ದೆ. ಈಗ ಮತ್ತೊಂದು ಕಟು ಸತ್ಯದ ಬಗ್ಗೆ ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ಅದೇ ಪಬ್ಲಿಕ್ ಸ್ಮೋಕಿಂಗ್. ಸ್ನೇಹಿತರೆ, ಸಿಗರೆಟ್ ಸೇದೋರು ಅನ್ಕೊಳ್ತಾ ಇರ್ತಾರೆ ಇದು ನನ್ನ ಹಣ, ನನ್ನ ಇಷ್ಟ, ನನ್ನ ಲಂಗ್ಸು ಅಂತ. ಆದ್ರೆ ಬಾಸ್, ಕೇಳಿ, ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಸೇದೋ ಸಿಗರೆಟಿನ ಹೊಗೆ ಕೇವಲ ನಿಮ್ಮ ಶ್ವಾಸಕೋಶಕ್ಕೆ ಮಾತ್ರವಲ್ಲ, ನಿಮ್ಮ ಪಕ್ಕದಲ್ಲಿ ನಿಂತಿರೋ ಮುಗ್ಧ ಜೀವಿಗಳಿಗೂ ಅಪಾಯಕಾರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತೀನಿ, ಕೇಳಿ. ಮೊದಲನೇದಾಗಿ, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತಾರೆ, ಇದು ಅತಿ ದೊಡ್ಡ ಅಪಾಯ ಅಂತಾನೆ ಹೇಳ್ಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಧೂಮಪಾನ ಮಾಡಿದಾಗ ಆ ಹೊಗೆಯನ್ನು ನಿಮ್ಮ ಸುತ್ತಮುತ್ತಲಿರುವವರು ಅನಿವಾರ್ಯವಾಗಿ ಅವರು ಕೂಡ ಸೇವಿಸಬೇಕಾಗುತ್ತೆ. ಇದನ್ನೇ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನೀವು ಬಸ್ ಸ್ಟ್ಯಾಂಡ್ ನಲ್ಲಿ ಸಿಗರೇಟ್ ಸೇದ್ತಾ ನಿಂತ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಪಕ್ಕದಲ್ಲೇ ಒಬ್ಬ ಗರ್ಭಿಣಿ ಮಹಿಳೆ ಅಥವಾ ಚಿಕ್ಕ ಮಗು ಇರಬಹುದು, ಅಲ್ಲಿ ನಿಂತ್ಕೊಂಡಿರ್ತಾರೆ. ನೀವು ಬಿಡುವ ಹೊಗೆ ಅವರ ಶ್ವಾಸಕೋಶಕ್ಕೆ ಸೇರಿ ಆ ಮಗುವಿಗೆ ಅಸ್ತಮನೋ ಅಥವಾ ನ್ಯುಮೋನಿಯಾದಂತಹ ಕಾಯಿಲೆ ಬರೋದಕ್ಕೆ ಕಾರಣವಾಗಬಹುದು. ಅಂದ್ರೆ ತಪ್ಪು ಮಾಡದವರಿಗೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಸಿಗರೆಟ್ ಸೇರೋದ್ರಿಂದ ಪರಿಸರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅಂದ್ರೆ ಸಿಗರೆಟ್ ಹೊಗೆಯಷ್ಟೇ ಅಲ್ಲ, ಅದರ ತುಂಡುಗಳು ಕೂಡ ದೊಡ್ಡ ಶತ್ರುಗಳು ಅಂತಾನೆ ಹೇಳಬಹುದು. ಫಾರ್ ಎಕ್ಸಾಂಪಲ್, ರಸ್ತೆ ಪಕ್ಕದಲ್ಲಿ ಸಿಗರೇಟ್ ಸೇದಿ ಆ ತುಂಡನ್ನ ಅಲ್ಲೇ ಎಸೆದು ಹೋಗ್ತಾರೆ. ಈ ತುಂಡುಗಳು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರುತ್ತೆ. ಇವು ಮಣ್ಣಿನಲ್ಲಿ ಕರಗೋದಕ್ಕೆ 10-12 ವರ್ಷ ಬೇಕಾಗುತ್ತೆ. ಇವು ಚರಂಡಿಗಳಲ್ಲಿ ಸಿಕ್ಕಾಕೊಂಡಾಗ ನೀರು ನಿಲ್ಲುವಂತೆ ಮಾಡುತ್ತೆ ಮತ್ತು ಪ್ರಾಣಿ ಪಕ್ಷಿಗಳು ಇವುಗಳನ್ನ ತಿಂದು ಸಾಯುವ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತೇನೆ. ನಂತರ ಬೆಂಕಿ ಅವಘಡಗಳ ಭೀತಿ. ಅರ್ಧ ಉರಿತಾ ಇರೋ ಸಿಗರೇಟ್ ತುಂಡುಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗ್ತಾ ಇರ್ತಾರೆ. ಸೊ ಅಂತವರಿಗೆ ಈ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಣಗಿದ ಹುಲ್ಲು ಇರುವ ಪಾರ್ಕ್ ಅಥವಾ ಕಸದ ರಾಶಿ ಮೇಲೆ ಉರಿಯುವ ಸಿಗರೇಟ್ ಅನ್ನ ಎಸೆದ್ರೆ ಅದು ಕ್ಷಣಾರ್ಧದಲ್ಲಿ ದೊಡ್ಡ ಬೆಂಕಿಯಾಗಿ ಹರಡಬಹುದು. ಎಷ್ಟೋ ಬಾರಿ ಪೆಟ್ರೋಲ್ ಬಂಕ್ ಹತ್ರ ಅಥವಾ ಜನನಿ ಬಿಡ ಪ್ರದೇಶಗಳಲ್ಲಿ ಇಂತಹ ಸಣ್ಣ ನಿರ್ಲಕ್ಷ್ಯದಿಂದ ದೊಡ್ಡ ಆಸ್ತಿ ಪಾಸ್ತಿ ಹಾನಿಗೆ ಕಾರಣವಾಗಿರುವುದನ್ನ ನೀವು ನೋಡೇ ಇರ್ತೀರ. ಹಾಗಾಗಿ ದಯವಿಟ್ಟು ನೀವು ಸಿಗರೇಟ್ ಸೇರುವ ಜಾಗ ಎಂತಹದ್ದು ಅಂತ ನೋಡಿ ಆಮೇಲೆ ಸಿಗರೇಟ್ ಅನ್ನ ಸೇರೋದು ಬಿಡೋದು ನಿಮ್ಮಿಷ್ಟ ಅಂತಾನೆ ಹೇಳಬಹುದು. ಇನ್ನ ನಾಲ್ಕನೇದಾಗಿ, ಯುವ ಪೀಳಿಗೆಯ ಮೇಲೆ ಕೆಟ್ಟ ಪ್ರಭಾವ ಅಂತೂ ಆಗ್ತಾ ಇದೆ. ಒಂದು ಪಾರ್ಕ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ದೊಡ್ಡವರು ಸ್ಟೈಲಿಶ್ ಆಗಿ ಧೂಮಪಾನ ಮಾಡೋದನ್ನ ಮಕ್ಕಳು ನೋಡಿದಾಗ ಅದೊಂದು ಕೂಲ್ ಆಗಿರುವ ಕೆಲಸ ಅಂತ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ಅವರ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಇನ್ನ ಕಾನೂನು ಮತ್ತು ಜಬರ್ದಸ್ತ್ ದಂಡ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಭಾರತದಲ್ಲಿ ಕೋಪ್ಟಾ ಅಂದ್ರೆ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಕಾಯ್ದೆಯು ಬಹಳ ಸ್ಟ್ರಿಕ್ಟ್ ಆಗಿದೆ ಅಂತಾನೆ ಹೇಳಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದ್ರೆ 200 ರೂಪಾಯಿವರೆಗೆ ಸ್ಥಳದಲ್ಲೇ ದಂಡ ವಿಧಿಸಲಾಗುತ್ತೆ. ಹೋಟೆಲ್ ಅಥವಾ ಕಚೇರಿಗಳಲ್ಲಿ ಧೂಮಪಾನ ನಿಷೇಧಿತ ಪ್ರದೇಶದ ಬೋರ್ಡ್ ಹಾಕದಿದ್ದರೆ ಆ ಮಾಲೀಕರಿಗೂ ಕೂಡ ದಂಡ ಬೀಳುತ್ತೆ. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಸಿಗರೇಟ್ ಪ್ಯಾಕೆಟ್ ಮೇಲೆ ಧೂಮಪಾನ ಮಾರಕ ಅಂತ ಬರೆದಿರ್ತಾರೆ, ಆದ್ರೂ ಜನರು ಸೇತಾ ಇರ್ತಾರೆ. ಅದು ಅವರ ವೈಯಕ್ತಿಕ ನಿರ್ಧಾರ ಇರಬಹುದು. ಆದ್ರೆ ಸ್ನೇಹಿತರೆ, ಸಾರ್ವಜನಿಕವಾಗಿ ಸೇದಿದಾಗ ಅದು 100+ ಜನರ ಆರೋಗ್ಯದ ಪ್ರಶ್ನೆಯಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಒಂದು ಸಣ್ಣ ಸುಖಕ್ಕಾಗಿ ಇನ್ನೊಬ್ಬರ ಉಸಿರನ್ನ ನಾವು ಕಸಿದುಕೊಳ್ಬಾರ್ದು ಅಲ್ವಾ. ನಿಮ್ಮ ಸುತ್ತಮುತ್ತ ಯಾರಾದರೂ ಹೀಗೆ ಮಾಡ್ತಾ ಇದ್ರೆ ಪ್ರೀತಿಯಿಂದ ಅವರಿಗೆ ತಿಳಿಸಿ ಹೇಳಿ ಅಥವಾ ಕಾನೂನಿನ ನೆರವು ಪಡೆಯಿರಿ ಅಂತ ಹೇಳ್ತಾ, ನಮ್ಮ ಊರು ನಮ್ಮ ಗಾಳಿ ಇದು ಶುದ್ಧವಾಗಿರ್ಲಿ, ಸದ್ಯಕ್ಕೆ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಸೂಪರ್ ಆಗಿರುವಂತಹ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇಲ್ಲಿವರೆಗೂ ಕಸ ಹಾಕೋದು ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಕೇಳಿದ್ರಿ. ಆದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ. ಯಾರೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ನಮಗೇನಾದ್ರೂ ತೊಂದರೆ ಆಗುತ್ತಾ, ಅಥವಾ ಕಂಪ್ಲೇಂಟ್ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವರಿಗೆ ಒಂದಿಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾ ಇರತ್ತೆ. ಸೊ ಇವತ್ತು ಈ ಗೊಂದಲಗಳನ್ನ ಕ್ಲಿಯರ್ ಮಾಡೋಣ. ಹಾಗಾದ್ರೆ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವರ ಮೇಲೆ ಅಥವಾ ಧೂಮಪಾನ ಮಾಡುವರ ಮೇಲೆ ಹೇಗೆ ದೂರು ನೀಡೋದು ಅಂತ ಹೇಳೋದಾದ್ರೆ, ಎಸ್ ನೋಡಿ ಸ್ನೇಹಿತರೆ, ದೂರು ನೀಡೋದಕ್ಕೆ ಈಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು ಅಂತ ಇಲ್ಲ. ನಿಮ್ಮ ಕೈಯಲ್ಲಿರೋ ಫೋನ್ನಲ್ಲೇ ಕೆಲಸ ಮುಗಿಸ್ಬೋದು. ಹೇಗೆ ಶ್ವೇತಾ ಅಂತ ಹೇಳ್ತೀರಾ? ಎಸ್, ನಗರ ಪಾಲಿಕೆ ಆಪ್ಗಳು ಅಂದ್ರೆ ಸಿವಿಕ್ ಆಪ್ಸ್ ಅಂತ ಇರುತ್ತೆ ಈಗಿನ ಬಹುತೇಕ ನಗರಗಳಲ್ಲಿ. ಉದಾಹರಣೆಗೆ ಬೆಂಗಳೂರಿನಲ್ಲೇ ತಗೊಳ್ಳಿ, ಸಹಾಯ ಆಪ್ ಅಂತ ಇದೆ. ಕಸ ವಿಲೇವಾರಿ ಬಗ್ಗೆ ದೂರು ನೀಡೋದಕ್ಕೆ ಆಪ್ಗಳಿರುತ್ತೆ. ಕಸ ಬಿದ್ದಿರೋ ಜಾಗದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು. ಹಾಗೇನೆ ಸಾರ್ವಜನಿಕವಾಗಿ ಧೂಮಪಾನ ಮಾಡ್ತಾ ಇದ್ರೆ ಅಥವಾ ಕಿರುಕುಳ ನೀಡ್ತಾ ಇದ್ರೆ ನೀವು ನೋಡ್ತಾ ಸುಮ್ನಿರ್ಬೇಕಾಗಿಲ್ಲ ಸ್ನೇಹಿತರೆ. ತಕ್ಷಣ ತುರ್ತು ಸಹಾಯವಾಣಿ 112 ಈ ನಂಬರ್ಗೆ ಕರೆ ಮಾಡಿ ದೂರನ್ನ ನೀಡಬಹುದು. ನಂತರ ಈಗಿನ ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ನೀವು ಫೋಟೋ ಅಥವಾ ವಿಡಿಯೋ ಸಮೇತ ಸಂಬಂಧಪಟ್ಟ ಇಲಾಖೆಯನ್ನ ಟ್ಯಾಗ್ ಮಾಡಿ ದೂರನ್ನ ನೀಡಬಹುದು. ನಂತರ ನಿಮ್ಮ ಏರಿಯಾದ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ವಾರ್ಡ್ ಆಫೀಸರ್ ಅವರಿಗೆ ನೇರವಾಗಿ ಮಾಹಿತಿ ನೀಡಬಹುದು. ಸೊ ಹಾಗೆ ಎರಡನೇದಾಗಿ, ದೂರು ನೀಡೋದ್ರಿಂದ ನಮಗೇನಾದ್ರೂ ಅಪಾಯವಿದೆಯಾ ಅಂದ್ರೆ ಸೇಫ್ಟಿ ಮತ್ತೆ ಪ್ರೈವಸಿ ಬಗ್ಗೆ ನಿಮ್ಮ ಪ್ರಶ್ನೆ ಆಗಿದ್ದಲ್ಲಿ ಅದಕ್ಕೆ ಉತ್ತರವನ್ನ ಹೇಳ್ತೀನಿ ಕೇಳಿ. ಎಸ್, ನೀವು ದೂರು ನೀಡಿದಾಗ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡಲಾಗುತ್ತೆ. ದೂರುದಾರರು ಯಾರು ಅಂತ ಮಾಹಿತಿ ಆರೋಪಿಗೆ ತಿಳಿಸೋದಿಲ್ಲ. ಹಾಗೆ ಇನ್ನ ಕಾನೂನಿನ ರಕ್ಷಣೆ ಹೇಗಿರುತ್ತೆ ಅಂತಂದ್ರೆ, ನೀವು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರನ್ನ ಕೊಟ್ಟಿರ್ತೀರಿ. ಆದ್ದರಿಂದ ಕಾನೂನು ನಿಮ್ಮ ಪರವಾಗಿ ಇರುತ್ತೆ. ಹಾಗೆ ಇನ್ನ ಅನಾಮಧೇಯ ದೂರು, ಸುಮಾರು ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಹೆಸರನ್ನು ಬಹಿರಂಗ ಪಡಿಸದನೆಯೇ ದೂರು ನೀಡುವ ಅವಕಾಶ ಇರುತ್ತೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಅಂದ್ಕೊಳ್ಳಿ, ನಿಮ್ಮ ಮನೆ ಪಕ್ಕದ ಪಾರ್ಕ್ನಲ್ಲಿ ಪ್ರತಿದಿನ ಕೆಲವರು ಗುಂಪು ಸೇರಿ ಧೂಮಪಾನ ಮಾಡ್ತಾರೆ ಅಥವಾ ಅಲ್ಲೇ ಪ್ಲಾಸ್ಟಿಕ್ ಎಸೆದು ಹೋಗ್ತಾರೆ ಅಂತ. ಸೊ ನೀವು ಅವರಿಗೆ ನೇರವಾಗಿ ಹೇಳೋದಕ್ಕೆ ಹೋದ್ರೆ ಗಲಾಟೆ ಆಗಬಹುದು. ಆಗ ನೀವೇನ್ ಮಾಡ್ಬೇಕು ಅಂತ ನಾನೀಗ ಹೇಳ್ತೀನಿ. ಸುಮ್ನೆ ಒಂದು ಫೋಟೋ ತೆಗೆದು ಪಾಲಿಕೆಯ ಆಪ್ ಅಥವಾ ಪೊಲೀಸರ ಟ್ವಿಟರ್ ಹ್ಯಾಂಡಲ್ಗೆ ಟ್ಯಾಗ್ ಮಾಡಿ. ಸೊ ಆಗ ಅಧಿಕಾರಿಗಳು ಬಂದು ಅವರಿಗೆ ದಂಡ ವಿಧಿಸ್ತಾರೆ. ಅಲ್ಲಿ ನಿಮ್ಮ ಹೆಸರು ಎಲ್ಲೂ ಬರೋದಿಲ್ಲ, ಆದರೆ ಪಾರ್ಕ್ ಮಾತ್ರ ಕ್ಲೀನ್ ಆಗಿರುತ್ತೆ. ಅದೇ ಅಲ್ವಾ ನಮ್ಗೆ ಬೇಕಾಗಿರೋದು. ಸೊ ಸ್ನೇಹಿತರೆ, ನಮ್ಗೆ ಯಾಕೆ ಬೇಕು ಈ ಉಸಾಬಾರಿ ಅಂತ ನಾವು ಸುಮ್ನಿದ್ರೆ ಈ ಪರಿಸರ ಇನ್ನಷ್ಟು ಹಾಳಾಗಬಹುದು. ದೂರು ನೀಡೋದು ಅಂತಂದ್ರೆ ಜಗಳ ಮಾಡೋದು ಅಂತ ಅರ್ಥ ಅಲ್ಲ, ಅದು ನಮ್ಮ ಹಕ್ಕನ್ನ ಚಲಾಯಿಸೋದು. ನಿಮ್ಮ ಒಂದು ಸಣ್ಣ ದೂರು ಇಡೀ ಊರನ್ನ ಬದಲಾಯಿಸಬಹುದು. ಸೊ ನಿಮ್ಮ ಧ್ವನಿ ಶಕ್ತಿಯುತವಾಗಿರಲಿ, ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಂಡ ಕಟ್ಟಬೇಕು ಅನ್ನೋ ಭಯಕ್ಕಿಂತ ನನ್ನ ಪರಿಸರ ಸ್ವಚ್ಛವಾಗಿರಲಿ ಅನ್ನೋ ಪ್ರೀತಿ ನಮ್ಮಲ್ಲಿರಲಿ ಸ್ನೇಹಿತರೆ. ನಾವು ಬದಲಾದರೆ ನಮ್ಮ ಊರು ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
0: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನ್ ಬಂದಿದ್ದೀನಿ, ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ.
7: ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳ್ಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋ ನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 89 2729 9686 89 2729. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋ ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋ ನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಭೂಮಿಯ ಮೇಲ್ಮೈ ಮೇಲೆ ಸುಮಾರು 71% ನಷ್ಟು ಭಾಗ ನೀರಿದೆ ಅನ್ನೋದು ನಮಗೆಲ್ಲ ಗೊತ್ತಾ ಇದೆ. ಉಳಿದ 29% ಭಾಗ ಭೂಮಿ ಇರುವಂಥದ್ದು. ಅಂಡ್ ಅದರಲ್ಲೂ ಕೂಡ ಭೂಮಿಯ ಮೇಲ್ಮೈಯಲ್ಲಿರುವಂತಹ ನೀರನ್ನ 100% ಅಂತ ನಾವು ಅನ್ಕೊಂಡು ಡಿವೈಡ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ 97% ನಷ್ಟು ನೀರು ಸಮುದ್ರದಾಗಿರುತ್ತೆ ಅಥವಾ ಸಾಗರದ ಉಪ್ಪು ನೀರಾಗಿರುತ್ತೆ. ಇನ್ನು ಉಳಿದಂತಹ 3% ನೀರು ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಿಗುವಂಥದ್ದು, ಅಂದ್ರೆ ಹಿಮ ಪರ್ವತಗಳು ಮತ್ತೆ ಹಿಮ ಆಗಿ, ಹಾಗೆ ನದಿಗಳು, ಕೆರೆಗಳು, ಮತ್ತೆ ಏನು ಅಂಡರ್ ವಾಟರ್ ಅಂತ ಏನು ಹೇಳ್ತೀವಿ, ಸೊ ಈ ರೀತಿಯಲ್ಲಿ ಸಿಗುವಂಥದ್ದು. ಈ ಇಷ್ಟೆಲ್ಲ ಒಂದು ನೀರಿನ ಪ್ರಮಾಣ ಇದ್ರೂ ಕೂಡ ನಮಗೆ ಬಳಕೆ ಮಾಡೋದಕ್ಕೆ ಸಿಗುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ, ಅದನ್ನು ಕೂಡ ನಾವು ಎಷ್ಟು ಸರಿ ವೇಸ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವತ್ತು ಏನಪ್ಪ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡಿದ್ರೆ, ಈಗ ನಮಗೆ ಸಮುದ್ರದ ತೀರದಲ್ಲಿ ಅಥವಾ ಸಮುದ್ರದ ದಂಡೆಗಳಲ್ಲಿ ಸಿಗುವಂತಹ ಒಂದು ಕಪ್ಪೆ ಚಿಪ್ಪುಗಳೇನಿದಾವೆ, ಈ ಕಪ್ಪೆ ಚಿಪ್ಪುಗಳು ಯಾವ ರೀತಿ ತಯಾರಾಗುತ್ತೆ ಅಥವಾ ಶಂಕುಗಳು ಯಾವ ರೀತಿಯಲ್ಲಿ ತಯಾರಾಗುತ್ತೆ, ಇದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಯಾವತ್ತಾದರೂ ಸಮುದ್ರದ ಕಡೆಗೆ ಹೋಗಿದ್ದೀರಾ ಅಂತಂದರೆ, ಈ ರೀತಿಯ ಕಪ್ಪೆ ಚಿಪ್ಪುಗಳು ಅಥವಾ ಶಂಕುಗಳು ನಿಮಗೆ ಸಮುದ್ರದ ದಂಡೆ ಮೇಲೆ ಕಾಣಿಸಿಕೊಳ್ತು ಅಂತಂದರೆ, ಸೊ ನೀವು ಅದನ್ನು ತೊಗೊಂಡು ಬಂದಿದ್ರೆ ನೀವೀಗ ಅದರ ಬಗ್ಗೆ ಏನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9686 89 2729 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಿಮಗೋಸ್ಕರ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶಂಕುಗಳು ಸಿಗುತ್ತೆ. ಈ ಶಂಕುಗಳು ಒಂದು ರೀತಿಯ ಸುಣ್ಣದ ಶೆಲ್ನ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಲ್ಲೇ ಕಾಣಿಸುವಂಥದ್ದು ಕಪ್ಪೆ ಚಿಪ್ಪುಗಳು. ಸೊ ಈ ಎರಡೂ ಕೂಡ ನಮಗೆ ಸಮುದ್ರದ ದಂಡೆಯ ಮೇಲುಗಡೆ ಯಾವಾಗಲೂ ಕೂಡ ಕಾಣಿಸ್ತಾ ಇರುತ್ತೆ. ನೀವು ಯಾವತ್ತಾದ್ರೂ ಸಮುದ್ರದ ಹತ್ತಿರದಲ್ಲಿ ಹೋಗಿದ್ರಾ ಅಂತಂದರೆ, ಸೊ ಅಲ್ಲೆಲ್ಲ ನಿಮಗೆ ಈ ಕಪ್ಪೆ ಚಿಪ್ಪುಗಳು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಅದರ ಜೊತೆಗೆ ಶಂಕುಗಳು ಕೂಡ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಶಂಕುಗಳನ್ನ ನಾವು ಎಲ್ಲೆಲ್ಲೆಲ್ಲ ನೋಡೋಕ್ಕೆ ಸಾಧ್ಯ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ನಾವು ಶಿವನ ಕೈಯಲ್ಲಿ ಇರುವಂತಹ ಶಂಕುವನ್ನು ಕೂಡ ನೋಡಿದ್ದೀವಿ. ಕೃಷ್ಣ ಮಹಾಭಾರತದ ಯುದ್ಧದಲ್ಲಿ ಕೂಡ ಶಂಕವನ್ನು ಊದಿರೋದನ್ನು ನೋಡಿದ್ದೀವಿ. ಅಷ್ಟೇ ಅಲ್ಲ, ಈ ಶಂಕುಗಳನ್ನು ನಾವು ಸಮುದ್ರದ ಹತ್ತಿರ ಹೋದಾಗ ಅಲ್ಲಿ ಕೂಡ ನೋಡೋಕ್ಕೆ ಸಾಧ್ಯ ಇದೆ. ಸೊ ಹಾಗಾದರೆ ಈ ಶಂಕು ಬರೀ ಒಂದು ರೀತಿಯ ಚಿಪ್ಪಷ್ಟೇ ಆಗಿರಲ್ಲ, ಈ ಶಂಕುವಿನಿಂದ ಬರುವಂತಹ ಶಬ್ದವು ಕೂಡ ಸೈಂಟಿಫಿಕಲಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಅದು ಯಾವ ರೀತಿ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಹಾಗೆ ಇವತ್ತು ಶಂಕದ ಬಗ್ಗೆ ಹೇಳಬೇಕು ಅಂತಂದರೆ, ಮುಖ್ಯವಾಗಿ ಈ ಶಂಕು ನಮಗೆ ಸಿಗುವಂಥದ್ದು ಸಮುದ್ರ ಅಥವಾ ನದಿಯ ದಂಡೆಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ. ಆ್ಯಂಡ್ ಇಂತಹ ಕಡೆಗಳಲ್ಲಿ ನೀವು ಕೂಡ ಹೋಗಿದ್ದೀರಾ ಅಂತಂದರೆ ಅಲ್ಲಿ ಚಿಕ್ಕ ಚಿಕ್ಕ ಶಂಕುಗಳನ್ನ ಬಿದ್ದಿರೋದನ್ನು ನೋಡ್ಬೋದು. ಆದರೆ ಅತಿ ಸೂಕ್ಷ್ಮ ಗಾತ್ರದ ಶಂಕುಗಳಿಂದ ಹಿಡಿದು 4 ಅಡಿಗಳಷ್ಟು ಉದ್ದ ಇರುವಂತಹ ದೊಡ್ಡ ದೊಡ್ಡ ಶಂಕುಗಳನ್ನು ಕೂಡ ನಾವು ಈ ಸಮುದ್ರದ ಹತ್ತಿರದಲ್ಲೆಲ್ಲ ಕಾಣೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಶಂಕ ಅಂದರೆ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಮತ್ತು ಅದು ಹೇಗೆ ರೆಡಿ ಆಗುತ್ತೆ, ಅದನ್ನು ಯಾರಾದರೂ ತಯಾರು ಮಾಡ್ತಾರಾ ಹೇಗೆ ಅಂತ ನೀವು ಯೋಚನೆ ಮಾಡಿದ್ರೆ, ಅದಕ್ಕೂ ಕೂಡ ಇವತ್ತಿನ ನಮ್ಮ ಶೋನಲ್ಲಿ ನಾನು ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಶಂಕುವನ್ನು ನಾವು ಸಮುದ್ರದ ಜೀವಿಗಳಲ್ಲಿ ಹೆಚ್ಚಾಗಿ ಕಾಣೋದಕ್ಕೆ ಸಾಧ್ಯ ಇದೆ. ಅಂದರೆ ಬೆನ್ನೆಲುಬಿಲ್ಲದಿರುವಂತಹ ಸಮುದ್ರದ ಜೀವಿಗಳ ಶರೀರದ ರಕ್ಷಣೆಗಾಗಿ ಈ ಒಂದು ಕವಚದ ರೀತಿಯಲ್ಲಿ ಚಿಪ್ಪು ಅಥವಾ ಶಂಕು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯ ಚಿಪ್ಪನ್ನು ಶೆಲ್ ಅಂತ ಕೂಡ ಕರೀತಾರೆ. ಚಿಪ್ಪುಗಳನ್ನು ರೆಡಿ ಮಾಡುವಂತಹ ಒಂದು ಸಮುದ್ರದ ಜೀವಿ ಕೂಡ ಇದೆ, ಅದಕ್ಕೆ ಮೊಲಸ್ಕ್ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಈ ಮೊಲಸ್ಕ್ನ ಶರೀರ ದೊಡ್ಡದಾಗಿರುತ್ತೆ ಮತ್ತು ಆಕಾರ ಕೂಡ ಬದಲಾಗ್ತಾ ಇರುತ್ತೆ. ಅದರಂತೆಯೇ ಅದರ ಚಿಪ್ಪಿನ ಆಕಾರ ಕೂಡ ಬದಲಾಗೋದಕ್ಕೆ ಶುರುವಾಗುತ್ತೆ. ಸಮುದ್ರದ ನೀರಿನಿಂದ ಪಡೆದುಕೊಂಡಂತಹ ಸುಣ್ಣವನ್ನು ಮೊಲಸ್ಕ್ ಶಂಕದ ರೂಪದಲ್ಲಿ ರೆಡಿ ಮಾಡುತ್ತೆ. ಸತ್ತು ಹೋದಾಗ ಶಂಕ ಸಮುದ್ರದ ನೀರಿನಲ್ಲಿ ತೇಲ್ಕೊಂಡು ದಡಕ್ಕೆ ಬರುತ್ತೆ. ಶಂಕ ಹೇಗೆ ರಚಿತವಾಗುತ್ತೋ ಅದೇ ಥರನೇ ಕಪ್ಪೆ ಚಿಪ್ಪು ಕೂಡ ಅಥವಾ ಕವಡೆಗಳು ಕೂಡ ರೆಡಿಯಾಗುವಂಥದ್ದು. ಅವು ಸಹ ಅಷ್ಟೇ ಒಂದು ರೀತಿಯ ಮೊಲಸ್ಕ್ನ ಚಿಪ್ಪುಗಳೇ ಆಗಿರುತ್ತೆ. ಮೊಲಸ್ಕ್ನ ಚಿಪ್ಪು ಅಥವಾ ಶಂಕ 3 ಲೇಯರ್ಗಳಲ್ಲಿ ರೆಡಿಯಾಗಿರುತ್ತೆ. ಇದರ ಹೊರಪದರವನ್ನು ನಾವು ನೋಡ್ತೀವಿ ಅಂತಂದರೆ ಒಂದು ರೀತಿಯ ಅಂಟು ಪದಾರ್ಥದಿಂದ ರೆಡಿಯಾಗಿರುತ್ತೆ. ಎಲ್ಲಕ್ಕಿಂತ ಕೆಳಗಿರುವಂತಹ ಅಂದರೆ 3ನೇ ಪದರ ಏನಿರುತ್ತೆ ಅದು ಸುಣ್ಣದಂತಹ ಪದಾರ್ಥದಿಂದ ರೆಡಿಯಾಗಿರುತ್ತೆ. ಆ್ಯಂಡ್ ನಾವು ಶಂಕುಗಳು ಅಂತಂದರೆ ಒಂದೇ ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಕೂಡ ರಾಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಶಂಕುಗಳು ಬೇರೆ ಬೇರೆ ಬಣ್ಣದಲ್ಲೂ ಕೂಡ ನಮಗೆ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಮೊಲಸ್ಕ್ನ ಗ್ರಂಥಿಗಳಲ್ಲಿರುವಂತಹ ಬಣ್ಣ ಬಣ್ಣದ ಪದಾರ್ಥಗಳು ಈ ಶಂಕದಲ್ಲಿ ಅನೇಕ ಬಣ್ಣಗಳನ್ನು ಮತ್ತು ಗೆರೆಗಳು ಮೂಡೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ನಾವು ಸಮುದ್ರದ ಅಂಚಿನಲ್ಲಿ ಡಿಫ್ರೆಂಟ್ ಆಗಿರುವಂತಹ ಶಂಕುಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಗೆರೆಗಳಿರುವಂತಹ ಶಂಕುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಬಣ್ಣದಲ್ಲಿ ಕಾಣಿಸುವಂತಹ ಶಂಕುಗಳಾಗಿರ್ಬೋದು ನೋಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾದರೆ ನಿಮ್ಮ ಮನೆಗಳಲ್ಲೂ ಕೂಡ ಈ ಒಂದು ಶಂಕುಗಳನ್ನ ತಂದಿದ್ದೀರಾ ಅಂತಂದರೆ, ಸೊ ಶಂಕುಗಳು ಯಾವ್ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೀವು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಶಂಖದ ಬಗ್ಗೆ. ಈ ಶಂಖಗಳು ನಮಗೆ ಸಮುದ್ರದ ದಡದಲ್ಲಿ ಸಿಗುತ್ತೆ, ಆ್ಯಂಡ್ ಹಾಗೆ ನದಿಗಳ ಹತ್ತಿರದಲ್ಲೂ ಕೂಡ ನಮಗೆ ಶಂಖಗಳು ಸಿಗುತ್ತೆ. ಹಾಗೆಯೇ ಇದರ ಜೊತೆಗೆ ಇದೇ ರೀತಿಯ ಒಂದು ಇನ್ನೊಂದು ವಸ್ತುವನ್ನು ನೋಡಬೇಕು ಅಂತಂದರೆ ಅದು ಕಪ್ಪೆ ಚಿಪ್ಪುಗಳಾಗಿರುತ್ತೆ. ಸೊ ಕಪ್ಪೆ ಚಿಪ್ಪುಗಳು ಕೂಡ ಅಷ್ಟೇ ನಮಗೆ ಇದೇ ರೀತಿಯಲ್ಲಿ ಗಟ್ಟಿಯಾಗಿ ಸಿಗುತ್ತೆ. ಆದರೆ ಶಂಖಗಳು ಒಂದು ರೂಪವನ್ನು ಪಡ್ಕೊಂಡಿರುತ್ತೆ, ಶಂಖಗಳಿಂದ ಒಂದು ಶಬ್ದ ಕೂಡ ಹೊರಗಡೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಆಗಲೇ ಹೇಳಿದಾಗೆ ಈ ಶಂಖಗಳು ಒಂದು ಮೊಲಸ್ಕನ್ನುವಂತಹ ಸಮುದ್ರದ ಜೀವಿಯಿಂದ ರಚಿಸಲ್ಪಟ್ಟಿದೆ ಅಂತ ಹೇಳಿ. ಸೊ ಅದೇ ರೀತಿಯಲ್ಲೇ ಈ ಶಂಖಗಳನ್ನ ನಾವು ನೋಡೋದಕ್ಕೆ ತುಂಬಾ ಒಂದು ಡಿಫ್ರೆಂಟ್ ಆದಂತಹ ಕಲರ್ನ ಜೊತೆಗೆ ಹಾಗೆ ಅದರ ಮೇಲ್ಗಡೆ ಗೆರೆಗೆರೆಗಳು ಕೂಡ ಕಾಣಿಸುತ್ತೆ ನಮಗೆ. ಇದಿಷ್ಟೇ ಅಲ್ಲದೆ ಶಂಖಗಳು ಒಂದು ಶಬ್ದವನ್ನು ಕೂಡ ಹೊರಗಾಕುತ್ತೆ ಅಂತ ಹೇಳ್ತಾ ಇದ್ದೆ. ನಾವು ನೋಡಿರೋ ಹಾಗೆ ಶಂಖಗಳನ್ನ ಶಿವನ ಕೈಯಲ್ಲಿ ಹಾಗೆ ಕೃಷ್ಣನ ಕೈಯಲ್ಲಿ ಕೂಡ ನೋಡಿದೀವಿ. ಹಾಗಾದರೆ ಈ ಶಂಖಗಳನ್ನ ಏನೇನಕ್ಕೆಲ್ಲ ಬಳಕೆ ಮಾಡ್ತಾರೆ ಅಂತ ನೀವು ಕೂಡ ಗೊತ್ತಿರುತ್ತೆ. ಕೆಲವೊಂದು ಕಡೆಗಳಲ್ಲಿ ಶಂಖವನ್ನು ಪೂಜೆಯ ಸಮಯದಲ್ಲಿ ಓದುವಂಥದ್ದನ್ನು ನೀವು ಕೂಡ ನೋಡಿರ್ತೀರ. ಸೊ ಅದರಿಂದ ಬರುವಂತಹ ಒಂದು ಸೌಂಡ್ ಏನಿರುತ್ತೆ ಅದು ಒಂದು ರೀತಿಯಲ್ಲಿ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಪರಿಸರದಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅನ್ನೋದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಹಾಗೆಯೇ ಶಂಖದಿಂದ ಊದಿರುವಂತಹ ಒಂದು ಧ್ವನಿ ಏನಿದೆ ಅಂದರೆ ಸೌಂಡ್ ಫ್ರೀಕ್ವೆನ್ಸಿ ಏನಿದೆ, ಸೊ ಇದು ಆ ಸರೌಂಡಿಂಗ್ನ ಒಂದು ರೀತಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗೆ ಆ ಸುತ್ತಮುತ್ತಲಿನ ವಾತಾವರಣ ಕೂಡ ಶುದ್ಧವಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗೆ ಇದರ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾವು ನೋಡಬೇಕು ಅಂತಂದರೆ ಈ ಶಂಖದಿಂದ ಬರುವಂತಹ ಶಬ್ದ ಏನಿದೆ ಅದು ಸುಮಾರು 110 decibel ಮಟ್ಟಕ್ಕೆ ಹೋಗ್ಬೋದು. ಅಷ್ಟರ ಮಟ್ಟಿಗೆ ಅದರ ಒಂದು ಫ್ರೀಕ್ವೆನ್ಸಿ ಇರುವಂಥದ್ದು. ಹಾಗೆ ಈ ಶಂಖದ ಒಳಗಡೆ ನಮಗೆ ಒಂದು ಎಕೋ ಎಫೆಕ್ಟ್ ಕೂಡ ಸಿಗುತ್ತೆ. ಅದನ್ನು ನಾವು ಕೇಳಿದಾಗ ಸಮುದ್ರದ ಶಬ್ದ ನಮಗೆ ಆ ಒಂದು ಶಂಖಗಳಿಂದ ಕೇಳಿಸುವಂಥದ್ದು. ಸೊ ಈ ರೀತಿಯಲ್ಲಿ ಈ ಶಂಖು ತುಂಬಾ ಉಪಯುಕ್ತವಾಗಿದೆ. ಹಾಗೆ ಇದರಿಂದ ಬರುವಂತಹ ಏನು ಸೌಂಡ್ ಫ್ರೀಕ್ವೆನ್ಸಿ ಕೂಡ ನಮಗೆ ಒಂದು ಮಾನಸಿಕ ಶಕ್ತಿಯನ್ನು ಕೊಡುತ್ತೆ, ಹಾಗೆ ಒಂದು ರೀತಿಯ ಶಾಂತಿಯನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ನಿಜವಾಗ್ಲೂ ಸಮುದ್ರದ ಶಬ್ದ ಈ ಶಂಖುವಿನಿಂದ ಕೇಳುತ್ತಾ ಅಂತ ನಾವು ಸೈಂಟಿಫಿಕಲಿ ಥಿಂಕ್ ಮಾಡಿದ್ರೆ, ಸೊ ನಾವು ಕೇಳುವುದು ಸಮುದ್ರದ ಶಬ್ದ ಆಗಿರಲ್ಲ, ಅದು ಒಂದು ಆಂಬಿಯೆಂಟ್ ನಾಯ್ಸ್ ರೆಸೊನೆನ್ಸ್ ಆಗಿರುತ್ತೆ. ಅಂದರೆ ಶಂಖದ ಒಳಗಿನ ಖಾಲಿ ಜಾಗ ಏನಿರುತ್ತೆ ಅದು ಸೌಂಡ್ನ ಆಂಪ್ಲಿಫೈ ಮಾಡುತ್ತೆ. ನಮ್ಮ ಸುತ್ತಮುತ್ತಲೂ ನಾವೇನು ಸಮುದ್ರದ ಹತ್ತಿರದಲ್ಲಿ ನಿಂತು ಕೇಳ್ತೀವಲ್ವ, ಸೊ ಆ ಶಬ್ದ ಎಕೋ ಆಗಿ ನಮಗೆ ಆ ರೀತಿಯಲ್ಲಿ ಕೇಳುವಂಥದ್ದು. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಶಂಖಗಳಲ್ಲಿ ಇರುವಂತಹ ಒಂದು ಆ ಖಾಲಿ ಜಾಗ ಏನಿದೆ ಶಂಖಗಳನ್ನ ಹಿಡಿಯೋದಕ್ಕೆ ನಾವು ಒಂದು ಸ್ಪೇಸ್ನ ಬಳಸ್ತೀವಲ್ವ, ಸೊ ಅದು ಒಂದೊಂದು ಶಂಖಗಳಲ್ಲಿ ಲೆಫ್ಟ್ ಸೈಡ್ ಇರುತ್ತೆ, ಇನ್ನೊಂದು ಶಂಖಗಳಲ್ಲಿ ರೈಟ್ ಸೈಡಲ್ಲಿ ಇರುವಂಥದ್ದು. ಇಷ್ಟೇ ಅಲ್ಲದೆ ಈ ಶಂಖಗಳಿಗೆ ಬೆಲೆ ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ರೇರ್ ಆಗಿ ಸಿಗುವಂತಹ ಶಂಖಗಳಿಗೆ ತುಂಬಾ ಕಾಸ್ಟ್ಲಿ ಆದಂತಹ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಏನ್ಷಿಯಂಟ್ ಸಿವಿಲೈಸೇಷನ್ ಅಲ್ಲಿ ಸಿಗ್ನಲ್ ಇನ್ಸ್ಟ್ರೂಮೆಂಟ್ ಆಗಿ ಈ ಒಂದು ಶಂಖಗಳನ್ನ ಬಳಕೆ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಶಂಖವನ್ನು ಊದೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಶಂಖ ಊದೋದ್ರಿಂದ ಒಂದು ಬ್ರೀತಿಂಗ್ ಎಕ್ಸಸೈಸ್ ಆದಾಗೆ ಆಗುತ್ತೆ, ಹಾಗೆ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಮತ್ತು ಯೋಗಾದಲ್ಲಿ ಕೂಡ ರೆಕಮೆಂಡ್ ಮಾಡಲಾಗುತ್ತೆ ಈ ಒಂದು ಶಂಖವನ್ನು ಓದುವಂಥದ್ದು. ಹಾಗಿದ್ರೆ ಇವತ್ತು ನಾನು ತಿಳಿಸಿದಂತೆ ಶಂಖುವಿನ ವಿಚಾರಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹಾಗೆ ಈ ಶಂಖು ಅನ್ನುವಂಥದ್ದು ಕೇವಲ ಧಾರ್ಮಿಕ ಚಿಹ್ನೆಯಾಗಿ ಉಳಿದಿಲ್ಲ, ಅದು ನ್ಯಾಚುರಲ್ ಆಗಿರುವಂತಹ ಸ್ಪೀಕರ್ ಅಂತ ಹೇಳ್ಬೋದು, ಮತ್ತು ಒಂದು ಬ್ರೀತಿಂಗ್ಗೆ ಬೇಕಾದಂತಹ ಟ್ರೈನಿಂಗ್ ಕೊಡುವ ಒಂದು ವಸ್ತು ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಶಂಖುವಿನ ಶಬ್ದವನ್ನು ಕೇಳಿದಾಗ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿ. ಸೊ ಅದರಿಂದ ನಿಮ್ಗೆ ಏನಾದರೂ ಕಾಮ್ನೆಸ್ ಕಾಣಿಸ್ತು ಅಂದರೆ ಅಥವಾ ನಿಮಗೆ ಅದರಿಂದ ಏನಾದರೂ ಒಂದು ಪಾಸಿಟಿವ್ ಎನರ್ಜಿ ಸಿಕ್ತು ಅಂತಂದರೆ ಅದು ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮಗೆ ವಾಟ್ಸಪ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಶೋನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ಇವತ್ತಿನ ಶೋ ನಿಮಗೆ ಹೇಗೆ ಅನಿಸ್ತು, ಆ್ಯಂಡ್ ಇದೇ ಥರ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಗೊತ್ತಿದ್ರೆ ಅದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
9: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
10: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
2: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಎಲ್ರು ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಕಾಫಿ ಆಯ್ತಾ? ಏನ್ ಸಮಾಚಾರ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಕಾರ್ಯಕ್ರಮ ನಡೆಸ್ಕೊಡೋಕೆ ಅಂತ ಬಂದಿದ್ದು ಆಗಿದೆ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ದಿನ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಕೂಡ ಸಂಜೆ 6:30 ಒಂದೊಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಹಾಗೆ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಬಿಸ್ನೆಸ್ ಮೆನ್ ಗಳು ಅವರ ಅನುಭವವನ್ನ ಹಂಚಿಕೊಳ್ತಾ ಇರ್ತಾರೆ. ಹಾಗೆ ಡಾಕ್ಟರ್ ಯಾವಾಗ್ಲೂ ಸಲಹೆ ನೀಡ್ತಾ ಇರ್ತಾರೆ, ಏನಪ್ಪಾ ಅಂದ್ರೆ ಹೆಚ್ಚು ಹಣ್ಣುಗಳನ್ನ ತರಕಾರಿಗಳನ್ನ ಸೇವಿಸಿ ಅಂತ. ಹಣ್ಣುಗಳು ಎಲ್ಲ ಕಡೆ ಸಿಗುತ್ತೆ, ಹಾಗೆ ಕಾಂಪಿಟಿಷನ್ ಕೂಡ ತುಂಬಾನೇ ಇದೆ ಅಂತ ಹಣ್ಣಿನ ವ್ಯಾಪಾರಿಗಳು ಕೂಡ ಹೇಳ್ತಾರೆ. ಹಾಗಿದ್ಮೇಲೆ ಯಾಕೆ ಇವತ್ತು ಒಂದು ಹಣ್ಣಿನ ವ್ಯಾಪಾರದ ಬಗ್ಗೆ ಮಾತನಾಡಬಾರ್ದು ಅಂತ ಅನಿಸ್ತು. ಅದಕ್ಕಾಗಿ ಇವತ್ತು ನಾವು JK ಫ್ರೂಟ್ಸ್ ನಲ್ಲಿದ್ದೀವಿ. ಸೊ ಇದರ ಓನರ್ ಆಗಿರುವಂತಹ ಮೊಹಮ್ಮದ್ ಅಸ್ಲಾಂ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಮೊಹಮ್ಮದ್ ಅಸ್ಲಾಂ ಅವರೇ, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ನಮಸ್ತೆ.
2: ಓಕೆ ಅಸ್ಲಾಂ ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ?
11: ಇಲ್ಲೇ ಸೋಮಿನಕೊಪ್ಪ. ಸೋಮಿನಕೊಪ್ಪನೇ ಹುಟ್ಟಿದ್ದು ಬೆಳೆದಿದ್ದು, ಶಾಲೆಗೆ ಎಲ್ಲ ಅದೇನೆ.
2: ಏನು ಓದಿದ್ದು?
11: ಏನು 6ನೇ ಕ್ಲಾಸ್ ಓದಿದ್ದೀವಿ.
2: 6ನೇ ಕ್ಲಾಸ್ ಓದಾದ್ಮೇಲೆ
11: ಅಷ್ಟೇ ಉದ್ಯೋಗ ಮಾಡ್ತಿದ್ದೀವಿ, ಅಷ್ಟೇ ಆಟೋ ನಡೆಸೋದು, ಭೂಮಿ ಕೆಲಸ ಮಾಡಿದ್ವಿ. ಈಗ ಹಣ್ಣಿನ ವ್ಯಾಪಾರಕ್ಕೆ ಬಂದಿದ್ದೀವಿ.
2: ಆಟೋ ಕೂಡ ಓಡಿಸ್ತಾ ಇದ್ರಿ, ಹಾಗೆ ಕೃಷಿ ಕೂಡ ಮಾಡಿದ್ರ?
11: ಮಾಡಿದ್ದೀವಿ.
2: ಏನು ಬೆಳೆದಿದ್ರಿ?
11: ಭತ್ತ, ರಾಗಿ, ಶೇಂಗಾ, ಜೋಳ ಬೆಳೀತಾ ಇದ್ವಿ. ಅದು ಮುಗಿದ ಮೇಲೆ ಸಿಟಿಗೆ ಸೇರ್ಕೊಂಡ್ವಿ.
2: ಓಕೆ, ಸೊ ಮೊದಲು ರೈತರಾಗಿದ್ರಿ, ಅದೆಲ್ಲ ಬೆಳೆದಾದ್ಮೇಲೆ ಈಗ ಒಬ್ರು ವ್ಯಾಪಾರಿ ಆಗಿದ್ದೀರಾ, ಹಣ್ಣಿನ ವ್ಯಾಪಾರವನ್ನ ಮಾಡ್ತಿದ್ದೀರಾ. ಹಾಗಿದ್ರೆ ಈ ಹಣ್ಣಿನ ವ್ಯಾಪಾರ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಗಿದೆ?
11: 30 ವರ್ಷ ಆಯ್ತು.
2: ಸೂಪರ್, 30 ವರ್ಷದಿಂದ ಕೂಡ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದೀರಾ. ಹೇಗಿದೆ ಸರ್ ಹಣ್ಣಿನ ವ್ಯಾಪಾರ?
11: ಈಗ ಭಾಳ ಡಲ್ ಐತೆ, ಮೊದಲೇ ಎಲ್ಲ ಪರವಾಗಿದ್ದಿಲ್ಲ, ಈಗೆಲ್ಲ ಭಾಳ ಡಲ್ ಐತೆ, ಭಾಳ ಅಂಗಡಿ ಆಗ್ಬಿಟ್ಟು ರೈಟ್ ಆಗ್ಬಿಟ್ಟು ಜನದ ಹತ್ರ ದುಡ್ಡು ಇಲ್ಲ, ಭಾಳ ಕಷ್ಟ ಐತೆ. ಈಗ
12: ಮುಂಚೆ ಚೆನ್ನಾಗಿತ್ತು,
11: ಮುಂಚೆ ಚೆನ್ನಾಗಿತ್ತು
12: ಅಂದ್ರೆ ಈಗ 30 ವರ್ಷದ ಹಿಂದೆ ನೀವು ವ್ಯಾಪಾರ ಪ್ರಾರಂಭ ಮಾಡಿದಾಗ ವ್ಯಾಪಾರ ಚೆನ್ನಾಗಿ ಆಗ್ತಿತ್ತು.
11: ಒಂದು ಈಗ ಒಂದು 10 ವರ್ಷದಿಂದ ಏನು ಅಷ್ಟಿಲ್ಲ, ಕಡಿಮೆ ಭಾಳ.
12: ಈಗ 10 ವರ್ಷದಿಂದ ವ್ಯಾಪಾರ ಕಡಿಮೆ ಆಗಿದೆ, ಕಾರಣ ಏನಿರ್ಬೋದು?
11: ಕಾರಣ ಹಿಂಗೆ ಜನಕ್ಕೆ ದುಡ್ಡು ಇಲ್ಲ, ಎಲ್ಲ ರೇಟ್ ಜಾಸ್ತಿಗಳು ಎಲ್ಲ ಇದೆಲ್ಲ ಜಾಸ್ತಿ ಆಯಿತು, ಕಸ್ಟಮ್ ಗಿಸ್ಟಮ್ ಎಲ್ಲ ಇದೆಲ್ಲ ಜಾಸ್ತಿ ಆಯಿತು, ಹಂಗಾಗ್ಬಿಟ್ಟು ಜನ ಕೊಂಡದ್ದು ಕಮ್ಮಿ ಮಾಡಿಬಿಟ್ರು, ಹಂಗಾಗ್ಬಿಟ್ಟು ಕಷ್ಟ ಆಯಿತು.
12: ಅಸ್ಲಾಂ ಸರ್, ಡಾಕ್ಟರ್ ಯಾವಾಗಲೂ ಹೇಳೋದು ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಿ ಅಂತ, ಈ ರೀತಿ ಎಲ್ಲ ಡಾಕ್ಟರ್ಸ್ ಹೇಳುವಾಗ ಹಣ್ಣುಗಳನ್ನ ಜಾಸ್ತಿ ಕೊಂಡ್ಕೊಳಕ್ ಬರಲ್ವಾ?
11: ಯಾರು ಬರ್ತಾನೆ ಇಲ್ಲ,
12: ಬರ್ತಾ ಇಲ್ಲ.
11: ದಿಸಕ್ಕೆ 2,000-3,000 ರೂಪಾಯಿ ವ್ಯಾಪಾರ ಇಲ್ಲ, 10,000 15,000 ವ್ಯಾಪಾರ ಆಗೋದು, 3,000 ಆಗ್ತಾ ಇಲ್ಲ ಈಗ.
12: ಸೊ ಮುಂಚೆ ಎಲ್ಲ 10,000-15,000 ವ್ಯಾಪಾರ ಆಗ್ತಿತ್ತು, ಆದ್ರೆ ಈಗ 2,000-3,000 ಆಗೋದು ಕೂಡ ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ತಿದ್ದೀರಾ. ನಮ್ಗೀಗ ಅಸ್ಲಾಂ ಸರ್ ಅವ್ರು ಯಾರು, ಎಲ್ಲಿನವರು, ಹೇಗೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು ಅಂತ ಗೊತ್ತಾಯ್ತು. ಸೊ ನಮ್ಗೀಗ ಈ ಒಂದು ಹಣ್ಣಿನ ಅಂಗಡಿ ಬಗ್ಗೆ ಹೇಳಿ ಸರ್. JK ಫ್ರೂಟ್ಸ್ ಪ್ರಾರಂಭ ಆಗಿ 30 ವರ್ಷ ಆಯ್ತು ಅಂತ ಹೇಳಿದ್ರಿ, ಯಾವ್ಯಾವ ಹಣ್ಣುಗಳಿದೆ ಅದ್ರ ಬಗ್ಗೆ ಹೇಳಿ.
11: ದಾಳಿಂಬೆ ಐತೆ, ಆಮೇಲೆ ಸೇಬು ಇದ್ದಾವೆ, ಆಮೇಲೆ ಇದೈತೆ ಪ್ಯಾರಲೆ ಹಣ್ಣು ಇದ್ದಾವೆ, ದ್ರಾಕ್ಷಿ ಇದ್ದಾವೆ, ಕಲ್ಲಂಗಡಿ ಹಣ್ಣು ಇದ್ದಾವೆ, ಆಮೇಲೆ ಮಾವಿನ ಹಣ್ಣು ಇಲ್ಲ, ಮಾವಿನ ಹಣ್ಣು ಇದ್ದಾವೆ,
12: ಕಾಯಿ ಇದೆ, ಮಾವಿನ
11: ಕಾಯಿ ಕಾಯಿ ಇದ್ದಾವೆ, ಆಮೇಲೆ
12: ಸೀತಾಫಲ ಕೂಡ,
11: ಸೀತಾಫಲ ಇದ್ದಾವೆ, ಬಾಳೆಹಣ್ಣು ಇದೆ,
12: ಸಾಕಷ್ಟು ಬಗೆಯ ಹಣ್ಣುಗಳನ್ನ ಇಟ್ಟಿದ್ರೆ. ಮೋಸಂಬಿ ಇದೆ, ಕಿತ್ಲೆ ಹಣ್ಣು ಇದೆ. ಸೊ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಬಗೆಯ ಹಣ್ಣುಗಳಿದೆ, ಹಾಗೇನೆ ಜನ ಕೂಡ ಇಲ್ಲಿ ಬಂದು ಹೋಗ್ತಾ ಮಾಡ್ತಾ ಇದಾರೆ.
11: ಕಿವಿ ಐತೆ, ಕಿವಿ ಐತೆ, ಇದೆಲ್ಲ ಇದಾವೆ, ಬಹಳ ತರ ಇದಾವೆ.
12: ಸರಿ, ಕಿವಿ ಫ್ರೂಟ್ಸ್ ಎಲ್ಲ ಅನ್ನೋದು ಮುಂಚೆ ಎಲ್ಲ ಇರ್ಲಿಲ್ಲ, ಇತ್ತೀಚೆಗೆ ಬಂದಂತ ಹಣ್ಣುಗಳು. ವ್ಯಾಪಾರ ಹೇಗಿದೆ ಆ ಹಣ್ಣುಗಳು?
11: ಬಹಳ ಕಡಿಮೆ, ಎಲ್ಲ ತಗೊಂಡು ಕೊಳ್ತಾ ಹೋಗ್ತಾ ಇದಾವೆ, ಅಷ್ಟು
12: ಜನ ತಗೊಳ್ದಲ್ಲೇ ಕೊಳ್ತಾ ಹೋಗ್ತಾ ಇದಾವೆ ಹಣ್ಣುಗಳು. ಸರ್, ಈ ಹಣ್ಣುಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ಎಲ್ಲೆಲ್ಲಿಂದ ತರ್ತೀರಾ, ಎಷ್ಟು ವ್ಯಾಪಾರ ಮಾಡ್ತೀರಾ, ಹೇಗೆ ಇದ್ರ ಬಗ್ಗೆ ಹೇಳಿ.
11: ಮಂಡಿಯಿಂದ ತರ್ತೀವಿ, ಮಂಡಿಯಿಂದ ಅವರು ರೈಟ್ ಹಾಕಿ ಕಳಿಸ್ತಾರೆ, ಇಲ್ಲಿ ವ್ಯಾಪಾರ ಆಗಲ್ಲ, ಕೊಳ್ತು ಹೋಗುತ್ತೆ, ಸಾಲ ಆಗ್ತೈತಿ ಬಹಳ.
12: ಅಂದ್ರೆ ಈಗ ಮಂಡಿಗೂ ಅಲ್ಲಿಂದ ಹೋಗಿ ನೀವು ಸಾಲನಾರು ಕೊಟ್ಬಿಟ್ಟು ಹಣ್ಣುಗಳು ತಗೋಬರ್ತೀರ, ಆದ್ರೆ ಇಲ್ಲಿ ವ್ಯಾಪಾರ ಕಡಿಮೆ ಆಗ್ತಾ ಇದೆ ಅಂತ
11: ಸಾಲ ಕೊಡ್ತಾರೆ ಅವರು. ಅದು ತಿಂಗಳ ಇಷ್ಟಿಷ್ಟು, ದಿವಸ ಇಷ್ಟಿಷ್ಟು ಅಂತ ಕಟ್ಟಿ ವ್ಯಾಪಾರ ಆದಂಗೆ ಕೊಳ್ತು ಹೋಗ್ತಾವೆ, ಹಂಗೆ ಸಾಲ ಏರ್ತೈತೆ.
12: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಸ್ಲಾಂ ಅವ್ರು ಹೇಳ್ತಿದ್ರು ಈಗ ಹಣ್ಣಿನ ವ್ಯಾಪಾರ ಮಾಡೋದು ಎಷ್ಟೆಲ್ಲ ಸವಾಲಾಗಿದೆ. 30 ವರ್ಷದ ಹಿಂದೆ ಹೇಗಿರ್ಲಿಲ್ಲ, ಅವಾಗ ಚೆನ್ನಾಗಿ ಆಗ್ತಿತ್ತು ಬಿಸ್ನೆಸ್, ಆದ್ರೆ ಇವಾಗ ತುಂಬಾ ಕಷ್ಟ ಆಗ್ತಿದೆ ಅಂತ ಕೂಡ ಹೇಳ್ತಿದ್ರು. ಹಾಗಿದ್ರೆ ಹಣ್ಣಿನ ವ್ಯಾಪಾರಿ ಆಗಿರುವಂತಹ ಮೊಹಮ್ಮದ್ ಅಸ್ಲಾಂ ಅವ್ರ ಜೊತೆ ಇನ್ನೊಂದಿಷ್ಟು ವಿಷಯಗಳು ಮಾತಾಡಲು ಬಾಕಿ ಇದೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಿರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಣ್ಣಿನ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ನಮ್ಮೊಟ್ಟಿಗೆ JK ಫ್ರೂಟ್ಸ್ನ ಮಾಲೀಕರಾಗಿರುವಂತಹ ಮೊಹಮ್ಮದ್ ಅಸ್ಲಾಂ ಅವರು ಮಾತಾಡ್ತಾ ಇದ್ರು. ಸುಮಾರು 30 ವರ್ಷದಿಂದ ಕೂಡ ಹಣ್ಣಿನ ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು. ಅವರ ಜೊತೆ ಮಾತುಕತೆನ ಮುಂದುವರೆಸೋಣ. ಮೊಹಮ್ಮದ್ ಅಸ್ಲಾಂ ಅವರೇ, ಈಗ ಇಲ್ಲಿ ಸುತ್ತಮುತ್ತ ಯಾವುದು ಹಣ್ಣಿನ ಅಂಗಡಿ ಇಲ್ವಾ ಅಥವಾ ಇದೆಯಾ? ಹಾಗೆ ಕಾಂಪಿಟೇಷನ್ ಹೇಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಪಕ್ಕಕ್ಕೈತೆ, ಈ ಕಡೆನೂ ಇದಾವೆ, ಬಹಳ ಇದಾವೆ.
2: ಸಾಕಷ್ಟು ಹಣ್ಣುಗಳ
3: ಬಹಳ ಇದಾವೆ, ಅಲ್ಲಿ ಗಾಡಿಗಳು ಇದಾವೆ, ಏನು ಹೇಳಂಗಿಲ್ಲ. ನಾವು
2: ಸುತ್ತಮುತ್ತಲು ಹಣ್ಣಿನ ಅಂಗಡಿಗಳೇ ಹೆಚ್ಚಾಗಿರೋದ್ರಿಂದ ಇಲ್ಲಿ ಕೂಡ ವ್ಯಾಪಾರ ಕಡಿಮೆ ಆಗ್ತಿದೆ.
3: ಯಾವುದು ಇದ್ದಿಲ್ಲ, ಒಂದೇ ಇತ್ತು, ವ್ಯಾಪಾರ ಆಗ್ತಿತ್ತು, ಪರವಾಗಿಲ್ಲ. ಈಗೆಲ್ಲ ಸಾಕಷ್ಟು ಆಗ್ಬಿಟ್ಟು, ಬಹಳ ಕಾಂಪಿಟೇಷನ್ ಬೇರೆ.
2: ಓಕೆ ಸರ್, ನಿಮಗೆ ಎಷ್ಟು ವಯಸ್ಸು?
3: ನನಗೆ ಈಗ 61 66.
2: 66 ವರ್ಷ. ಈಗಲೂ ಕೂಡ ನೀವು ಒಬ್ಬರೇ ವ್ಯಾಪಾರ ಮಾಡ್ತಾ ಇರೋದ, ನಿಮ್ಗೆ ಸಹಾಯಕ್ಕೆ ಯಾರಾದ್ರೂ ಬರ್ತಾರಾ?
3: ಇದ್ದಾನೆ ಮಗ, ಇದ್ದಾನೆ ಇನ್ನೊಬ್ಬ.
2: ಏನು ಮಾಡ್ತೀರ ಮಗ?
3: ಇದೇ ಹಣ್ಣಿನ ವ್ಯಾಪಾರನೇ.
2: ಅವರು ಹಣ್ಣಿನ ವ್ಯಾಪಾರನೇ ಮಾಡ್ತೀರ. ಮಗನ ಹೆಸರು?
3: ಫವಾಜ್ ಅಂತ ಹೇಳಿ.
2: ಫವಾಜ್, ಅವರು ಕೂಡ ನಿಮ್ಮ ಜೊತೆನೆ ಸೇರಿಕೊಂಡು ಹಣ್ಣಿನ ವ್ಯಾಪಾರನ ಮಾಡ್ತಿದ್ದೀರಾ. ಸರ್, ನೀವು ಊಟ ತಿಂಡಿ ಎಲ್ಲ ಹೇಗೆ ಅಂದರೆ, ಬೆಳಗ್ಗೆನೆ ತೊಗೊಂಡು ಬರ್ತೀರಾ ಅಥವಾ ಹೇಗೆ?
3: ಇಲ್ಲ, ಸೋಮಿನಕೊಪ್ಪ ಹತ್ರ ಅಲ್ಲ, ಹೋಗ್ತೀವಿ. ಕೆಲವು ಟೈಮ್ ಹೋಟ್ಲಾಗಿ ಮಾಡ್ಕೊತೀವಿ, ಇಲ್ಲೇ ಮಕ್ಕೊತೀವಿ, ಹಂಗೆ ಹೇಗೆ ಜ್ವರ ಮಾಡ್ತಿದ್ದೀವಿ.
2: ಈ ಹಣ್ಣಿನ ಅಂಗಡಿ ಪ್ರಾರಂಭ ಆಗೋದು ಎಷ್ಟೊತ್ತಿಗೆ, ಎಷ್ಟೊತ್ತಂಕ ಇರುತ್ತೆ, ಯಾವಾಗ ಕ್ಲೋಸ್ ಆಗೋದು?
3: ಬೆಳಗ್ಗೆ 6 ಗಂಟೆಗೆ ಬಿಸ್ತೀನಿ, ರಾತ್ರಿ 11 ಗಂಟೆ ಆಗುತ್ತೆ.
2: ಓಕೆ, ಬೆಳಗ್ಗೆ 6 ಗಂಟೆಗೆ ಹಣ್ಣಿನ ಅಂಗಡಿ ಓಪನ್ ಮಾಡಿದ್ರೆ ರಾತ್ರಿ 11 ಗಂಟೆ ತನಕ ಕೂಡ ಇರುತ್ತೆ. ಸೊ ಅಷ್ಟೊತ್ತವರೆಗೂ ನೀವು ಇಲ್ಲಿರ್ತೀರಾ ಸರ್?
3: ಇರ್ತೀವಲ್ಲ, ಇಬ್ಬರು ಇದೀವಲ್ಲ, ಚೇಂಜ್ ಆಗ್ತಾ ಇರ್ತೀವಿ. ಸ್ವಲ್ಪ ಅವನಿಗೂ ಬಿಡ್ತೀನಿ, ಅವ್ನು ನನಗೆ ಬಿಡ್ತಾನೆ, ಹಂಗೆ ಆಟೋನೂ ಓಡಿಸ್ತೀನಿ, ಅದು ಇದು ಮಾಡ್ಕೊಂತೀವಿ, ಮೇಂಟೈನ್.
2: ಸೊ ಹಣ್ಣಿನ ವ್ಯಾಪಾರ ಮತ್ತು ಆಟೋ ಓಡಿಸೋದು ಎರಡು ಕೂಡ ಮಾಡ್ತಾ ಇದ್ದೀರಾ?
3: ಮಾಡ್ತೀವಿ.
2: ಓಕೆ ಸರ್, ಬೆಳಗ್ಗೆ 6 ಗಂಟೆಗೆ ಹಣ್ಣಿನ ಅಂಗಡಿ ಓಪನ್ ಮಾಡ್ತೀವಿ ಅಂದ್ರಲ್ಲ, ಅಷ್ಟೊತ್ತಿಗೆ ಜನ ಬರ್ತಾರಾ?
3: ಏನೋ ಕೆಲವರು ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಬರಲ್ಲ, ಒಂದೊಂದು ಟೈಮ್ ಬರ್ತವೆ. ಒಂದು 500 ರೂಪಾಯಿ ವ್ಯಾಪಾರ ಆಗುತ್ತೆ ಯಾವಾಗಲೂ, ಒಂದ್ಸಲ ಒಂದ್ಸಲ ಇಲ್ಲ ಆ ಥರ.
2: ಸರ್, ಈಗ ಇಷ್ಟೊಂದು ಹಣ್ಣುಗಳಿದೆಯಲ್ಲ, ಇಷ್ಟು ಹಣ್ಣಲ್ಲಿ ಯಾವ ಹಣ್ಣಿಗೆ ತುಂಬ ಬೆಲೆ ಜಾಸ್ತಿ
3: ಅಂದರೆ? ದಾಳಿಂಬೆ, ಸೇಬು ಅವೇ ಜಾಸ್ತಿ.
2: ಎಷ್ಟಿದೆ ಈಗ ದಾಳಿಂಬೆ ಒಂದು ಕೆಜಿಗೆ?
3: 250 ರೂಪಾಯಿ ದಾಳಿಂಬೆ ಐತೆ, 180 ರೂಪಾಯಿ, 150 ರೂಪಾಯಿ ಸೇಬ್ ಐತೆ.
2: ಸೇಬ್ ಇದೆ,
3: ಬಾಕಿದೆಲ್ಲ 100 ರೂಪಾಯಿನೇ.
2: ಇನ್ನೆಲ್ಲ 100 ರೂಪಾಯಿನೇ. ಈ ದಾಳಿಂಬೆ ಮತ್ತೆ ಸೇಬು ಮಾತ್ರ ಕೆಜಿಗೆ 150 ರೂಪಾಯಿ ಇದೆ. ಓಕೆ, ಹಾಗಿದ್ರೆ ನಿಮ್ಗೆ ಹಣ್ಣಿನ ಬೆಲೆ ಹೆಚ್ಚಿಗೆ ಇರುವಂತ ಹಣ್ಣು ವ್ಯಾಪಾರ ಆದ್ರೆ ಲಾಭ ಜಾಸ್ತಿನಾ, ಅಥವಾ ಕಡಿಮೆ ಇರುವಂತ ಹಣ್ಣುಗಳು ವ್ಯಾಪಾರ ಆದ್ರೆ ಪ್ರಾಫಿಟ್ ಜಾಸ್ತಿನಾ?
3: ಕಡಿಮೆ ಇರೋ ಅಂತದನ್ನ ಹೋಗಿದ್ರೆ ಬೆಲೆ ಜಾಸ್ತಿ ಆಗುತ್ತೆ, ತಗೊಳೋದಿಲ್ಲಲ್ಲ.
2: ಯಾವ್ದಿಲ್ಲಿ ಕಡಿಮೆ ಇದೆ ಅಂದ್ರೆ ಹಣ್ಣು?
3: ಕಡಿಮೆ ಅಂತ ಹೇಳಿದ್ರೆ ಕಿತ್ಲೆ ಹಣ್ಣು, ಮೋಸಂಬಿ, ಆಮೇಲೆ ಸಪೋಟ, ಅದೆಲ್ಲ 100 ರೂಪಾಯಿ ಕೆಜಿ. ಹೋಗೋದಿಲ್ಲಲ್ಲ, ಏನ್ ಮಾಡ್ತೀರಾ, ಕೊಳ್ತು ಹೋಗ್ಬಿಡ್ತಿದ್ವಿ. ಹೋದಂಗೆ ದಿನ ಒಂದೊಂದು ಕೆಜಿ ವೇಸ್ಟೇಜ್ ಆಗ್ತಾನೆ ಇರ್ತಿತ್ತು.
2: ಸೊ ಇಲ್ಲಿ ಹಣ್ಣು ವ್ಯಾಪಾರ ಆಗಿಲ್ಲ.
3: 80 ರೂಪಾಯಿ ಕೊಡ್ತೀವಿ, 70 ರೂಪಾಯಿ ಕೊಡ್ತೀವಿ, ಕಮ್ಮಿ ಆಗ್ಬಿಡ್ತಿದೆ.
2: ಸೊ ಬೇರೆ ವ್ಯಾಪಾರ ಅಂದ್ರೆ ಒಂದ್ ಪಕ್ಷ ವಸ್ತುಗಳನ್ನ ಇಟ್ಟು ಕೂಡ ವ್ಯಾಪಾರ ಮಾಡಬಹುದು. ಈ ಹಣ್ಣು, ತರಕಾರಿಗಳು, ಹೂಗಳು ಆ ರೀತಿ ಮಾಡೋ ಹಾಗೆ.
3: ಈಗ ಒಂದ್ ಕಿರೀಟಿಗೆ ಒಂದ್ ದಿವಸ 1 ಕೆಜಿ ಹೋಗ್ತಾ ಇರ್ತಿತ್ತು, ಕೊಳತೆ ಕೊಳತೆ ಕೊಡ್ತಾವೆ. ಆಮೇಲೆ ಹಣ್ಣಾಗ್ಬಿಟ್ರೆ ಪೂರಾನು ಹೋಗ್ಬಿಡ್ತಾವೆ. ವ್ಯಾಪಾರ ಆಗ್ಬಿಟ್ರೆ ಪರವಾಗಿಲ್ಲ, ವ್ಯಾಪಾರ ಇಲ್ಲ ಅಂತ ಹೇಳಿದ್ರೆ ಕೊಳ್ತು ಹೋಗಿ ಹೋಗ್ತದೆ.
2: ಹೌದು. ಸೊ ಹಾಗಾಗಿ ಹಣ್ಣಿನ ವ್ಯಾಪಾರದಲ್ಲಿ ಲಾಭ ನಷ್ಟಗಳು ಎರಡು ಕೂಡ ಇದ್ದಿದ್ದೆ ಅಲ್ವಾ ಸರ್?
3: ಹೌದೌದು.
2: ಸರ್, ಈ ಹಬ್ಬದ ಸೀಸನ್ ಅಂತ ಏನಾದ್ರು ಬಂದಾಗ ಹಣ್ಣಿನ ವ್ಯಾಪಾರ ಹೆಚ್ಚಿಗೆ ಆಗತ್ತಾ ಹೇಗೆ?
3: ಏನಿಲ್ಲ ಅಷ್ಟೇ, ಈಗ ತುಂಬಾ ಜನ ಆಗ್ಬಿಟ್ರಲ್ಲ, ಈಗ ಒಂದ್ ಗಾಡಿ ಇರೋದನ್ನ 10 ಗಾಡಿ ಹಾಕೊಂಡ್ ಬಿಡ್ತಾರೆ ಕೆಲವರು, ಕಡಿಮೆ ಅಷ್ಟೇ.
2: ಸೊ ಈಗ ಸೀಸನ್ ಇದ್ರು ಇಲ್ಲ ಅಂದ್ರೂ ಹಣ್ಣಿನ ವ್ಯಾಪಾರ ಅಷ್ಟೇ ಕಷ್ಟೇ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗಿದೆ, ಅದಕ್ಕಾಗಿ ವ್ಯಾಪಾರದಲ್ಲಿ ಲಾಭ ಕೂಡ ಕಡಿಮೆ ಆಗಿದೆ.
3: ಹೌದೌದು.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈಗಿನ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಅನ್ನೋದು ಹೇಗೆಲ್ಲ ಇದೆ ಅಂತ ಹೇಳಿ ಅಸ್ಲಾಂ ಅವ್ರು ಹೇಳ್ತಾ ಇದ್ರು. ಹಾಗೆ ಹೊಸದಾಗಿ ಯಾರಾದ್ರೂ ವ್ಯಾಪಾರ ಮಾಡ್ತೀರಾ ಅಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ, ಅಕ್ಕಪಕ್ಕದಲ್ಲಿ ಇದೇ ವ್ಯಾಪಾರ ಯಾರಾದ್ರೂ ಮಾಡ್ತಾ ಇದ್ರು ಇಲ್ವೋ ಅಂತ ಒಂದಿಷ್ಟು ಆಲೋಚನೆಗಳನ್ನ ಮಾಡಿ ನಂತರದಲ್ಲಿ ವ್ಯಾಪಾರ ಮಾಡೋದು ಒಳ್ಳೇದು ಅನ್ಸುತ್ತೆ. ಹಾಗಿದ್ರೆ ಅಸ್ಲಾಂ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಣ್ಣಿನ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ದೆ. ಹಾಗೆ ಇತ್ತೀಚೆಗಂತೂ ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಎಲ್ಲಾ ಬಿಸ್ನೆಸ್ ಅಲ್ಲೂ ಕಾಂಪಿಟೇಷನ್ ಇದೆ. ಇನ್ಫ್ಯಾಕ್ಟ್ ಈ ಹಣ್ಣಿನ ವ್ಯಾಪಾರದಲ್ಲಿ ಕೂಡ ಹೆಚ್ಚಾಗಿನೆ ಕಾಂಪಿಟೇಷನ್ ಇದೆ ಅಂತ ಸ್ವತಃ ಹಣ್ಣಿನ ವ್ಯಾಪಾರಿಯಾಗಿರುವಂತಹ ಮೊಹಮ್ಮದ್ ಅಸ್ಲಾಂ ಅವರು ಹೇಳ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. ಮೊಹಮ್ಮದ್ ಅಸ್ಲಂ ಅವರೇ, ನೀವೇ ಹೇಳಿದ್ರಿ ಈ ಜೆ ಕೆ ಫ್ರೂಟ್ಸ್ ಪ್ರಾರಂಭ ಆಗಿ ಸುಮಾರು 30 ವರ್ಷ ಆಯ್ತು ಅಂತ, ಹಾಗೆ ನಿಮಗೆ 30 ವರ್ಷಗಳ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಹೀಗೆಲ್ಲ ಇರುವಾಗ ನಿಮ್ಮಲ್ಲಿ ಬರುವಂತ ಕಸ್ಟಮರ್ಸ್ ಗಳು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರ, ಈಗ 30 ವರ್ಷದ ಹಿಂದೆಯಿಂದನೂ ಕೂಡ ಬರ್ತಾ ಇದ್ದಂತ ಕಸ್ಟಮರ್ಸ್ ಗಳು ಈಗಲೂ ಬರ್ತಾರ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಕೆಲವರು ಬರ್ತಾರೆ, ಕೆಲವರು ಬೇರೆ ಕಡೆ ಹೋಗ್ಬಿಡ್ತಾರೆ, ಇನ್ನು ಕಮ್ಮಿ ಸಿಕ್ಕಿಟ್ಟು ಜಾಗ ಹೋಗ್ಬಿಡ್ತಾರೆ. ಹಂಗೆ ಈಗ ನಾವು ಅಂಗಡಿದೆಲ್ಲ ಇಟ್ಬಿಟ್ಟು 100 ರೂಪಾಯಿ ಮಾಡಿದ್ರೆ ಕೆಲವರು 70 ರೂಪಾಯಿ ಮಾರಂಗ ಇದಾರೆ. ಗಾಡಿ ಒಳಗೆ ಇದು ಮಾಡೋದು, ಬಾಡಿಗೆ ಎಲ್ಲ ಏನಿಲ್ಲ ಅವ್ರದ್ದು, ಅವ್ರ ಹತ್ರ ಹೋಗ್ಬಿಡ್ತಾರೆ ಕೆಲವರು. ನಮ್ದು ಸ್ವಲ್ಪ ಒಳ್ಳೆ ಮಾಲ್ ಇಡ್ತೀವಲ್ಲ, ಒಳ್ಳೆ ಮಾಲಿಗೆ ಒಂದು 10 ರೂಪಾಯಿ ಕೊಡ್ತಾರೆ ನಮಗೆ. ಇದೇ ಮಾಲ್ ಅವರು ಇಡ್ತಾರಲ್ಲ, ಅವ್ರ ಹತ್ರನೂ ಹೋಗ್ತಾರೆ, ಅವ್ರು ಕಡಿಮೆ ಕೊಟ್ಬಿಡ್ತಾರಲ್ಲ, ಬಾಡಿಗೆ ಇಲ್ಲಲ್ಲ ಅವ್ರಿಗೆ, ಹೋಗ್ಬಿಟ್ಟು ಬಾಡಿಗೆ ಹೋಗ್ಬಿಡ್ತಾರೆ ಅವರು.
2: ಸರ್, ಈ ಮಳಿಗೆ ಬಾಡಿಗೆನ ಸ್ವಂತದ್ದ?
3: ಬಾಡಿಗೆ ಇದು.
2: ಎಷ್ಟಿದೆ ಸರ್ ಬಾಡಿಗೆ ಈಗ?
3: ದಿವಸ 700 ರೂಪಾಯಿ ಕಟ್ಬೇಕು.
2: ದಿವಸ 700 ರೂಪಾಯಿ ಬಾಡಿಗೆನೆ ಕಟ್ಟಬೇಕು. ಮತ್ತೆ ಹಣ್ಣಿನ ವ್ಯಾಪಾರ ಹೇಗೆ? ಮತ್ತೆ
3: ಕಷ್ಟನೇ, ಅದೇ ಮತ್ತೆ ಕಷ್ಟ ಬಂದಿದೆ.
2: ಓಕೆ ಸರ್, ಇದು ರಸ್ತೆ ಪಕ್ಕನೇ ಅಂದ್ರೆ ಫ್ರೀಡಂ ಪಾರ್ಕ್ ಎದುರುಗಡೆನೆ ಇರುವಂತ ಈ ಒಂದು ಹಣ್ಣಿನ ಅಂಗಡಿ ಆಯ್ತಾ? ಸೊ ಜನ ಕೂಡ ಹೆಚ್ಚಾಗಿ ಬರ್ತಾ ಇರ್ತಾರೆ, ಹಾಗೆ ಟ್ರಾಫಿಕ್ ಕೂಡ ಯಾವಾಗ್ಲೂ ಇರುತ್ತೆ, ಆದ್ರೂ ಕೂಡ ವ್ಯಾಪಾರ ಆಗಲ್ವಾ ಸರ್?
3: ವ್ಯಾಪಾರ ಆಗಲ್ಲ, ಇಲ್ಲಿ ನಿಂತ್ಕೊಳಂಗೆ ಜಾಗ ಇಲ್ಲಲ್ಲ, ಜನ ಗಾಡಿಗಳು ನಿಂತ್ಕೊಳಂಗೆ ಚಾನ್ಸ್ ಇಲ್ಲ ಇಲ್ಲಿ. ಆಮೇಲೆ ಮುನ್ಸಿಪಾಲ್ಟಿರೋದು ಬಹಳ ಕಾಟ, ಸ್ವಲ್ಪ ಹೊರಗಡೆ ಇಡಕ್ ಕೊಡಲ್ಲ, ಅವರು ಎತ್ತು ಬಿಸಾಕ್ಬಿಡ್ತಾರೆ, ಮುನ್ಸಿಪಾಲ್ಟಿ ಇರಲ್ಲ, ಪೊಲೀಸ್ನವರು ಗಾಡಿ ನಿಂತ್ಕೊಳಕ್ ಕೊಡಲ್ಲ. ಇಲ್ಲಿ ಗಾಡಿ ನಿಂತಿಲ್ಲ ಅಂದ್ರೆ ಮತ್ತೆ ವ್ಯಾಪಾರ ಆಗೋದು ಹೆಂಗೆ? ಜನ ನಿಂತ್ಕೊಳ್ಬೇಕಲ್ಲ, ಜನ ನಿಂತ್ಕೊಳ್ಳೋದಿಲ್ಲ. ಆದರೂ ಜಾಸ್ತಿ ಅಂತಂದ್ರೆ ಮುನ್ಸಿಪಾಲ್ಟಿ ಇರೋದು ಭಾಳ ಇಲ್ಲಿ ಇದು ಹಂಗಾಗ್ಬಿಟ್ಟು ಕಷ್ಟ ಭಾಳ ಇದೆ ಮುನ್ಸಿಪಾಲ್ಟಿ.
2: ಹಾಗೆ ಅಸ್ಲಾಂ ಸರ್, ಈಗ ನೀವು 30 ವರ್ಷದಿಂದ ಹಣ್ಣಿನ ವ್ಯಾಪಾರವನ್ನ ಮಾಡ್ತಾ ಇದ್ರಲ್ಲ, ಅದರಲ್ಲಿ ಯಾವತ್ತೋ ಒಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ಹಣ್ಣಿನ ವ್ಯಾಪಾರ ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: 10 ವರ್ಷದ ಹಿಂದೆನೆ. 10 ವರ್ಷದ ಹಿಂದೆನೆ ಒಂಚೂರಿತ್ತು, ನಕಾಸು ಉಳಿತಿದ್ವು, ರೈಟು ಕಿಡಿಮೆ ಇತ್ತು, ಜನ ಜಾಸ್ತಿ ಕೊಳ್ತಾ ಇದ್ರು, ನಮಗೆ ಒಂದು 10 ರೂಪಾಯಿಗೆ 20 ರೂಪಾಯಿ ಸಿಗ್ತಾ ಇತ್ತು. ಹಂಗಾಗ್ಬಿಟ್ಟು ಬೆಲೆನೂ ಕಡಿಮೆ ಇತ್ತು, ಪಕ್ಕ ಯಾರು ಜಂಗಡಿಗಳು ಇದ್ದಿಲ್ಲ, ವ್ಯಾಪಾರ ಚೆನ್ನಾಗಿತ್ತು, ನಮಗೆ 4 ಕಾಸು ಉಳಿಯವು.
2: 10 ವರ್ಷದ ಹಿಂದೆ ಸಾರ್ಥಕತೆ ಕಂಡಿದ್ದೀರಾ ನೀವು?
3: ಏನೋ ಮಕ್ಕಳ ಮರಿಗೆಲ್ಲ ಆವಾಗ ಸಾಕಿ ಸ್ವಲ್ಪ ಬೆಳೆಸಿದ್ವಿ, ಇವಾಗ ಎಲ್ಲ ಅಳ್ತಿದ್ದೀವಿ.
2: ಯಾವಾಗ ತುಂಬಾ ಹೆಚ್ಚು ಸವಾಲು ಇಂಥ ಸಿಚುವೇಶನ್ ಅಂದ್ರೆ ಯಾವಾಗ ಇರ್ಬೋದು, ಚಾಲೆಂಜಿಂಗ್ ಅನ್ಸಿದ್ದು ಅಂದ್ರೆ?
3: ಅದೇ ಒಂದು 7-8 ವರ್ಷ ಆಗ್ಬಿಡ್ತು ಆಗ್ಲೇ ಫುಲ್ಲು,
2: ಅವಾಗಿಂದ
3: ಸ್ವಲ್ಪ ಜಾಸ್ತಿನೇ ಇದಾಗ್ಬಿಟ್ಟು ಕಷ್ಟನೇ ಅಂತಲ್ಲ, ತಲೆ ಬಿಸಿನೇ ಫುಲ್ ಬ್ಯಾಕ್ ಬೇಡಪ್ಪ, ಈ ಕಷ್ಟನೇ ಬೇಡ, ಇದು ಹಣ್ಣಿನ ವ್ಯಾಪಾರನೇ ಬೇಡ ಅನ್ನಂಗ್ ಆಗ್ತಿದ್ದು ಈಗಂತೂ.
2: ಓಕೆ, ಈ 30 ವರ್ಷದ ಹಣ್ಣಿನ ವ್ಯಾಪಾರದಲ್ಲಿ ಹಣ್ಣಿನಿಂದ ವ್ಯಾಪಾರದಿಂದ ಇಂಪ್ರೂವ್ ಆಗಿದ್ದೀನಿ, ಮಕ್ಕಳಿಗೆಲ್ಲ ಮದುವೆ ಮಾಡಿ ಓದಿಸಿದೀನಿ ಅಂತ ಏನಾದ್ರೂ ಇದೆಯಾ? ಅಂದರೆ ಫಿನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಸರ್?
3: ಏನೋ ಒಂದು 2 ಮಕ್ಕಳಿಗೆ ಮದುವೆ ಮಾಡಿದ್ದೀನಿ, ಒಂದು ಸಣ್ಣದು ಮನೆ ಕಟ್ಕೊಂಡಿದ್ದೀವಿ, ಇನ್ನು ಸಾಲ ಒಂದು 7-8 ಲಕ್ಷ ಸಾಲ ಆಯ್ತು, ಈಗ ಸಾಲ ತೀರಿಸ್ಕೊಬೇಕು.
2: ಸೊ ಈ ವ್ಯಾಪಾರ ಮಾಡ್ತಾ ಮಾಡ್ತಾನೆ ಸಾಲ ಕೂಡ ತೀರಿಸ್ಬೇಕು. ಸರ್, ಇಲ್ಲಿ ನಿಮ್ಮ ಹಣ್ಣಿನ ಅಂಗಡಿ ನೋಡಿದ್ರೆ ಹಣ್ಣಿನ ಅಂಗಡಿ ಆಚೆ ಕೂಡ ಸಾಕಷ್ಟು ಹಣ್ಣುಗಳನ್ನ ಇಟ್ಟಿದ್ದೀರಾ, ಒಬ್ಬರೇ ಹೇಗೆ ನೋಡ್ಕೊಳ್ತೀರಾ ಸರ್? ಯಾರಾದರೂ ಬಂದು ಹಣ್ಣನ್ನು ತಗೊಂಡು ಹೋದರೆ?
3: ಇಲ್ಲ, ಆ ಥರ ಏನಿಲ್ಲ, ಜನ ಹಂಗೆ ಯಾರೂ ಕಳ್ರಿಲ್ಲ. ಅಂದರೆ ಯಾರನ್ನಾರು ಒಬ್ಬೊಬ್ಬರು ಒಂದು ಎತ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ಗಿಮ್ರ ಹಚ್ಚಿದ್ದೀವಿ ಮಾಡಿದ್ದೀವಿ, ಆದರೂ ಹಿಡಿಯೋದು ಕಷ್ಟನೇ. ಅದು ದೇವ್ರ ಮೇಲೆ ಇಚ್ಛೆ, ತಿಂದರೆ ಅವ್ರ ದೇವ್ರು ಅವ್ರಿಗೆ ನೋಡ್ಕೊಂತಾನೆ, ಏನು ಮಾಡೋಂಗಿದೆ, ಕಳ್ತನ ಮಾಡಿ ತಿಂದರೆ ಈಗ ನಾವು ಹಿಡ್ಕೊಳಕ್ಕಾಗಲ್ಲ ಹಣ್ಣದು, ಅವ್ರ ಪಾಪ ಅವರಿಗೆ, ನಮ್ಮ ರಿಸ್ಕ್ ನಮಗೆ.
2: ಖಂಡಿತ ಸರ್. ಸರ್, ಹಾಗೆ ಹೊಸದಾಗಿ ಯಾರಾದರೂ ಈ ರೀತಿ ಹಣ್ಣಿನ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ? ಯಾರು ಬೇಕಾದರೂ ಹಣ್ಣಿನ ವ್ಯಾಪಾರ ಪ್ರಾರಂಭ ಮಾಡ್ಬೋದಾ?
3: ಹೇಳ್ತೀವಿ, ಈಗೇನು ಸುಖ ಇಲ್ಲಪ್ಪ ಮಾಡಬೇಡ್ರಿ ಅಂತೇಳಿ, ಅವ್ರಿಷ್ಟ ಅದು ಮಾಡ್ತೀವಿ, ಇದೇ ಮಾಡ್ತೀವಿ ಅಂದರೆ ಮಾಡ್ಕೊಳಪ್ಪ ಅಂತೀವಿ ಅಷ್ಟೇ.
2: ಅಂದರೆ ಒಬ್ಬ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಗಳು ಇರಬೇಕು ಅನ್ನೋದಾದ್ರೆ ಏನಿರ್ಬೇಕು ಸರ್? ಈಗ ನಿಮ್ಮ ಹತ್ರ ಬರುವಂಥ ಗ್ರಾಹಕರು ಎಲ್ಲ ಒಂದೇ ರೀತಿ ಇರಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ ಆಯ್ತಾ? ಅಂದರೆ ವ್ಯಾಪಾರಸ್ಥನಿಗೆ ಯಾವ ಗುಣಗಳು ಇರಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ಕಳ್ತನ ಮಾಡಬಾರ್ದು, ಕೊಡೋಬೇಕಾದ್ರೆ ಏನು ಎತ್ತಾಕೊಂಡ್ಬಾರ್ದು, ಈಗ ಅವರು ಚೆಕ್ ಮಾಡಿ ತೊಗೊಳ್ಳಿ ಮಡವೆಗಳು, ನಾವು

0: ಏತಿಂದ ಒಳ್ಳೆ ಮಾಲ್ ಕೊಡ್ತೀವಿ, ಏನು ಡ್ಯಾಮೇಜ್ ಗಿಮೇಜ್ ಕೊಡಲ್ಲ, ಅದು ಇದು ಕೊಡಲ್ಲ. ಯಾಕಂದರೆ ಹೋಗಿದ್ರು ಮನೆಗೆ ಮತ್ತೆ ವಾಪಸ್ ಬರ್ತಾರೆ ಅವರು, ನಮ್ಮ ಹೆಸರು ಕೆಟ್ಟೋಗ್ಬಿಡ್ತೈತೆ ಅಂತೇಳಿ ನಾವು ಅಂಥದ್ದು ಕೊಡಲ್ಲ. ಅವರು ಚೆಕ್ ಮಾಡಿ ತೊಗೊಂಡೋಗ್ಬಿಡಿ, ಅವ್ರ ನಿಯತ್ತಿಂದ ಇರಬೇಕು. ಅಕ್ಕ ನಾವು ಇತ್ಲಗಡೆ ಬಗ್ಗೆ ತೂಕ ಮಾಡ್ತಾ ಇರ್ತೀವಿ, ಅವ್ರ ಎತ್ತಿ ಒಳಗಡೆ ಹಾಕೊಂಡ್ರೆ ಅವ್ರ ನಿಯತ್ತು ಸರಿ ಇಲ್ಲ, ಅವ್ರದ್ದು ಮನಸ್ಸು ಸರಿ ಇಲ್ಲ. ಅದ್ರ ಬಗ್ಗೆ ಏನು ಹಿಂಗೈತೆ ನಾವು?
1: ಹಂಗಾಗಿ ನೀವು ಹೇಳೋದು ಒಬ್ಬ ವ್ಯಾಪಾರಸ್ಥನಿಗೂ ನಿಯತ್ ಅನ್ನೋದು ಇರಬೇಕು, ಇಲ್ಲಿ ಬರುವಂತ ಗ್ರಾಹಕರಿಗೂ ನಿಯತ್ ಅನ್ನೋದು ಇರಬೇಕಂತ ಹೇಳ್ತಿದ್ದೀರಾ?
0: ಇರಬೇಕು.
1: ಓಕೆ ಸರ್, ನಿಮ್ ಸಮಯನ ವಿಡಿಯೋ ಮಾಡ್ಕೊಂಡು ನಿಮ್ಮ ಹಣ್ಣಿನ ವ್ಯಾಪಾರ ಅದರಲ್ಲೂ ಸುಮಾರು 30 ವರ್ಷದ ಅನುಭವವನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ಓಕೆ, ಬಾಯಪ್ಪ.
1: ಆಲ್ ರೈಟ್, ಕೇಳಿದಲ್ಲ ಸ್ನೇಹಿತರೆ, ವ್ಯಾಪಾರ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಹಾಗೆ ಹಣ್ಣಿನ ವ್ಯಾಪಾರ ಈಗ ಹೇಗೆಲ್ಲ ಇದೆ, ಹೊಸದಾಗಿ ವ್ಯಾಪಾರ ಮಾಡೋರು ಹೇಗೆಲ್ಲ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ JK ಫ್ರೂಟ್ಸ್ ನ ಮಾಲೀಕರಾಗಿರುವಂತಹ ಮೊಹಮ್ಮದ್ ಅಸ್ಲಾಂ ಅವರು ನಮ್ಮೊಟ್ಟಿಗೆ ಮಾತಾಡ್ತಿದ್ರು. ಅದರಲ್ಲೂ ಅವರ 30 ವರ್ಷದ ಬಿಸ್ನೆಸ್ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ, ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ RJ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
3: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
2: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
3: ಏನು, ಏನ್ ವಿಷಯ?
2: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
4: ಸಾರ್ವಜನಿಕರೇ, July 1st ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
7: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
6: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
7: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
6: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LICIndia.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
8: LIC ಹರ್ ಪಲ್ ಆಪ್ಕೆ ಸಾಥ್.
9: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ನಂದಿನಿ.
11: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
12: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ. ಅತ್ಯಾಧುನಿಕ ಹೈಬ್ರಿಡ್

0: ಸಾಲಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687926 8609. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗ ಒಂದು ವೃತ್ತಿನಲ್ಲಿದ್ದಾರೆ. ವೃತ್ತಿಯಲ್ಲಿದ್ದರೂ ಕೂಡ ಬೆಳೆದು ಬಂದ ಹಾದಿಯನ್ನು ಮರಿಬಾರ್ದು ಅನ್ನೋಕ್ಕೆ, ಸೊ ಕೃಷಿಯ ಕಡೆಗೆ ಮತ್ತೆ ಒಲವನ್ನು ತೋರಿಸಿ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿನ ಇಟ್ಕೊಂಡು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು ಮಾಡ್ತಾ ಇರುವಂತಹ ಕೃಷಿ ಸುಮ್ಮನೆ ಯಾವಾಗೂ ಬಂದೇ ಯಾವಾಗೂ ಹೋದೇ ಆಗಿರಲ್ಲ. ಇವ್ರು ಮಾಡ್ತಾ ಇರುವಂತಹ ಕೃಷಿ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥಿತವಾದಂತಹ ಕೃಷಿಯಾಗಿದೆ. ಅಂದರೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು ಅನ್ನೋದನ್ನು ತಿಳ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ 6 ತಿಂಗಳಿಗೊಮ್ಮೆ ಯಾವ ಬೆಳೆಗಳನ್ನು ಬೆಳಿಬೇಕು ಮತ್ತು ವರ್ಷಕ್ಕೊಮ್ಮೆ ಯಾವ ಬೆಳೆಗಳನ್ನು ಬೆಳಿಬೇಕು, ಆಯಾ ಬೆಳೆಗಳಿಗೆ ತಕ್ಕಂತೆ ಕೃಷಿ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಇವರು ಅಳವಡಿಸ್ಕೊಂಡಿದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳಿತೀರ ಅಂತ ನೀವು ಯೋಚನೆ ಮಾಡಿದ್ರೆ, ಇವರು ಪ್ರಮುಖವಾಗಿ ನುಗ್ಗೆ, ಕರಿಬೇವು, ಹೂವು, ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಕೃಷಿ ಬೆಳೆಗಳನ್ನು ಕೂಡ ಅಚ್ಚುಕಟ್ಟಾದ ರೀತಿಯಲ್ಲಿ ಬೆಳೀತಾ ಇರೋದ್ರಿಂದ, ಸೊ ವೃತ್ತಿ ಪ್ರವೃತ್ತಿ ಎರಡರಲ್ಲೂ ಕೂಡ ಯಶಸ್ಸನ್ನು ಗಳಿಸಿದ್ರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಹೊನ್ನಾಳಿ ತಾಲೂಕಿನ ರವಿ ಅವರು. ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರು ಅವರ ಕೃಷಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೀತಿದ್ದಾರೆ ಮತ್ತು ಹೇಗೆ ಆ ಬೆಳೆಗಳನ್ನು ಬೆಳೀತಿದ್ದಾರೆ ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ರವಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರವಿ ಅವರೇ, ನೀವು ವೃತ್ತಿಯಲ್ಲಿದ್ದರೂ ಕೂಡ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿನ ಇಟ್ಕೊಂಡು ಕೃಷಿಯಲ್ಲೂ ಕೂಡ ತಮ್ಮನ್ನ ತಾವು ತೊಡಸ್ಕೊಂಡಿದ್ರ. ಹಾಗಿದ್ರೆ ಈಗ ಒಂದು ಕೃಷಿಗೆ ಬರಬೇಕು ಅನ್ನೋದಕ್ಕೆ ನಿಮ್ಮ ಆಸಕ್ತಿ ಹೇಗೆ ಬಂತು ಮತ್ತು ಹೇಗೆ ನಿಮ್ಮನ್ನು ನೀವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಇದ್ರ ಬಗ್ಗೆ ಹೇಳ್ಬೋದಾ?
3: ಪ್ರತಿ ದಿನವೂ ನಾವು ದುಡ್ಡು ಕಾಣಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಪ್ರತಿ ದಿನ. ಯಾಕೆಂದ್ರೆ ನಾವು ಅಲ್ಲಿ ನೌಕರಲ್ಲಿ ಇರ್ತೀವಿ, ತಂದೆ ತಾಯಿ ಮುಂದೆ ಒಂದು ಏನಾರು ಅವ್ರಿಗೂ ಡೈಲಿ ಕೆಲಸ ಇರ್ಬೇಕು, ಕಡಿಮೆ ಕೆಲಸ ಆಗಬೇಕು, ದುಡ್ಡು ಬರ್ತಿರ್ಬೇಕು. ನೀರಿನ ಪ್ರಾಬ್ಲಮ್ ಇರೋದ್ರಿಂದ ತೆಂಗು ಸೆಲೆಕ್ಟ್ ಮಾಡಿದ್ವಿ. ತೆಂಗು ಆದರೂ ಇಂಟ್ರಿಕ್ರಾಫ್ಟ್ ಆಗಿ ಏನು ಮಾಡ್ಬೋದು ಅಂತ ನೋಡ್ತಾ ಬಂದಂಗೆ ದಿನ ಒಂದು ಬೆಳೆ, 3 ಮಂತ್ಸಿಗೆ ಒಂದು ಬೆಳೆ, ವರ್ಷಕ್ಕೊಂದು ಬೆಳೆ, 3 ಸೆಲೆಕ್ಟ್ ಮಾಡಿದ್ವಿ. ದಿನ ದುಡ್ಡು ಬರುವುದು ಅಂದರೆ ಗುಲಾಬಿ. ಪ್ರತಿ ದಿವಸ ನಾವು 2 ದಿವಸಕ್ಕೆ ಒಂದ್ಸಲ ಇರ್ತೀವಿ, ಅದು 2 ದಿವಸಕ್ಕೆ ಒಂದ್ಸಲ ಮನೆ ಮಿನಿಮಮ್ ನಾವು ಅಂದರೆ ಈಗ ಚೆನ್ನಾಗಿ ಮಾಡಿದರೆ ರಿಟರ್ನ್ಸ್ ಚೆನ್ನಾಗಿರುತ್ತೆ. ಒಂದು ಏನಿಲ್ಲ ಅಂದರೂ 500 ರೂಪಾಯಿಗೆ ಅಂದರೆ ಲಾಸ್ ಇಲ್ಲ. ಅದಾಗುತ್ತೆ ಒಂದು 2 ದಿವಸಕ್ಕೆ ಒಂದ್ಸಲ 500 ರೂಪಾಯಿ. ಅದನ್ನು ನೆಕ್ಸ್ಟ್ 3 ಮಂತ್ಸಿಗೆ ಒಂದ್ಸಲ ನಾವು ಕರಿಬೇವು, 3 ತಿಂಗಳಿಗೆ ಒಂದು ಕಟಾವು, ವರ್ಷಕ್ಕೊಂದು ನುಗ್ಗೆ. ಇದು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಆಕಳಾಗೆಲ್ಲ ನಿಲ್ಲಿಸಿ ಪೂರ್ತಿ ಈ ರೀತಿ ಫಸ್ಟಿಗೆ ತೆಂಗು ಹಾಕಿದ್ವಿ. ತೆಂಗು ಹಾಕೋದಾಗದ್ಲು ಗುಲಾಬಿ ಹಾಕಿದ್ವಿ, ಗುಲಾಬಿ ಆಗದ್ಲು ಕರಿಬೇವು ಹಾಕಿದ್ವಿ, ಕರಿಬೇವು ಆಗದ್ಲು ನುಗ್ಗೆ ಹಾಕಿದ್ವಿ. ಗುಲಾಬಿ ಹಾಕಿದಾಗ 18 ರೂಪಾಯಿ ಒಂದು ಸಸಿ ತಂದು ಹಾಕಿದ್ವಿ. ತಂದು ಹಾಕಿ ನೆಕ್ಸ್ಟ್ ಡೇನೇ ಇದು ಹೂ ಬರುತ್ತೆ, ಬಟ್ ನಾನು 3 ಮಂತ್ಸ್ ಹೂವು ಕಟಾವು ಮಾಡಲಿಲ್ಲ, ಗ್ರೋತ್ ಆಗಲಿ ಅಂತೇಳಿ ಮಗ್ಚಿ ಬಿಟ್ಟಿದ್ವಿ. ಆಫ್ಟರ್ ಒಂದು 3 ಮಂತ್ಸ್ ಆಗದ್ಲು ಹೂ ಹರಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1 ಕೆಜಿಯಿಂದ ಸ್ಟಾರ್ಟ್ ಮಾಡಿ 2 ದಿವಸಕ್ಕೊಂದ್ಸಲ ಹೂ ಹರಿತೀವಿ. 1 ಕೆಜಿಯಿಂದ ಸ್ಟಾರ್ಟ್ ಮಾಡಿ 25-26 ಕೆಜಿವರೆಗೂ 2 ದಿವಸಕ್ಕೊಂದ್ಸಲ ಆಗಿದೆ ಮಿನಿಮಮ್. ನಾವು ಅದಕ್ಕೆ ಗುಲಾಬಿ ಮಾರ್ಕೆಟ್ ಬಂದುಬಿಟ್ಟು ಒಂದು ಲೋಕಲ್ ಮಾರ್ಕೆಟಿಗೆ ಕೊಡ್ತೀವಿ ಒಪ್ಪಂದ ಮೇಲೆಗೆ. ಒಪ್ಪಂದ 90 ರೂಪಾಯಿ ಕೆಜಿ. ನಾವು ಎಷ್ಟೇ ರೇಟ್ ಇರಲಿ, 1 ರೂಪಾಯಿ ಇರಲಿ, ಅದು 100 ರೂಪಾಯಿ ಇರಲಿ, ನಮಗೆ 90 ರೂಪಾಯಿ ಕೊಡ್ಬೇಕು ಅವರು. ಅದು 1 ಕೆಜಿ ಬರಲಿ ಅವ್ರು ತಗೊಬೇಕು, 20 ಕೆಜಿ ಬರಲಿ ಅವ್ರು ತಗೊಬೇಕು. ಆ ರೀತಿ ಮಾತಾಡಿ ಅದು ಕೊಟ್ವಿ. ಅದರಿಂದ ಹೆಚ್ಚು ಕಮ್ಮಿ 2.5 ವರ್ಷದಲ್ಲಿ ನೀವು ಒಂದು 2.5 ವರ್ಷ ಆಯಿತು ಕಂಪ್ಲೀಟ್ ನಾನು ಸಸಿ ಹಾಕಿ. ಇವತ್ತಿಗೆ ನಂದು 2.5 ವರ್ಷ ಆಯಿತು. ಈಗ 2 ವರ್ಷದಲ್ಲಿ ಒಂದು 2.75-3 ಲಕ್ಷ ರೂಪಾಯಿ ಬರೀ ಗುಲಾಬಿಲಿ ಇನ್ಕಮ್ ಇದೆ. ಅದನ್ನು ನಮ್ಮ ತಂದೆ ತಾಯಿನೇ, ನಮ್ಮ ತಂದೆ ತಾಯಿ, ನಮ್ಮ ವೈಫು ಅವ್ರು ಬಂದು ಹೂ ಹರಿತಾರೆ, ಹೂ ಅವರೇ ಹರಿತಾರೆ. ಮತ್ತು ಜಾಸ್ತಿ ಹೂ ಜಾಸ್ತಿ ಆದಾಗ ನಾವು ಕೂಲಿ ಆಳುಗಳು ಅದು ಮಾಡ್ತೀವಿ. ಅವಸ್ಥೆ ಕೆಮಿಕಲ್ ಮಾತ್ರ ನಾನು ಫ್ರೀ ಆದಾಗ ಬಂದ ನಾನು ಕೆಮಿಕಲ್ ನಾನೇ ಸ್ಪ್ರೇ ಹೊಡಿತೀವಿ. ಫ್ರೀ ವೀಕ್ಲಿ 1 ಟೈಮು ಇಲ್ಲ 15 ಡೇಸಿಗೆ 1 ಟೈಮು ಅದು ಕೆಮಿಕಲ್ ಸ್ಪ್ರೇ ಮಾಡ್ತೀವಿ. ಅದು ನಾವೇ ಮಾಡ್ತೀವಿ. ಮತ್ತು ಜಾಸ್ತಿ ನಮ್ಮ ತಂದೆ ತಾಯಿ ಅವರೇ ಕೆಲಸ ಮಾಡೋದು. ಅದಾಗತ್ತಲೇ ನೆಕ್ಸ್ಟ್ ಕರಿಬೆ, ಒಂದು 500 ರೂಪಾಯಿ ಕೆಜಿ ಕರಿಬೇ ಬೀಜ, 400 ರೂಪಾಯಿ. ಒಂದು 50 ಕೆಜಿ ತಗೊಬಂದು 1/2 ಎಕರೆಗೆ ಇದು ಮಾಡಿ ಬೀಜ ಹಾಕಿದ್ವಿ. ಅಂದರೆ ನಾವು ಲೋಕಲ್ ನಾವು ತೊಗರಿಯಾಗಿ ಹಾಕ್ತೀವಿ, ಅದೇ ರೀತಿ ಹಾಕಿದ್ದು. ಒಂದು 3 ಅಡಿ 3 ಅಡಿ ಸಾಲಿನ ಸಾಲಿಗೆ ಜೋಡಿ ಸಾಲು ಮಾಡಿದ್ವಿ. ಅದರ ಜೋಡಿ ಸಾಲು 1 ಅಡಿ ಗ್ಯಾಪ್ ಇಟ್ಟಿದ್ವಿ. ಅದು ನಾವು ಬೀಜ ಹಾಕಿ 9 ತಿಂಗಳೇ ಸ್ಟಾರ್ಟ್ ಆಯಿತು. ಪ್ರತಿಯೊಂದು ಕಟಾವಿಗೂ 3 ತಿಂಗಳು ಗ್ಯಾಪ್ ಇರುತ್ತೆ. ಅದು ಕೂಡ ಅಷ್ಟೇ, ಶಿವಮೊಗ್ಗ ಸಪ್ಲೈ ಮಾಡೋಕ್ಕೆ ಮಾತ್ರ ಕೂಲಿಯಾರು ಬರ್ತಾರೆ, ಅವರು ಕಟಾವು ಮಾಡ್ತಾರೆ, ಲೋಕ ತಗೊಂಡೋಗಿ ಮಾರ್ಕೆಟಿಗೆ ಹಾಕ್ತೇವೆ. ಇನ್ನು ನಾವು ಲೋಕಲ್ ಮಾರ್ಕೆಟಿಗೆ ಕೊಡೋಕ್ಕೆ ನಮ್ಮ ತಂದೆಯವರೇ ಪ್ರತಿದಿನ ಕೊಯ್ತಾರೆ, ಅವರೇ ಬಂದು ತಗೊಂಡೋಗ್ತಾರೆ. ಅದರಿಂದ ಅಷ್ಟೇ, ಅದು ಮಿನಿಮಮ್ ಒಂದು ಕಟಿಂಗಿಗೆ ಏನಿಲ್ಲ ಅಂದರೆ 50,000 ರೂಪಾಯಿ ಮಿನಿಮಮ್ ಒಂದು ಕಟಿಂಗಿಗೆ ಬರುತ್ತೆ. 3 ಮಂತ್ಸಿಗೆ ಒಂದು ಕಟಾವು ಆಗುತ್ತೆ. ಅದರಿಂದನೂ ಅದೇ ತುಂಬ ಇದೆ. ಅದಾಗತ್ತಲ್ಲ ನೆಕ್ಸ್ಟ್ ನಾವು ನುಗ್ಗೆ 6 ತಿಂಗಳು ಮಾತ್ರ ಈಲ್ಡಿಂಗ್ ಇರುತ್ತೆ, 6 ತಿಂಗಳು ಮೇಂಟೆನೆನ್ಸು. ನುಗ್ಗೆ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಧನುಷ್ ಬೀಜ. ಅಂದರೆ ಇಲ್ಲಿ ನಾವು ಅಷ್ಟು ಐಡಿಯಾ ಇರಲಿಲ್ಲ ನುಗ್ಗೆ ಯಾವ್ದು ಹಾಕ್ಬೇಕು ಏನು ಅನ್ನೋದು. ಆಮೇಲೆ ಬರ್ತಾ ಈಗ ಕೆಲವೊಂದು ವೆರೈಟಿ ಬೀಜ ಬಂದಿದೆ. ಬಟ್ ನಾವು ಹಾಕಿರೋದು ಮಾತ್ರ PHS ಧನುಷ್ ಅಂತೇಳಿ. ಅದು ಬೀಜ ತಂದು ಬೀಜ ಹಾಕಿದ್ವಿ. ಬೀಜ ಹಾಕಿ 4-5 ಮಂತಿಗೆ ಹೂ ಸ್ಟಾರ್ಟ್ ಆಗುತ್ತೆ. 6 ಮಂತಿಗೆ ನಾವು ಕಟಾವು ಸ್ಟಾರ್ಟ್ ಮಾಡ್ತೀವಿ. ಜೂನಿಗೆ ಬೀಜ ಹಾಕಿದರೆ 9 ಡಿಸೆಂಬರಿಗೆ ಅದು ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಅಷ್ಟೇ, ನಾವು ಪ್ರತಿದಿನನೂ ಮಾಡ್ಬೋದು, ವೀಕ್ಲಿ 1 ಟೈಮು ಅರಿಬೋದು ಅದನ್ನ. ನಾನು ನಮ್ಮ ತಂದೆ ತಾಯಿನೇ ಕೂಡ ಅವ್ರು ಸಂಜೆ 4-5 ಗಂಟೆಗೆ ಬಂದರೆ ಒಂದು ಎರಡು ಕ್ವಿಂಟಲ್ ಅವರೇ ಹರ್ಕೊಂಬರ್ತಾರೆ. ಅದಕ್ಕೂ ಕೂಲಿ ಆಳು ಹಚ್ಚಲ್ಲ. ಜಾಸ್ತಿ ಈಲ್ಡಿಂಗ್ ಬಂದ ಮಾತ್ರ ಕೂಲಿ ಆಳು ಕರ್ಕೊಂತೀವಿ. ಮೋಸ್ಟ್ ಪ್ರಾಬಬಲಿ ನಾವು ಇದನ್ನ ನುಗ್ಗೆ ಅದು 2 ವರ್ಷ ಆಯಿತು ನುಗ್ಗೆ ಮಾಡಿ. 2 ವರ್ಷದಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಲಾಸ್ಟ್ ಇಯರ್ ಒಂದು 3 ಲಕ್ಷ ರೂಪಾಯಿ ಈಗಾಗಿದೆ 2 ವರ್ಷದಲ್ಲಿ. ಕರಿಬೇವಿನ ಅಷ್ಟೇ ಹೆಚ್ಚು ಕಮ್ಮಿ ಆದ ಹತ್ರ ಒಂದು ಈಗ 7ನೇ ಕಟ್ಟಿಂಗ್ ಅಂದರೆ ಅದು ಒಂದು 3-3.5 ಲಕ್ಷ ರೂಪಾಯಿ ಆಗಿದೆ 2 ವರ್ಷದಲ್ಲಿ. ನಾವು ಕೂಲಿ ಆಳುಗಳನ್ನ ಆದಷ್ಟು ಕಡಿಮೆ ಮಾಡೋಂಥ ಕೆಲಸಗಳು ಮಾಡ್ಕೊಬೇಕು. ಏಕೆಂದರೆ ಈಗ ನುಗ್ಗೇನ ಅಷ್ಟೇ, ಇವತ್ತು ಅರಿಯೋಕ್ಕಾಗಲಿಲ್ಲ ನಾಳೆ ಅರಿಬೋದು, ನಾಳೆ ನಾಡಿದ್ದು ಅರಿಬೋದು. ಅಂಥದ್ದು ಓಕೆ, ಇಂಥವು ಮಾಡ್ಬೇಕು. ಕರಿಬೇವಿನ ಅಷ್ಟೇ, ಇವತ್ತು ಕೊಯ್ಯಲೇಬೇಕು ಅಂತಿಲ್ಲ. ನಾವು ಇವತ್ತು ಮಾರ್ಕೆಟ್ ಇಲ್ಲ ಅಂದ್ರೆ 1 ತಿಂಗಳು ಬಿಟ್ಟರೆ ನಡೆಯುತ್ತೆ. ಈಗ ನಾವು ಕೊಯ್ಯೋಕ್ಕಾಗಲ್ಲ ಇವತ್ತು, ಬಿಟ್ಟರೆ ನಡೆಯುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಬಿಟ್ಟಷ್ಟು ನಮಗೆ ಈಲ್ಡಿಂಗ್ ಅಂದರೆ ಗ್ರೋತ್ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಬರುತ್ತೆ. ನಾವು ಆದಷ್ಟು ಈಗ ಕರಿಬೇವಿನ ಹೆಚ್ಚು ಕಮ್ಮಿ ನಾವು 15 ರೂಪಾಯಿ ಕೆಜಿನೂ ಕೊಟ್ಟಿವಿ, 50 ರೂಪಾಯಿ ಕೆಜಿನೂ ಕೊಟ್ಟಿವಿ. ಮಾರ್ಕೆಟ್ ಆಫ್ ಒಂದು ಡಿಪೆಂಡ್ ಆಫ್ ಆನ್ ಮಾರ್ಕೆಟ್. ಅದು ಅಷ್ಟೇ, ಗುಲಾಬಿನ ಅಷ್ಟೇ, ಪ್ರತಿ 2 ದಿವಸಕ್ಕೊಂದ್ಸಲ ಹರಿತಾರೆ. ಬೆಳಗ್ಗೆ 1 ಅವರ್ ಬಂದು 1 ಅವರ್ 2 ಅವರ್ಸ್ ಗುಲಾಬಿ ಹರಿತಾರೆ, ಮತ್ತು ಮಧ್ಯಾಹ್ನ ಅದು ಫ್ರೀ ಟೈಮಲ್ಲಿ ಸೊಪ್ಪು ಕೊಯ್ತಾರೆ. ನಾವು ಆದಷ್ಟು ಏನು ಮಾಡ್ತೇನೆ ಅಂದರೆ ನುಗ್ಗೆ ಬರೋಕ್ಕಿಂತ ಮುಂಚೆ ಕರಿಬೇವು ಸೊಪ್ಪು ಕಟಾವು ಖಾಲಿ ಮಾಡಿಬಿಡ್ತೀವಿ. ಹಂಗಾಗಿ ನಾವು ಕೆಲಸ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಇದರಲ್ಲಿ ಅಡಿಕೆ ಮತ್ತು ತೆಂಗಲ್ಲಿ ನುಗ್ಗೆ ಬೆಸ್ಟ್ ಇಂಟರ್ಕ್ರಾಫ್ಟ್ ಬೆಳೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರಿಸ್ತೀನಿ. ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಕೂಲಿಯವ್ರನ್ನ ಹಚ್ಚದೇ ಕೃಷಿನಲ್ಲಿ ಉತ್ತಮ ಆದಾಯನ ಗಳಿಸ್ಬೋದು ಅನ್ನೋದು ಕೂಡ ಹೇಳಿದ್ರಿ. ಹಾಗಾದರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಮಾಡ್ತಿರುವಂತಹ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏಯ್ ನಿಂತ್ಕೊಳ್ಳಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು

0: ರವಿ ಅವರು ಮಾತಾಡ್ತಾ ಇದ್ರು ಹೊನ್ನಾಳಿಯಿಂದ. ಸೊ ಇವರು ಕೂಡ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಮಗ್ರ ಕೃಷಿನಲ್ಲಿ ನುಗ್ಗೆ, ಕರಿಬೇವು ಮತ್ತು ಹೂಗಳಲ್ಲಿ ಗುಲಾಬಿ ಹೂವು ಮತ್ತು ಹಣ್ಣಿನ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇವರ ಕೃಷಿ ಭೂಮಿನಲ್ಲಿ. ಹಾಗೆ ಇವರು ವಿಶೇಷವಾಗಿ ಕೃಷಿ ಭೂಮಿನಲ್ಲಿ ಬಂದಂತಹ ಬೆಳೆಗಳನ್ನು ಮನೆಯವರೇ ಕಟಾವು ಮಾಡುವಂಥದ್ದು ಮತ್ತು ಮಾರಾಟಕ್ಕೆ ತೊಗೊಂಡೋಗೋದು ಮಾಡೋದ್ರಿಂದ ಸೊ ಅಲ್ಲಿ ಒಂದಷ್ಟು ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅವ್ರು ಮಾಡ್ತಾ ಇರುವಂತಹ ಈ ರೀತಿ ಅಚ್ಚುಕಟ್ಟಾದಂತಹ ಕೃಷಿಯನ್ನು ಮಾಡಿದಾಗ ಸೊ ಅಲ್ಲಿ ಯಾವ್ಯಾವ ಬೆಳೆಗಳನ್ನು ಹೇಗೆಲ್ಲ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ತಿಳ್ಕೊಂಡು ಮಾಡಿದ್ರೆ ಆ ಕೃಷಿಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ರವಿಯವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರವಿಯವರೇ, ಈಗ ನಿಮ್ಮ ಕೃಷಿ ಭೂಮಿನಲ್ಲಿ ಬೆಳೆಗಳನ್ನು ಯಾವ್ಯಾವ ರೀತಿ ಹಾಕಿದ್ದೀರಾ ಮತ್ತು ಎಷ್ಟೆಷ್ಟು ಅಡಿಗಳ ಅಂತರದಲ್ಲಿ ಒಂದು ನುಗ್ಗೆ ಗಿಡ ಆಗಿರ್ಬೋದು ಮತ್ತು ತೆಂಗನ್ನ ಹಾಕಿದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
1: 28 ತೆಂಗಾಕಿದ್ವಿ. ಅದರಲ್ಲಿ 28 ತೆಂಗಿನ ಸಾಲ, ತೆಂಗಿನ ಸಾಲ 2 ಮಾಡಿದ್ವಿ. ಅಂದರೆ ಮಿನಿಮಮ್ ಒಂದು 9 ಬರುತ್ತೆ. ಇದು ಸ್ಪೇಸಿಂಗ್ ಬಂದುಬಿಟ್ಟು ಮಿನಿಮಮ್ ಒಂದು 8-10 ಆಗಲ್ಲ, 10 ಗಿಡದಿಂದ ಗಿಡಕ್ಕೆ 8 ಸಾಲಿಂದ ಸಾಲಿಗೆ 10 ಬಿಡ್ಬೇಕು. ನಾವು 7 ಗಿಡದಿಂದ ಗಿಡಕ್ಕೆ 7 ಮಾಡಿವಿ, ಸಾಲಿಂದ ಸಾಲಿಗೆ 9-9.5 ಬರುತ್ತೆ. ಅಂದರೆ ನಮ್ಮ ಸ್ಪೇಸಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿವಿ ಅಷ್ಟೇ. ನಮ್ಮ ತೆಂಗಿನ ಗಿಡದೊಳಗೆ ಇಂಟರ್ಕ್ರಾಫ್ಟ್ಗೆ ಎಷ್ಟು ಬೇಕು ಅಷ್ಟು ಮಾಡಿವಿ. ಇದಕ್ಕೆ ಸ್ಪೇಸಿಂಗ್ ಮೇಜರಾಗಿ 10-8 ಮಾಡಿದ್ರೆ ಬೆಸ್ಟ್. ನಾವು ಆ ಮಣ್ಣು ಫಲವತ್ತಗೋಸ್ಕರನೇ ನಾವು ಮೇಜರ್ ಸೆಲೆಕ್ಟ್ ಮಾಡಿದ್ದು ನುಗ್ಗೆ. ನಾನು ಕಾಯಿ ಬರುತ್ತೆ, ದುಡ್ಡು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ನುಗ್ಗೆ ಸೆಲೆಕ್ಟ್ ಮಾಡಿರಲಿಲ್ಲ. ಇಂಟರ್ಕ್ರಾಫ್ಟಲ್ಲಿ ಬೆಸ್ಟ್ ಅಂತ ಒಂದು. ನೆಕ್ಸ್ಟ್ ಇದು ಎಲೆ ಮತ್ತು ನಾವು ಈಗ ಪ್ರತಿ ವರ್ಷ ಇದನ್ನ ಕಟಾವು ಮಾಡ್ತೀವಿ ಆ ಬುಡಕ್ಕೆ. ಇದು ಕಡಾಯೋ ಟೈಮಲ್ಲಿ ಹೆಚ್ಚು ಕಮ್ಮಿ 1 ಫೀಟ್ ಬರುತ್ತೆ ದಪ್ಪ. ಅದು ಕಟ್ ಮಾಡಿ ನಾವು ನೆಲಕ್ಕೆ ಹಾಕಿ ರೋಟ್ರಿ ಹೊಡಿಸ್ತೀವಿ, ಪುಡಿ ಮಾಡಿ ಮಣ್ಣಿಗೆ ಸೇರಿಸ್ತೀವಿ. ಇದರಿಂದ ಮಣ್ಣು ಫಲವತ್ತಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ನುಗ್ಗೆ ಸೆಲೆಕ್ಟ್ ಮಾಡಿದ್ದು. ಕಾಯಿದು ಪ್ರಿಫರೆನ್ಸ್ ಆಮೇಲೆ ಬರ್ತಾ ಬರ್ತಾ ಕಾಯಿ ರೇಟ್ ಚೆನ್ನಾಗಿತ್ತು, ಈಲ್ಡಿಂಗು ಚೆನ್ನಾಗಿ ಬರೋದ್ರಿಂದ ಕಾಯಿ ಪ್ರಿಫರೆನ್ಸ್ ಕೊಡ್ತಾ ಬಂದ್ವಿ. ಫಸ್ಟ್ ಇಯರ್ ಕಡಿಮೆ ಅಂದರೆ ನಾವು ನವಂಬರಿಗೆ ನಾಟಿ ಮಾಡಿದ್ದು. ಆ್ಯಕ್ಚುಲಿ ಮೇಗೆ ನಾಟಿ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿಸೋಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಅದನ್ನ ಲೇಟಾಗಿ ನವಂಬರ್ ಮಂತಲ್ಲಿ ಇದನ್ನ ನಾಟಿ ಮಾಡಿದ್ದು. ನವಂಬರ್ ಮಂತ್ ನಾಟಿ ಮಾಡಿದ್ರೆ ಆ ವರ್ಷ ಈಲ್ಡಿಂಗ್ ಬಂತು. ಅಂದರೆ ಒಂದು 20 ಅಷ್ಟೇ ಬಂತು ಫಸ್ಟಿಗೆ. ಫಸ್ಟ್ ವರ್ಷ ಒಂದೇ ಎಕರೆ ಹಾಕಿದ್ದು. ಅದಕ್ಕೆ ಒಂದು 20 ಬಂತು, 40,000 ಅಮೌಂಟ್ ಆಯಿತು. ಅದಾಗತ್ತಲೇ ನೆಕ್ಸ್ಟ್ ನಾವು ನವಂಬರ್ಗೆ ಹಾಕಿದ್ರು, ಜುಲೈಗೆ ಕಟಾವ್ ಮಾಡಿದ್ವಿ, ಪ್ರೂಮಿಂಗ್ ಮಾಡಿದ್ವಿ. ಒಂದು ಫೀಟ್ ಬಿಟ್ಟು ಪ್ರೂಮಿಂಗ್ ಮಾಡಿದ್ವಿ. ಅದು ಪ್ರೂಮಿಂಗ್ ಮಾಡಿ ನೆಕ್ಸ್ಟ್ 5-6 ಮಂತಿಗೆ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಜನವರಿಗೆ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಜನವರಿ ಸ್ಟಾರ್ಟ್ ಆಗಿ ಅಪ್ ಟು ನಾವು ಜೂನ್ ಜುಲೈವರೆಗೂ ಕಟಾವ್ ಮಾಡ್ತೀವಿ. ಸೆಕೆಂಡ್ ಇಯರಿಗೆ ಇದು 1 ಮತ್ತು ಪಕ್ಕದಲ್ಲಿ 1 ಮತ್ತೊಂದು ಎಕ್ಸ್ಟ್ರಾ ಎಕರೆ ಎಕ್ಸ್ಟೆಂಡ್ ಮಾಡಿದ್ವಿ. ಏಕೆಂದರೆ ಈಲ್ಡಿಂಗ್ ಚೆನ್ನಾಗಿ ಬರೋದ್ರಿಂದ ಅದು 1 ಹಾಕಿದ್ವಿ. ಆ ವರ್ಷ ಮಾತ್ರ ಈಲ್ಡಿಂಗು ಚೆನ್ನಾಗಿ ಬಂತು. 60-70 ನುಗ್ಗೆ ಆಯಿತು, 2.5 ರೂಪಾಯಿ ನುಗ್ಗೆ ಆಯಿತು. ನಾವು ಬರೀ 2 ಮತ್ತು ಆ ಕಡೆ ಫಸ್ಟ್ ಇಯರಿಂದ ಅದು ಕಡಿಮೆ ಬಂತು ಈಲ್ಡಿಂಗ್. ಇದು 1 ಹೆಚ್ಚು ಕಮ್ಮಿ 1-1.5 ರೂಪಾಯಿ ಇದು 1 ಬಂದಿದೆ. ಮತ್ತು ಸಸ್ಯನೂ ಕಡಿಮೆ, ಇದು ಒಂದು 400-450 ಗಿಡ ಇರ್ಬೋದು ಅಷ್ಟೇ. ಅದು ಒಂದು 600-650 ಗಿಡ ಇದೆ. ಇದು ತೆಂಗಿರೋದ್ರಿಂದ ಗಿಡ ಕಡಿಮೆ ಆಗಿದೆ. ಫಸ್ಟ್ ಇಯರು 40,000 ಆಯಿತು, ಸೆಕೆಂಡ್ ಇಯರ್ 2.5. ಈ ವರ್ಷ ನಾವು 4 ರೂಪಾಯಿ ಟಾರ್ಗೆಟ್ ಇಟ್ಟಿದ್ವಿ. ಬಟ್ ಈ ವರ್ಷ ತುಂಬ ಮಳೆ ಇರೋದ್ರ ಕಡೆಯಿಂದ ಈಲ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ಈಗ ಸ್ಟಾರ್ಟ್ ಮಾಡಿದ್ರೆ ನನಗೇನು ಲಾಸ್ ಆಗಲ್ಲ. ನನ್ನ ಟಾರ್ಗೆಟ್ 4 ಇದ್ದದ್ದು ಒಂದು 300,000 ನಾವು ನುಗ್ಗೆ ಅಂತ ಬೆಳಿತೀವಿ. ಇದು ನಾಟಿ ಮಾಡಿದ್ದು ಒಂದು 1/2 ನಾವು ಸಸಿ ಮಾಡಿ ನಾಟಿ ಮಾಡಿದ್ವಿ, ಇನ್ನು 1/2 ಡೈರೆಕ್ಟಾಗಿ ಬೀಜ ಉರಿದ್ವಿ. ಅಂದರೆ ಬೇಸಿಗೆ ಇರೋದ್ರಿಂದ ಬೀಜ ಉರಿದ್ದು ಚೆನ್ನಾಗಿ ಬಂತು, ಅಂದ್ರೆ ಸಸಿ ಹಚ್ಚಿದ್ದು ಚೆನ್ನಾಗಿ ಬಂತು. 1 ತೆಗೆದು ಆ ಸಸಿ ಹಾಕಿದ್ವಿ. ಅದಾಗತ್ತಲ್ಲಿ ನೆಕ್ಸ್ಟ್ ಗೊಬ್ಬರ ಮಾಮೂಲಿ 19-20-15-15-16-10-16 ಗೊಬ್ಬರ ಹಾಕ್ತೀವಿ. ಈಲ್ಡಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಜಾಸ್ತಿ ಪೂರ್ತಿ. ನಾನೀಗ 90% ವಾಟರ್ ಸೂಟೇಬಲ್ ಯೂಸ್ ಮಾಡ್ತೀನಿ. ಇವತ್ತು ವಾಟರ್ ಸೂಟ್ ವೀಕ್ಲಿ 1 94-00-50 ಮತ್ತು ಇದು ಬೂಸ್ಟರು ಕ್ಯಾಲ್ಸಿಯಂ ನೈಟ್ರೇಟು ಇವೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದು ಇದೆಯೋ ಅದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ವಾಟರ್ ಸೂಟೇಬಲ್ ಏನು ಸಿಗುತ್ತೆ ಪ್ರತಿಯೊಂದು ವೀಕ್ಲಿ 1 ವಾಟರ್ ಸೂಟೇಬಲ್ ಕೊಡ್ತೀನಿ. ಕಟಾವು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಮನೆಯವರು ಇವರು ಡೈಲಿ. ಈಗ ನಾನು ರಜೆ ಇದ್ದ ಮಾತ್ರ ಬಂದು ಕಟಾವ್ ಮಾಡ್ತೀನಿ. ಕಾಯಿ ಎರೆಯೋದು ವೀಕ್ಲಿ 1 ಸಂಡೇ ಅಥವಾ ವೀಕ್ಲಿ ಆಫ್ ಯಾವಾಗ ಇರ್ತೋ ಬರ್ತೀವಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಅಪ್ಪಾಜಿ ಅಮ್ಮನೆ ಇದಕ್ಕೂ ಕೂಡ ನಾವು ಯಾವುದೇ ಕೂಲಿ ಆಳುಗಳಾಗಲಿ ಯಾರನ್ನ ಕರೆಯಲ್ಲ ಜಾಸ್ತಿ. ಲಾಸ್ಟ್ ಇಯರ್ ಮಾತ್ರ ಮೇ ಜೂನ್ ಬರೀ 15 ಡೇಸಿಗೆ ಹೆಚ್ಚು ಕಮ್ಮಿ ಒಂದು 20-25 ಕ್ವಿಂಟಲ್ ಬಂತು 15. ಅವಾಗ ಭಾರಿ ಹೀಲ್ಡಿಂಗ್ ಅಂದ್ರೆ ಅದು ಅವಾಗ ಮಾತ್ರ ನಾವು ಕೂಲಿ ಆಳ್ಗಳು ಹಚ್ಚಿದ್ವಿ. ಇನ್ನು ನಾರ್ಮಲ್ ಟೈಮಲ್ಲಿ ಡೈಲಿ 1 ಕ್ವಿಂಟಲ್ 1.5 ಕ್ವಿಂಟಲ್ ಡೈಲಿ ನಮ್ಮ ಅಪ್ಪಾಜಮ್ಮ ಸಂಜೆ 1-4 ಗಂಟೆ ಬಂದರೆ 6 ಗಂಟೆ ಒಳಗೆ 1-2 ಗಂಟೆ ವರ್ಕೊಂಡು ಬರ್ತಾರೆ, ಡೈಲಿ ಬೆಳಗ್ಗೆ ಮಾರ್ಕೆಟಿಗೆ ತಗೊಂಡು ಹೋಗ್ತಾರೆ. ಅದು ಬಿಟ್ಟರೆ ವೀಕ್ಲಿ ಒನ್ ಟೈಮ್ ಮಂಡೇ ಮಾರ್ಕೆಟ್ ಚೆನ್ನಾಗಿರೋದ್ ಕಡೆಯಿಂದ ನಾವು ಸಂಡೇ ಬಂದಾಗ ಜಾಸ್ತಿ 1-2 ಕ್ವಿಂಟಲ್ ಅರಿದು ಕೊಡ್ತೀವಿ.
0: ಓಕೆ ಸರ್, ಹಾಗಾದ್ರೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಹಾಗೆ ನಿಮ್ಮ ಕೃಷಿಯ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ನಿಮ್ಮ ಜೊತೆಗೆ ವಾತನ ಮುಂದುವರಿಸ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವ್ರ ಜೊತೆಗೆ ವಾತನ ಮುಂದುವರಿಸೋಣ. ಹಾಗೆ ಅವರು ಮಾಡಿದಿರುವಂತಹ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡು ನಿಮಗೋಸ್ಕರ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ರವಿಯವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಸೊ ಅವರು ಕೂಡ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೃಷಿಯನ್ನು ಮಾಡ್ತಾ, ಸೊ ಕೃಷಿಗೆ ಕುಟುಂಬದವರೆಲ್ಲರೂ ಕೂಡ ಕೈಜೋಡಿಸಿ ಕೃಷಿನಲ್ಲಿ ಮಾಡ್ತಾ ಇರುವಂತಹ ಎಲ್ಲ ಬೆಳೆಗಳನ್ನ ಅವರೇನೆ ಕಟಾವು ಮಾಡುವಂಥದ್ದು ಮತ್ತು ಮಾರಾಟಕ್ಕೆ ಮಾಡುವಂಥದ್ದು ಇದೆಲ್ಲದೂ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಕೃಷಿನಲ್ಲಿ ಒಂದಷ್ಟು ಆದಾಯವನ್ನು ಉಳಿಸ್ಕೊಳ್ಳೋದಕ್ಕೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಕೃಷಿನಲ್ಲಿ ಒಂದು ಪ್ರಾಪರ್ ಆಗಿರುವಂತಹ ಪ್ಲಾನಿಂಗ್ನ ಮಾಡಿಕೊಂಡು ಮಾಡಿದಂತಹ ಸಮಯದಲ್ಲಿ ಸೊ ಕೃಷಿನಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ರವಿಯವರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಹಾಗೆ ಅವ್ರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿನಲ್ಲಿ ಅವರ ಬೆಳೆಗಳನ್ನು ಯಾವ ರೀತಿಯಲ್ಲಿ ಬೆಳೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ರು. ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ, ಅವರ ಕೃಷಿಯ ಬಗ್ಗೆ ಏನಷ್ಟು ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ, ನಿಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ಬೆಳೆಗಳನ್ನ ಅಲ್ಲಿನೇ ಕಟಾವು ಮಾಡಿ ಮತ್ತೆ ಹತ್ತಿರದ ಏನು ಮಾರ್ಕೆಟ್ಗಳಿಗೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ನಿಮ್ಮ ಪ್ರಿಫರೆನ್ಸ್ ಹೇಳೋದಾದ್ರೆ ಯಾವ ಮಾರ್ಕೆಟ್ಗಳಿಗೆ ಅಥವಾ ಎಲ್ಲಿ ನೀವು ಹೆಚ್ಚಿಗೆ ಏನು ಬೆಳೆಗಳ ಬೆಳೆದಿರುವಂತಹ ಬೆಳೆಗಳನ್ನ ಮಾರಾಟಕ್ಕೆ ಕೊಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಪ್ರಿಫರೆನ್ಸ್ ನಾವು ಲೋಕಲ್ ಮಾರ್ಕೆಟ್ ಹೊನ್ನಾಳಿಗೆ ಕೊಡ್ತೀವಿ. ಜಾಸ್ತಿ ಈಲ್ಡಿಂಗ್ ಒಂದು 2 ಕ್ವಿಂಟಲ್ ಮೇಲೆ ಬಂದಾಗ ನಾವು ಶಿವಮೊಗ್ಗ ಮಾರ್ಕೆಟಿಗೆ ಇದನ್ನ ತಗೊಂಡು ಹೋಗ್ತೀವಿ. 10 ರೂಪಾಯಿ ಸಿಕ್ಕರೂ ನಮಗೆ ನುಗ್ಗೆ ಲಾಸ್ ಇಲ್ಲ. ನನಗೆ ಮ್ಯಾಕ್ಸಿಮಮ್ ರೇಟ್ ಸಿಕ್ಕಿದ್ದು 110 ರೂಪಾಯಿ ಕೆ ಜಿ ಲಾಸ್ಟ್ ಇಯರ್. ನಾವು ಡಿಸೆಂಬರ್ ಎಂಡ್ ಜನವರಿ ಟೈಮಲ್ಲಿ ರೇಟ್ ಯಾವಾಗೂ ನವಂಬರ್ ಡಿಸೆಂಬರ್ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ 100 ರೂಪಾಯಿಗಿಂತ ಕಮ್ಮಿ ಯಾವತ್ತೂ ನುಗ್ಗೆ ಇರಲ್ವ. ನಾವು ಏನೇ ಮಾಡಲಿ ಬೆಳೆನ, ಲೋಕಲ್ ಮಾರ್ಕೆಟ್ ಏನು ಕೇಳೋದೋ ಅದನ್ನು ನಾವು ಬೆಳೆ ಸೆಲೆಕ್ಟ್ ಮಾಡಿದರೆ ನಮ್ಮ ವಾತಾವರಣನು ಅದಕ್ಕೂ ಆ ಬೆಳೆಗೆ ಒಬ್ಬಂಗಿರ್ಬೇಕು, ಮಾರ್ಕೆಟ್ಗೂ ಲೋಕಲ್ ಮಾರ್ಕೆಟ್ ಇರ್ಬೇಕು. ಅಂಥ ಬೆಳೆ ಸೆಲೆಕ್ಟ್ ಮಾಡಿದರೆ ರೈತರಿಗೆ ಯಾವುದೇ ಕಾರಣ ಲಾಸ್ ಆಗೋಲ್ಲ. ಟೋಟಲ್ ದಾವಣಗೆರೆ ಡಿಸ್ಟಿಕ್ಗೆ ನುಗ್ಗೆ ಬೆಸ್ಟ್ ಮಾಡಿದರೆ ಒಳ್ಳೆ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ಮಲೆನಾಡಲ್ಲಿ ನುಗ್ಗೆ ಬೆಳೆಯೋಲ್ಲ, ಇದು ಮಲೆನಾಡಲ್ಲಿ ನುಗ್ಗೆ ಬರೋಲ್ಲ. ಆಲ್ಮೋಸ್ಟ್ ಆಲ್ ನಾವು ಇಡೀ ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ, ಉತ್ತರ ಕರ್ನಾಟಕ ಪೂರ್ತಿ ನಾವು ನುಗ್ಗೆ ಸಪ್ಲೈ ಆಗೋದು ಉತ್ತರ ಕರ್ನಾಟಕದಿಂದ. ಜಾಸ್ತಿ ಕೊಪ್ಪಳ, ಬೀದರು, ಗುಲ್ಬರ್ಗ ಈ ಡಿಸ್ಟಿಕ್ಕಿಂದ ಬರ್ತಿರೋದು. ಅಲ್ಲಿಂದಲೇ ನಮ್ಮ ಈ 4-5 ಡಿಸ್ಟಿಕ್ಕಿಗೆ ಸಪ್ಲೈ ಆಗ್ತದೆ ಉತ್ತರ ಕನ್ನಡದಲ್ಲಿ. ಈಗ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ, ಇಲ್ಲಿ ನಾವು ಪಕ್ಕದ ಜಿಲ್ಲೆ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ. ಲೋಕಲ್ ಮಾರ್ಕೆಟಿಗೆ ನಾವು ಪ್ರಿಫರೆನ್ಸ್ ಕೊಟ್ಟರೆ ನುಗ್ಗೆ ಬೆಸ್ಟ್ ಐಡಿಯಾ ನಮಗೆ. ಅದು ಎಸ್ಪೆಷಲಿ ಅಡಿಕೆ ಮತ್ತು ತೆಂಗಲ್ಲಿ ಇಂಟರ್ ಕ್ರಾಫ್ಟಿಗೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮಣ್ಣು ಫಲವತ್ತಾಗುತ್ತೆ, ರೋಗ ಮತ್ತು ಈ ಕೀಟಗಳು ತುಂಬ ಕಡಿಮೆ ನುಗ್ಗೆಗೆ. ಈ ರೋಗ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನೀರು ಜಾಸ್ತಿ ಆದಾಗ ರೋಗ ಜಾಸ್ತಿ ಆಗುತ್ತೆ. ನೀರು ಕರೆಕ್ಟಾಗಿ ನಾವು ಕಂಟ್ರೋಲ್ ಮಾಡಿದ್ವಿ ಅಂದರೆ, ನೀರು ಗೊಬ್ಬರ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ವಿ, ಕರೆಕ್ಟ್ ಹಾಕಿದ್ವಿ ಅಂದರೆ ಇದಕ್ಕೆ ಯಾವುದು ರೋಗನೂ ಬರಲ್ಲ, ಯಾವ ಕೀಟನೂ ಬರಲ್ಲ. ಗ್ರೋತ್ ಚೆನ್ನಾಗಿತ್ತು ಅಂದರೆ ಕೀಟನೂ ಕೂಡ ಅವಾಯ್ಡ್ ಮಾಡುತ್ತೆ ಮತ್ತು ರೋಗನೂ ಕೂಡ ಅವಾಯ್ಡ್ ಆಗುತ್ತೆ. ಇದು ನಾವು ಜಾಸ್ತಿ ಹೊಡಿದ್ರೆ ಇದು ಲ್ಯಾಂಬ್ಡಾ ಹೊಡಿತೀವಿ, ಲ್ಯಾಂಬ್ಡಾ ಮತ್ತು ಕ್ಲೋರೋಥಿನ್, ಕ್ಲೋರೋಫಾರಿಪಸ್, ಇವು ಮೂರು ಅದೇ ಕೀಟಕ್ಕೆ ಮಾತ್ರ ಒಂದು ಹೂ ಕಚ್ಚೋದಕ್ಕಿಂತ ಮುಂಚೆ ಒಂದು ಸ್ಪ್ರೇ ಕೊಡ್ತೀವಿ. ಹೂ ಕಚ್ಚಿ ಆದಮೇಲೆ ಒಂದು ಸ್ಪ್ರೇ ಕೊಡ್ತೀವಿ. ಇನ್ನು ಉಳ್ಕಿ ಟೈಮಲ್ಲಿ ಸ್ಪ್ರೇ ಯಾವುದೂ ಕೊಡೋಲ್ಲ. ಸ್ಪ್ರೇ ಕಡಿಮೆ, ತುಂಬಾ ಕಡಿಮೆ. ನಾವು ಒಂದು ವರ್ಷದಲ್ಲಿ ಒಂದು ಕಟಾವಿಗೆ ನಾವು 1-2 ಒಂದು 2-3 ಸಲ ನಾವು ಸ್ಪ್ರೇ ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಸ್ಪ್ರೇ ಯೂಸ್ ಅವಶ್ಯಕತೆ ಇಲ್ಲ. ಜಾಸ್ತಿ ಮಳೆ ಜಾಸ್ತಿ ಆದಾಗ ಡ್ರೆನ್ಸಿಂಗ್ ಮಾಡ್ತೀವಿ, ಸಾಫ್ ಮತ್ತು ಸಿಒಸಿ ಡ್ರೆನ್ಸಿಂಗ್ ಮಾಡ್ತೀವಿ. ಅದು ಬಿಟ್ಟರೆ ಯಾವುದು ನಾವು ಕೆಮಿಕಲ್ ಯೂಸ್ ಮಾಡಲ್ಲ. ಕೃಷಿ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ನನ್ನ ಅನುಭವ ಅಂದರೆ, ಕೃಷಿ ಎಲ್ಲರೂ ತಿಳ್ಕೊಂಡರೆ ತುಂಬ ಈಸಿ, ಏನೋ ಒಂದು ಬೀಜ ಹಾಕಿದ್ರೆ ಬರುತ್ತೆ ಅನ್ನೋದು ಅದು ಅಲ್ಲ. ನಾವೊಂದು ಜಾಬ್, ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಯಾವ ಟೈಮಿಗೆ ಬೆಳಗ್ಗೆ ಡ್ಯೂಟಿ ಹೋಗ್ತೀವಿ, ಯಾವ ಟೈಮಿಗೆ ಬರ್ತೀವಿ, ಅದೇ ರೀತಿ ನಾವು ಕೃಷಿಯಲ್ಲೂ ಕೂಡ ಒಂದು ಟೈಮಿಂಗ್ ಮೇಂಟೈನ್ ಮಾಡಬೇಕು. ಇವತ್ತು ಮಾಡಬೇಕು ಅಂದ್ರೆ ಮಾಡಬೇಕು. ನೀನು ವೀಕ್ಲಿ ಒನ್ ಟೈಮ್ ರೆಸ್ಟ್ ಮಾಡ್ತೀಯ ಮಾಡು, ಪ್ರತಿ ದಿನ ಎದ್ದ ತಕ್ಷಣ ನೀನು ದೇವರು ಹೇಗೆ ಕಾಣ್ತೀವ ನೀನು ಹೊಲನ ಆ ರೀತಿ ನೋಡ್ಬೇಕು. ಪ್ರತಿ ಈಗ ಒಂದು ರೋಗ ಬಂದಿದೆ ಅಂದರೆ ಅವತ್ತು ನೀನು ಅದನ್ನ ಗುರುತಿಸಿ ಅದು ಸ್ಪ್ರೇ ಆಗಿರ್ಬೋದು ಅದು ಗೊಬ್ಬರ ಆಗಿರ್ಬೋದು ಮಾಡಿದರೆ ಅದ್ರ ರಿಸಲ್ಟ್ ನೀನು ಚೆನ್ನಾಗಿರುತ್ತೆ. ನಾನು ಯಾವಾಗೋ ಮಾಡಿದೆ ಯಾವಾಗ ಬಿಟ್ಟರೆ ಆಗಲ್ಲ. ಪ್ರತಿ ದಿವಸ ಅದನ್ನು ನಿನ್ನ ಜೊತೆಗೆ ನಿನ್ನ ಮಕ್ಕಳನ್ನು ಹೇಗೆ ಸಾಕ್ತೀವೋ ಆ ರೀತಿ ನೀನು ನೋಡ್ತಾ ಇದ್ದರೆ ಕೃಷಿ ಯಾವತ್ತೂ ಲಾಸ್ ಆಗಲ್ಲ, ತುಂಬ ಪ್ರಾಫಿಟ್ ಬರುತ್ತೆ.
2: ಹೌದು ಸರ್, ತುಂಬ ಒಳ್ಳೆಯ ಮಾತನ್ನು ಹೇಳಿದ್ರಿ. ಸೊ ಕೃಷಿ ಮಾಡ್ತಾ ಇದ್ದೀವಿ ಅಂತಂದಾಗ ಕೃಷಿಗೂ ಕೂಡ ಅಷ್ಟೇ ಸಮಯವನ್ನು ಕೊಡಬೇಕಾಗತ್ತೆ, ಅದರ ಜೊತೆಗೆ ಇದ್ದಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತು. ಆ್ಯಂಡ್ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ತನುಭೂ

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರವಿ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಹೊನ್ನಾಳಿ ಅವರು. ಸೊ ಇವರು ಮಾಡ್ತಾರುವಂತಹ ಕೃಷಿ, ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ, ಸೊ ಅವರ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಹಾಗೆ ಪ್ರವೃತ್ತಿಯಾಗಿ ಕೃಷಿನಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಇವರ ಕುಟುಂಬ ಕೂಡ ಕೃಷಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಹಾಗೆ ಮೂಲತಃ ಕೃಷಿ ಕುಟುಂಬ ಆಗಿದ್ದರಿಂದ ಕೃಷಿನಲ್ಲಿ ಬರುವಂತಹ ಬೆಳೆಗಳನ್ನ, ಹಾಗೆ ಯಾವ ಸಮಯದಲ್ಲಿ ಯಾವ ಬೆಳೆಗಳನ್ನ ಹಾಕಬೇಕು ಮತ್ತೆ ಅವುಗಳನ್ನ ಹೇಗೆ ಮಾರುಕಟ್ಟೆಗೆ ಕೊಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಒಂದು ಅರಿವನ್ನು ಇಟ್ಕೊಂಡು ಸೊ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಅವರಿಗೆ ಅವರ ಹತ್ತಿರದ ಮಾರ್ಕೆಟ್ಗೆ ಏನೆಲ್ಲ ಬೆಳೆಗಳು ಬೇಕಾಗತ್ತೆ, ಅಂತಹ ಬೆಳೆಗಳನ್ನ ಬೆಳೆದಾಗ ಅವರು ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಇವರ ಮಾತು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಹಾಗೆ ಈಗ ಬೆಳೆಗಳನ್ನ ಆಯ್ಕೆ ಮಾಡುವಾಗ ಯಾವ ರೀತಿಯ ಬೆಳೆಗಳನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರ ಹತ್ರ ತಿಳ್ಕೊಳ್ಳೋಣ. ರವಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ನಿಮ್ಮ ಲೋಕಲ್ ಮಾರ್ಕೆಟ್ಗೆ ಏನು ಬೆಳೆಗಳು ಬೇಕು ಆ ರೀತಿಯ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ. ಸೊ ಹಾಗಾದರೆ ಈ ಬೆಳೆಗಳನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗತ್ತೆ, ಆಯ್ಕೆ ಮಾಡುವಾಗ ಹೇಗೆ ಅವುಗಳನ್ನ ಆಯ್ಕೆ ಮಾಡಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ನಾವು ಬೆಳೆ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ದೀರ್ಘಕಾಲಿಕ ಬೆಳೆ, ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು. ಅದರೊಳಗೆ ನಾವು ಪ್ರತಿ ದಿವಸ ನಾವು ದುಡ್ಡು ಕಾಣೋಂಥದ್ದು ಇಂಟರ್ಕ್ರಾಫ್ಟ್. ಮೇಜರ್ ಆಗಿ ನಾವು ಇಂಟರ್ಕ್ರಾಫ್ಟ್ ಮಾಡಿದ್ರೆ ಮಾತ್ರ ಕೃಷಿಯಲ್ಲಿ ಲಾಭ ಬಳಸ್ತೇವೆ. ಏಕದಳ ಪದ್ಧತಿ, ಏಕ ಬೆಳೆ ಪದ್ಧತಿ ಯಾವತ್ತೂ ಮಾಡಬಾರ್ದು. ನಾನು ಈಗ ಹೆಚ್ಚಿಗೆ 3 ಎಕರೆಯಲ್ಲಿ ಒಂದು ಹೆಚ್ಚಿಗೆ ಒಂದು 20-25 ಥರ ಈ ಗಿಡ ಇದಾವೆ. ಅಂದರೆ ಸಣ್ಣ ಪುಟ್ಟ ಹಣ್ಣಿನ ಗಿಡ ಆಗಿರ್ಬೋದು ಎಲ್ಲ ಸೇರಿ ನಾವು ಈಗ ಒಂದು 10 ಗುಂಟೆಯಲ್ಲಿ ಗುಲಾಬಿ ಆಗಿರ್ಬೋದು, ಒಂದು 5 ಗುಂಟೆಯಲ್ಲಿ ಗುಲಾಬಿ ಇದೆ, ಕರಿಬೇ ಇದೆ, ನುಗ್ಗೆ ಇದೆ. ಈ ರೀತಿ ಬೇರೆ ಬೆಳೆ ಬಂದಾಗ ಬೆಳೆ ಮಾಡಿದಾಗ ಒಂದು ಮಾರ್ಕೆಟ್ ರೇಟ್ ಸಿಗಲಿದ್ರು ಒಂದರೆ ಸಿಗುತ್ತೆ ನೋಡ್ರಿ. ಎಕ್ಸಾಂಪಲ್ ಏನು ಹೇಳ್ಬೇಕಪ್ಪ ಅಂದರೆ, ಬಟ್ ನನಗೆ ಕರಿಬೇ ಕೈ ಸಿಕ್ಕ ಹಿಡಿತು, ಗುಲಾಬಿ ಕೈ ಹಿಡಿತು. ಈಗ 2 ತಿಂಗಳು ಇದು ಬರಲಿದ್ರೆ ಅದು ಕಂಟಿನ್ಯೂ ಆಗುತ್ತೆ. ಈಗ ನೆಕ್ಸ್ಟ್ ನಿನ್ನ 15 ದಿವಸ ನಿನ್ನ 20 ದಿವಸಕ್ಕೆ ನನ್ನ ಕರಿಬೇ ಫುಲ್ ಕಟಾವ್ ಆಗುತ್ತೆ. ನಿನ್ನ 3 ತಿಂಗಳು ನನಗೇನಿಲ್ಲ, ಬರೀ ನೀರು ಗೊಬ್ಬರ ಹಾಕಿದರೆ ಅದ್ರ ಕೆಲಸ ಏನಿರಲ್ಲ. ಆಮೇಲೆ 3 ತಿಂಗಳು ನಾನು ಈಗ ನುಗ್ಗೆ ಬರ್ತೀನಿ. ಈ ರೀತಿ ಒಂದು ಬೆಳೆ ಅಂದರೆ ಅಂದ ಇಂಟ್ರಿಕ್ರಾಫ್ಟಲ್ಲಿ ಜಾಸ್ತಿ ಮಾಡ್ಬೇಕು. ಸಮಗ್ರ ಕೃಷಿ ನಾವು ಯಾವಾಗ ಮಾಡ್ತೇವೋ ನಿಜವಾಗೂ ನಾವು ಸಕ್ಸಸ್ ಬೇಗ ಕಾಣ್ತೀವಿ, ಮತ್ತು ಲಾಭನೂ ತುಂಬ ಆದಾಯನೂ ಸಿಗುತ್ತೆ, ಮತ್ತು ರೋಗ ಒಂದಕ್ಕೊಂದು ಕಡಿಮೆ ಆಗುತ್ತೆ.
2: ಓಕೆ ಸರ್, ಹಾಗೆ ನೀವು ಹೈನುಗಾರಿಕೆನ ಕೂಡ ಮಾಡ್ತಿದ್ದೀವಿ ಅಂತ ಕೇಳ್ಪಟ್ಟೆ.
3: ನಮ್ಮಲ್ಲಿ 2 ಹಸು ಇದೆ. ಹಸುವಿಂದ ನಮಗೆ 4 ಲಾಭ ಬರುತ್ತೆ. ಒಂದು ಹಾಲು, ಗೋಮೂತ್ರ, ಸಗಣಿ, ಮತ್ತು ಅದರಿಂದ ಬರ್ತಕ್ಕಂಥ ಕರು. ಒರಿ ಕರುಗಳು ಬರ್ತವೆ ಅಂದರೆ ಜವಾರಿ ಆಕಳು ಸಾಕಿರೋದು, ಒರಿ ಕರ ಸಿಗುತ್ತೆ. ಮೇಜರಾಗಿ ನಾವು ಯಾವುದೇ ಬೆಳೆ ಬಿಡಲಿ ಕಡೆ ಸಾಲಿಗೆ ನಾವು ಸಪ್ಪೆ ಬಿತ್ತಲೇಬೇಕು. ಬಿತ್ತೋದ್ರಿಂದ ನಮಗೆ ಹಸು ಮೇವಾಗುತ್ತೆ, ಬೀಜ ಕಳೆ ಬೀಜಗಳಿಗೆ ಕಂಟ್ರೋಲ್ ಆಗುತ್ತೆ, ಕೀಟಗಳು ಕಡಿಮೆ ಆಗುತ್ತೆ, ರೋಗಗಳು ಕಡಿಮೆ ಆಗುತ್ತೆ. ಎಲ್ಲದನ್ನ ಅದು ತಡೆ ಹಿಡಿದು ನಿಲ್ಲಿಸುತ್ತೆ, ಒಳ ಬರೋದ ಕಂಟ್ರೋಲ್ ಮಾಡುತ್ತೆ. ಪ್ರತಿಯೊಂದು ಮೇರೆ ಸೈಡು ಒಂದು ಮಿನಿಮಮ್ ಒಂದು 10 ಅಡಿ ಆಗಲಿದ್ದು ಅಟ್ಲೀಸ್ಟ್ ಒಂದು 5 ಅಡಿನರೆ ಸಪ್ಪೆ ಹಾಕ್ಬೇಕು. ಈಗ 2.5 ವರ್ಷ ಆಯ್ತು ಸಪ್ಪೆ ಹಾಕಿ, ಕಂಟಿನ್ಯೂಸ್ ಸಪ್ಪೆ, ನೀರು ಗೊಬ್ಬರ ಹಾಕಿದ್ರೆ ಸಾಕು, ಕಂಟಿನ್ಯೂಸ್ ಸಪ್ಪೆ ಬರುತ್ತೆ. ಪ್ರತಿ ವರ್ಷ ಕಲ್ಟಿವೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಬೆಸ್ಟ್.
2: ಓಕೆ ಸರ್, ಹಾಗೆ ನೀವು ಆಗಲೇ ಹೇಳ್ತಾ ಇದ್ರಿ ಈ ಒಂದು ನುಗ್ಗೆ ಗಿಡಗಳಿಗೆ ಮತ್ತು ಬೇರೆ ಬೇರೆ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇರ್ತೀನಿ ಅಂಥೇಳಿ. ಸೊ ಆ ಸ್ಪ್ರೇ ಯಾತ್ರದ್ದು ಮತ್ತು ಅದು ಕೂಡ ಸಾವಯವ ಔಷಧಿನೇ ಅಥವಾ ಹೇಗೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಇನ್ನು ಸಾವಯವ ಮಾಡಬೇಕು ಅಂದರೆ ನಾಟಿ ಹಸು ಬೇಕೇ ಬೇಕು. ನಾಟಿ ಹಸುದು ಫಸ್ಟು ಗೋಮೂತ್ರ, ಮಜ್ಜಿಗೆ ಇವೆರಡು ಉಪಯುಕ್ತ. ಈಗ ನಾನು ಯೂಸ್ ಮಾಡ್ತಕ್ಕಂಥದ್ದು 6 ಕೋಳಿ ಮೊಟ್ಟೆ ಮತ್ತು 1 ಲೀಟ್ರ್ ಆಯಿಲು. ನಾವು ಅಡುಗೆ ಬಳಸ್ತಕ್ಕಂಥ ಆಯಿಲು, ನಾವು ಆಯಿಲು ಮತ್ತು ಕೋಳಿ ಮೊಟ್ಟೆ ಮಿಕ್ಸ್ ಮಾಡಿದ್ವಿ. ಈ ರೀತಿ ಬರ್ತಕ್ಕೆ ಕಲಿಸಿದ್ರೆ ಫುಲ್ ಕಲರ್ ಆಗುತ್ತೆ. ಇದಾಗತ್ತಲ್ಲ ನೆಕ್ಸ್ಟ್ 6 ಮೊಟ್ಟೆ 1 ಲೀಟರ್ ಕೋಳಿ ಮೊಟ್ಟೆ ಮಿನಿಮಮ್ 6 ಕೆನಿಗೆ ಸ್ಪ್ರೇ ಹೊಡಿತೀವಿ. ಮಜ್ಜಿಗೆನ ಸೋಸ್ಕೊಂತೀವಿ ಅಂದರೆ ಒಂದು ಕ್ಯಾನಿಗೆ 1 ಲೀಟ್ರ್ ಮಜ್ಜಿಗೆ ಹಾಕ್ತೀವಿ, ಒಂದು ಕ್ಯಾನಿಗೆ 2 ಲೀಟ್ರ್ ಗೋಮೂತ್ರ, ಇದು ಗೋಮೂತ್ರ ಮಜ್ಜಿಗೆ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂತಿದ್ರೆ ಮೊಟ್ಟೆ ಮತ್ತು ಆಯಿಲ್ನ ಮಿಕ್ಸ್ ಮಾಡ್ತೀವಿ. ಇದನ್ನು ನಾವು ಗುಲಾಬಿ ಕರಿಬೆ ಮೇಜರ್ ಆಗಿಸಿ ನುಗ್ಗೆ ಸ್ಪ್ರೇ ಮಾಡ್ತಾ ಇಲ್ಲ, ಇದರಿಂದ ನಮ್ಮ ಮುಟ್ರಿಕೆ ರೋಗ ಕಡಿಮೆ ಆಗುತ್ತೆ. ಗ್ರೋತ್ ಮಾತ್ರ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ. ಎಲೆ ಎಷ್ಟು ಥಿಕ್ನೆಸ್ ಇರುತ್ತೆ ಅಂದರೆ ನಾವು ಗ್ರಾವೆಲ್ಸ್ ಒಂದು ಕ್ವಿಂಟಲ್ ಗೊಬ್ಬರ ಹಾಕಿದ್ರು ಅರ್ಧ ಎಕರೆಗೆ ಅಷ್ಟು ಗ್ರೋತ್ ಬರಲ್ಲ. ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಿಗುರು ಅಷ್ಟೇ, ಅರೆನೂ ತುಂಬ ಬರುತ್ತೆ. ಈ ಆರ್ಗ್ಯಾನಿಕಲ್ಲಿ ಇದು ಬೆಸ್ಟ್ ರಿಸಲ್ಟು. ಗ್ರೋತ್ ಚೆನ್ನಾಗಿ ಬರುತ್ತೆ, ಹೂ ಸೈಜು ನಮಗೆ ಹೂ ಸೈಜು ಚೆನ್ನಾಗಿ ಬರುತ್ತೆ ಇದರಿಂದ. ಆಮೇಲೆ ಚಿಗುರು ಚೆನ್ನಾಗಿರುತ್ತೆ, ರೋಗನೂ ಮತ್ತೆ ರೋಗ ರುಜಿನಿ ಕಂಟ್ರೋಲ್ ಆಗುತ್ತೆ.
2: ಓಕೆ ಸರ್, ಧನ್ಯವಾದಗಳು, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡಿದ್ರಿ. ಸೊ ಈ ಒಂದು ಕೃಷಿನಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ಕೊಳ್ತಾ ಹಾಗೆ ಲೋಕಲ್ ಮಾರ್ಕೆಟ್ಗೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ನುಗ್ಗೆ ಆಗಿರ್ಬೋದು ಮತ್ತೆ ಗುಲಾಬಿ ಆಗಿರ್ಬೋದು ಈ ರೀತಿಯ ಬೆಳೆಗಳನ್ನ ಮಾಡ್ಕೊಂಡಾಗ ನಾವೇ ಮನೇಲಿ ಇರುವಂಥವ್ರು ಹೋಗಿ ಆ ಕೃಷಿಯನ್ನು ಕಟಾವು ಮಾಡಿಕೊಂಡು ಬೆಳೆಗಳನ್ನು ಕಟಾವು ಮಾಡಿಕೊಂಡು ಮಾರಾಟಕ್ಕೆ ಕೂಡ ಕೊಡ್ಬೋದು. ಲೋಕಲ್ ಮಾರ್ಕೆಟ್ಗಳಿಗೆ ಏನು ಬೇಕಾಗತ್ತೆ ಆ ರೀತಿಯ ಬೆಳೆಗಳನ್ನು ಮಾಡಿಕೊಂಡ್ರೆ ಅದು ನಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಕೇಳಿದಂತಹ ನಿಮಗೂ ಕೂಡ ಈ ರೀತಿಯಲ್ಲಿ ಕೃಷಿಯ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತ ಇದ್ರೆ ಅಥವಾ ಇವತ್ತಿನ ಕಾರ್ಯಕ್ರಮದ ಕೃಷಿಯ ಅನುಭವಗಳು ನಿಮಗೂ ಕೂಡ ಇನ್ಸ್ಪಿರೇಷನ್ ಆಗಿದ್ರೆ ಸೊ ನಿಮ್ಮ ಕೃಷಿಯ ಬಗ್ಗೆನೂ ಕೂಡ ನೀವು ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಬಾಹ್ಯಾಕಾಶ ವಿಜ್ಞಾನಿ AS ಕಿರಣ್ ಕುಮಾರ್. ಇಸ್ರೋ ಬೆಂಗಳೂರಿನ ಪ್ರತಿಷ್ಠಿತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದ್ದರು. ಅಲ್ಲಿ ಕೆಲಸ ಮಾಡಿದ ಕನ್ನಡ ಸಂಶೋಧಕರು ಬೆರಳೆಣಿಕೆಯಲ್ಲಿ ಮಾತ್ರ. ಆದರೆ ಅಪರೂಪದ ವಿಜ್ಞಾನಿ AS ಕಿರಣ್ ಕುಮಾರ್ ಅವರ ಹೆಸರು ಕೇಳಿದರೆ ಹೆಮ್ಮೆ ಎನಿಸುತ್ತದೆ.

0: ಅವರ ಹೆಸರು ಡಾಕ್ಟರ್ ಆಲೂರ್ ಸಿಲೀನ್ ಕಿರಣಕುಮಾರ್. 22/10/1952 ಅವರು ಹಾಸನ ಜಿಲ್ಲೆಯ ಆಲೂರಿನಲ್ಲಿ ಜನಿಸಿದರು. ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಭೌತ ವಿಜ್ಞಾನದಲ್ಲಿ ಆನರ್ಸ್ ಪದವಿ ಪಡೆದುಕೊಂಡರು. ಎಲೆಕ್ಟ್ರಾನಿಕ್ಸ್ ಹಾಗೂ ಫಿಸಿಕಲ್ ಎಂಜಿನಿಯರಿಂಗ್ನಲ್ಲಿ MSc ಮತ್ತು MTech ಪದವಿಗಳನ್ನು ಕೂಡ ಗಳಿಸಿದರು. ಅವರ ತಂದೆ ವಕೀಲರಾಗಿದ್ದರು. ಕಿರಣ್ ಕುಮಾರ್ ಸುಮಾರು 40 ವರ್ಷಗಳ ಕಾಲ ಇಸ್ರೋ ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದರು. ಉಪಗ್ರಹ ಪೇಲೋಡ್ ಮತ್ತು ಅಪ್ಲಿಕೇಶನ್ ವಿಭಾಗದಲ್ಲಿ ಅವರು ತಜ್ಞರಾಗಿ ಕೆಲಸ ಮಾಡಿದರು. ಮಂಗಳಯಾನ ಕಾರ್ಯದಲ್ಲಿ ಸಮಗ್ರವಾಗಿ ಕೆಲಸ ಮಾಡಿದ ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದ್ದು ಪ್ರಧಾನ ಸಂಗತಿ. ಮಂಗಳಯಾನದ ಬಾಹ್ಯಾಕಾಶ ನೌಕೆಯನ್ನು ಸಿದ್ಧಪಡಿಸಿ ಕಕ್ಷೆಗೆ ಸೇರಿಸಿದ್ದು ಕಿರಣ್ ಕುಮಾರ್ ಅವರದ್ದು ಪ್ರಮುಖ ಸಾಧನೆ. 1975 ಕಿರಣ್ ಕುಮಾರ್ ಅವರು ಬಾಹ್ಯಾಕಾಶ ಅಪ್ಲಿಕೇಶನ್ ಕೇಂದ್ರದಲ್ಲಿ ಕೆಲಸ ಆರಂಭಿಸಿದರು. ಆಗ ಅವರು ಸಂಸ್ಥೆಯ ಸಹನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು. ನಂತರ ಕಾರ್ಯದರ್ಶಿಯಾಗಿ ಹಾಗೂ ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸುತ್ತಾರೆ. ವಿಕ್ರಮ್ ಸಾರಾಭಾಯಿ ಕೇಂದ್ರದಲ್ಲಿ ಅವರು ಗೌರವ ಪ್ರಾಧ್ಯಾಪಕರಾಗಿಯೂ ಕೆಲಸ ನಿರ್ವಹಿಸಿದರು. ಹಾಸನ ಇಸ್ರೋ ಮಾಸ್ಟರ್ ಕಂಟ್ರೋಲ್ ರೂಮಿನಲ್ಲಿ ಕೂಡ ಅವರು ಕೆಲಸ ಮಾಡಿರುತ್ತಾರೆ. ಅವರು ಕನ್ನಡದಲ್ಲಿ ಸ್ಪಷ್ಟವಾಗಿ ಸರಳವಾಗಿ ಮಾತನಾಡುತ್ತಿದ್ದರು. ಏಕೆಂದರೆ ಬಹುತೇಕ ವಿಜ್ಞಾನಿಗಳು ತಮ್ಮ ಮಾತೃಭಾಷೆಯನ್ನು ಬಿಟ್ಟು ಹೆಚ್ಚೆಚ್ಚು ಇಂಗ್ಲೀಷಿನಲ್ಲಿ ವ್ಯವಹರಿಸುತ್ತಾರೆ. ಕಿರಣ್ ಕುಮಾರ್ ಅವರಿಗೆ ಅನೇಕ ಕೃಷಿಕರು ಬರಗಾಲ ಬಂದಾಗ, ಹೆಚ್ಚು ಮಳೆ ಬಿದ್ದಾಗ ನಾವೇನು ಮಾಡಬೇಕೆಂದು ಪ್ರಶ್ನೆ ಕೇಳುತ್ತಿದ್ದರು. ಅದಕ್ಕೆ ಅವರು ಉಪಗ್ರಹ ಆಧಾರದಿಂದ ವಾತಾವರಣದ ತಾಪ, ಒತ್ತಡ, ಮಳೆ, ಹಿಮಪಾತ, ಗಾಳಿ, ಮೇಘಸ್ಫೋಟಗಳನ್ನು ಅಧ್ಯಯನ ಮಾಡಿ ಕೃಷಿಕರಿಗೆ ಮಾಹಿತಿ ನೀಡುತ್ತಿದ್ದರು. ಹಾಗೆಯೇ ಆ ಮಾಹಿತಿಗಳ ಮೂಲಕ ಜನರಿಗೆ ನೆರವಾಗುತ್ತಿದ್ದರು. 3-4 ದಶಕಗಳ ಕಾಲ ಅವರು ವಾಯುಗುಣ ಬದಲಾವಣೆ, ಸೌರಶಕ್ತಿ, ಪವನಶಕ್ತಿ ಹಾಗೂ ಜಲವಿದ್ಯುಚ್ಛಕ್ತಿಯ ಬಗೆಗೆ ಜನರಿಗೆ ಮಾಹಿತಿ ನೀಡುತ್ತಲೇ ಕೆಲಸ ಮಾಡಿದರು. ಹೀಗೆ ಟೆಲಿಫೋನ್, ಮೊಬೈಲು, ದೂರದರ್ಶನ, ಆಕಾಶವಾಣಿಯಂಥ ಮಾಧ್ಯಮಗಳು ಕೆಲಸ ಮಾಡಿದರೂ ಕೂಡ ಇಸ್ರೋ ಅದು ತುಂಬ ಹೆಚ್ಚು ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡುತ್ತದೆ. ಬ್ಯಾಂಕಿಂಗ್, DTH, ಷೇರು ಮಾರುಕಟ್ಟೆ, ಶಿಕ್ಷಣ ಮುಂತಾದ ಕ್ಷೇತ್ರಗಳಿಗೂ ಕೂಡ ಇಸ್ರೋ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಕೆಲಸ ಮಾಡಿದ್ದನ್ನು ಕಿರಣ್ ಕುಮಾರ್ ಆಗಾಗ ಜನರಿಗೆ ಮಾಹಿತಿ ನೀಡುತ್ತಾರೆ. ಟೆರೆಸ್ಟ್ರಿಯಲ್ ನೆಟ್ವರ್ಕ್ ಮೂಲಕ ಲಕ್ಷದ್ವೀಪ, ಅಂಡಮಾನ್, ಲಡಾಕ್ ಮೊದಲಾದ ಜಾಗಗಳಿಗೆ ಇಸ್ರೋ ಟೆಲಿಮೆಡಿಸಿನ್ ಕೆಲಸ ಮಾಡಿದ್ದನ್ನು ಕೂಡ ಕಿರಣ್ ಕುಮಾರ್ ಅವರು ವಿವರಿಸುತ್ತಿದ್ದರು. ಟೆಲಿಶಿಕ್ಷಣ, ಹವಾಮಾನ ವರದಿ, ಹೀಗೆ ಇಸ್ರೋ ಸಾಕಷ್ಟು ಕೆಲಸವನ್ನು ಇವರ ನೇತೃತ್ವದಲ್ಲಿ ಮಾಡಿದೆ. ಸೈಕ್ಲೋನ್ಗಳ ಮುನ್ಸೂಚನೆ, ಹಡಗುಗಳ ಸಂಚಾರ, ವಿಮಾನಯಾನಕ್ಕೂ ಕೂಡ ಇಸ್ರೋ ಉಪಗ್ರಹಗಳ ಮೂಲಕ GPS ಸೌಲಭ್ಯ ಒದಗಿಸಿದೆ. ದೂರ ಸಂವೇದಿ ಉಪಗ್ರಹಗಳ ಅಧ್ಯಯನ, ಭೂ ಸರ್ವೆ, ತೋಟಗಾರಿಕೆ ಅಧ್ಯಯನ, ಬೆಳೆ ವ್ಯವಸ್ಥೆ, ಸಂಪನ್ಮೂಲಗಳ ಯೋಜನೆ ಕಾರ್ಯ, ನೀರಿನ ಅಧ್ಯಯನ, ಮೀನು ಸಾಕಾಣಿಕೆ, ಅರಣ್ಯ ಅಧ್ಯಯನ, ಪ್ರಾಣಿ ಪಕ್ಷಿಗಳ ಎಣಿಕೆ ಮತ್ತು ಅಧ್ಯಯನ, ಇವೆಲ್ಲವೂ ಕೂಡ ಇಸ್ರೋದ ಮೂಲ ಕಾರ್ಯಗಳಿಗೆ ಕೆಲಸ ಮಾಡಿದವು. ಹಿಮಾಲಯದ ಅಧ್ಯಯನ, ನಗರಗಳ ಅಧ್ಯಯನ, ನದಿಗಳ ಅಧ್ಯಯನ, ಹೀಗೆ ಇಸ್ರೋ ಎಷ್ಟೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದೆ ಎಂಬುದನ್ನು ಅದರ ಇತಿಹಾಸವನ್ನು ತಿರುವಿ ನೋಡಿದರೆ ನಮಗೆ ತಿಳಿಯುತ್ತದೆ. ಐತಿಹಾಸಿಕ ಸ್ಮಾರಕಗಳ ಅಧ್ಯಯನ, ಹಳ್ಳಿಗಳ ಅಧ್ಯಯನ, ವಿಪತ್ತುಗಳ ನಿರ್ವಹಣೆ, ಹೀಗೆ ಇಸ್ರೋ ಸಂಸ್ಥೆ ಎಷ್ಟೊಂದು ಕೆಲಸಗಳನ್ನು AS ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ಮಾಡಿದೆ. ಕಿರಣ್ ಕುಮಾರ್ ಅವರು ಇತ್ತೀಚಿನ ಚಂದ್ರಯಾನ ಹಾಗೂ ಆದಿತ್ಯಯಾನ ಸಂದರ್ಭಗಳಲ್ಲಿಯೂ ಕೂಡ ಅದ್ವಿತೀಯ ಕೆಲಸ ಮಾಡಿದ್ದಾರೆ. ಸರ್ಕಾರಗಳ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಪದ್ಮಶ್ರೀ ರಾಷ್ಟ್ರೀಯ ಪುರಸ್ಕಾರ, ಅಂತಾರಾಷ್ಟ್ರೀಯ ಅಚೀವ್ಮೆಂಟ್ ಅವಾರ್ಡ್, ಭಾಸ್ಕರ ಪುರಸ್ಕಾರ, ಪರ್ಫಾರ್ಮೆನ್ಸ್ ಎಕ್ಸಲೆನ್ಸ್ ಅವಾರ್ಡ್, ರಿಮೋಟ್ ಸೆನ್ಸಿಂಗ್ ಅವಾರ್ಡ್, ಹೀಗೆ ಅನೇಕ ಗೌರವ ಪುರಸ್ಕಾರಗಳು ಅವರನ್ನು ಅರಸಿ ಬಂದಿವೆ. ಕಿರಣ್ ಕುಮಾರ್ ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ವೃತ್ತಿಪರ ಸಂಘಟನೆಗಳಲ್ಲಿ ಸದಸ್ಯರಾಗಿಯೋ ನಿರ್ದೇಶಕರಾಗಿಯೋ ಕೆಲಸ ಮಾಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಎಂಜಿನಿಯರಿಂಗ್, ಇಂಡಿಯನ್ ಸೊಸೈಟಿ ಆಫ್ ರಿಮೋಟ್ ಸೆನ್ಸಿಂಗ್, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಇಂಡಿಯನ್ ಮೆಟೀರಿಯಾಲಜಿಕಲ್ ಸೊಸೈಟಿ ಮತ್ತು ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್, ಹೀಗೆ ಎಷ್ಟೊಂದು ಸಂಸ್ಥೆಗಳಲ್ಲಿ ಅವರು ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ AS ಕಿರಣ್ ಕುಮಾರ್ ಅಂದರೆ ಇಸ್ರೋ ಸಂಸ್ಥೆಯ ಅತ್ಯಂತ ಆಶಾಕಿರಣವೆಂದೇ ಹೇಳಬಹುದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು

0: ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಭದ್ರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಾಳು ಬೆಳಗಿತ್ತು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ನೀತಿವಂತ ಬಾಳಲೇಬೇಕು ಎನ್ನುವಂತಹ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ. ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೇನುಗೂಡು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಜಿಗಿ ಜಿಗಿಯುತ ನಲಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡಿಗರ ಹೆಮ್ಮೆಯ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪುನರ್ಜನ್ಮ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕನ್ನಡತಿ ಎನ್ನುವಂತ ಒಂದು ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರ ಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೊಸೆ ತಂದ ಸೌಭಾಗ್ಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ರವಿ ವರ್ಮನ ಕುಂಚದ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಹಾಗೂ ವಿಜಯ ಲಲಿತಾ ಅವರ ಒಂದು ಜೋಡಿಯ ಗೀತೆ. ಇದು 1977 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ತೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಕ್ರತೀರ್ಥ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನು ಪಿ ನಾಗೇಶ್ವರ ರಾವ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಇದು 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದ್ರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಪಿ ನಾಗೇಶ್ವರ ರಾವ್ ಅವರ ಒಂದು ಮಧುರ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ.

ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಾವೇರಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಆಕಾಶದಲ್ಲಿ ಬಾನಾಡಿಯಾಗಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭೂಪತಿ ರಂಗ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಹಕ್ಕಿಯು ಹಾರುತ್ತಿದೆ ಎನ್ನುವಂತ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಗೀತ ಪ್ರಿಯ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1970 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ, ಅದುವೇ ನಮ್ಮ ಅಣ್ಣವರ ಒಂದು ಮಧುರವಾದಂತಹ ನಟನೆಯ ಈ ಒಂದು ಗೀತೆಯತ್ತ ಸಾಗೋಣ.

0: ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪರೋಪಕಾರಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಗುಟ್ಟೊಂದ ಹೇಳುವೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡಿಗರ ಹೆಬ್ಬೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯತ್ತ ಸಾಗೋಣ.
1: ಒಂದು ಹೇಳುವೆ ಪುಟಾಣಿ.

ಸ್ತೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂದ ಗೋಕುಲ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನೀ ಜನಿಸಿದ ದಿನವೇ. ಇದು ಡಾಕ್ಟರ್ PV ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯರ್.

0: ಕೇಳ್ತಾ ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
1: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
0: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಹದ್ದೂರ್ ಗಂಡು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅಲ್ಲೇ ನಿಲ್ಲು ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ ಡಾಕ್ಟರ್ ಪಿ ಶ್ರೀನಿವಾಸ್ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
4: ವಿತ್ ಪ್ರೀಲೋಡೆಡ್ ಮ್ಯೂಸಿಕ್ ಫಾರ್ ಸೌಂಡ್ ಸ್ಲೀಪ್. ಸ್ಲೀಪ್ ಬೈ ಸಾರೆಗಾಮ ಕಾರ್ವಾ.

ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲ್ಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಇದುವೆ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಒಬ್ಬ ನಟನ ಒಂದು ಚಿತ್ರ 100 ದಿನ ಓಡ್ತಿದ್ದ ಹಾಗೇನೆ ಅವನೊಬ್ಬ ಹೀರೋ ಆಗೋಗ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ 100 ಗುಂಡುಗಳಿಗೆ ತನ್ನ ಎದೆ ಒಡ್ಡಿ ನಮ್ಮ ಉಳಿವಿಗೆ ಹೋರಾಡಿ ಹುತಾತ್ಮನಾದರೂ ಕೂಡ ಕೆಲವೊಮ್ಮೆ ಅವನಿಗೆ ಆ ಹೀರೋ ಪಟ್ಟ ಸಿಗೋದೇ ಇಲ್ಲ. ಈ ನಮ್ಮ ಚಿತ್ರ ವೀರ ಮದಕರಿ ಅಂತ ನಿಜವಾದ ನಿಷ್ಠಾವಂತ ರಿಯಲ್ ಹೀರೋಗಳಾದಂತ ಆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಚಿಕ್ಕ ಸಮರ್ಪಣೆ.
4: ಕಿಚ್ಚ ಕಿಚ್ಚ ಕಿಚ್ಚ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರೆ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚೆ, ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಬಂದೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳೆ ಕನಕ.

ಓಕೆ, ದಿಸ್ ಇಸ್ ಹೌ ದ ಸ್ಟೋರಿ ಗೋಸ್. ಕೊನೆಗೂ ಅವಳಿಗೆ ಪ್ರಪೋಸ್ ಮಾಡೋಣ ಅಂತ ಡಿಸೈಡ್ ಮಾಡೇಬಿಟ್ಟೆ. ವೆಲ್, ನೀವೇ ಕೇಳಿ.

0: ಶಿಟ್, ಲಿಟ್ರಲ್ ನನ್ನ ಹೆಸರು ಬರೆಯೋದೆ ಮರ್ತೋದ್ನಲ್ಲ. ಜಸ್ಟ್ ಮಿಸ್.
1: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶುಕ್ಲಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತರೆಯಾಪಿ ಪೂಜ್ಯ ಸರ್ವಂ ಯದೇವ ನಿಯಮೇ ನವಧನ್ವಯಾನಾಂ ಆದ್ಯಸ್ನಗುಡೇರ್ವಗುಡಾಪಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಂ ನಿಭುಕ್ತ್ಯಾದಿಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ್ಮುನಿಂ ಲಕ್ಷ್ಮೀ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀ ಕೃಷ್ಣಾವತಾರದ ಚರಿತ್ರೆಯನ್ನ ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದವರೆನ್ನೆಲ್ಲರನ್ನೂ ಸದೆಬಡಿಯುತ್ತಾ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂಡಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಶಬ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆವಸ

0: ಅಶರೀರವಾಣಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ, ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ, ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯ ಹಿಡಿದು ಧರಧರನೆ ಕಪ್ಪಳಿಸಿದ. ಕಂಠಕ್ಕೆ ಗುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ. ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ. ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ. ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ನಾರಾಯಣ ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನು ಅದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ. ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ. ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರ್ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ದಿಕ್ಕ. ಸ್ವಾಮಿ ಹೀಗಾಯಿತೆ, ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ, ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚಕ್ರ ಗದಾ ಪದ್ಮಗಳ ಬಿಡಿದು ದರ್ಶನವ ನೀಡಿ ಅಭಯವನು ತೋರಿ

ವಸುದೇವ ದೇವಕಿಯರೆ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳೆಯಲ್ಲಿರುವ ಮಗುವಿನ ಬಳೆಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಟ್ಟರು. ಬಾಗಿಲು ತನಗೆ ತಾನೇ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ, ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದಿಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸೊಂಟದವರೆಗೂ ಬಂದಿದೆ, ಸೊಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಡದಳಂತೆ. ಕಾರಣ ಏನು ಅಂದರೆ

ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನಾಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡ ದಡದಂತನೇ ಎದ್ದರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ, ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ, ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ. ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಣ, ಇದು ಒಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣಿಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆ ಕಂದ, ನನಗೆ ಖಡ್ಗರೂಪಿಯಾದ ನಿನ್ನನ್ನು ನೋಡಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಥಟ್ಟನೆ ಮಾಯವಾಯಿತು. ಹಾರಿಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲ್ಲೆಲ್ಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡುತ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನೆ ಮಾಡಿದ. ಕಂಸ ಯೋಚನೆ ಮಾಡಿದ, ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ. ಅಯ್ಯೋ, ಅನ್ಯಾಯವಾಗಿ ದಂಪತಿಗಳನ್ನು ನಾನು ಹಿಂಸೆ ಮಾಡಿದನಲ್ಲ. ದೇವಕಿ, ವಸುದೇವರೇ, ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ, ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಯಲ್ಲಿ ಎಲ್ಲೆಲ್ಲಿರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರೆಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟು ಬಿಟ್ಟರು. ಇಲ್ಲಿ

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡುತ್ತಾ ಬರ್ತಾ ಬರ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಪ್ಪರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು, ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೇನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕಿಬಿಟ್ಟಿದ್ದಾರೆ, ನನ್ನ ಮಗು ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನ ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನ ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನೆದ್ದ, ಏನೊಡೆಯ ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎತ್ತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನು ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ

ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತನಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಗಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರ ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದ್ರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ. ರಾಮ ಕೃಷ್ಣ, ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ಲವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರು ಅಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡಿಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಳ ತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು, ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬಾಯಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯಾ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನು ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆಯೇ ಕಟ್ಟಿ ಹಾಕಿದ್ರು, ಹಗ್ಗದಲ್ಲಿ ನೇತಾಡಿದ್ರು. ಕೃಷ್ಣ ಬಂದು ತನ್ನ ಕೈ ಹೀಗಂದ, ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ, ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ, ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೇಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋದೆ ಮನೆಗೆ ಬಂದರು. ಯಶೋದೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಆ ಕೃಷ್ಣ, ಎಲ್ಲಿದ್ದಾನೋ ಏನೋಮ್ಮ? ಯಶೋದಮ್ಮ ಕೇಳಿದ್ ಇದೇ ನಮ್ಮ ಪೆಟ್ಟಿಗೆ. ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗೆಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ಲವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಆ ಇಲ್ಲ ಇಲ್ಲ ಇದ್ದಾನೆ ಅಮ್ಮ, ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟ ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ, ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನು ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರನಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವನು ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನು ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೀಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತಾ. ಕೃಷ್ಣನನ್ನು ಕರೆತಾ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ಆ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನಾಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ ಕಳುಹಿಸಿಕೊಡುವ ಆ ಕೃಷ್ಣನನ್ನ. ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನು ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ದಡ ದಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ. ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪೊತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ. ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ. ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲೇ ನಿಂತೆ, ಮುರಳಿಗಾನಲೋಲ

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನು ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣನೆನಿಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ ಕೃಷ್ಣ. ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ ಯಾರೋ ಬಂದು ಕರೆದ ಮಾತ್ರದ ಅಕ್ಷರಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ನೋಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನುಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದು ಆದರೆ ನಾವಿರ್ಲಾರ್ವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ ತನ್ನ ಸಂಗಡಿಗರೊಂದಡಗೂಡಿ ಜಗದೊಡೆಯನಾದ ಕೃಷ್ಣ. ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು, ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗೆ ಅರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದಮಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲ ನೋಡಿ ಬಂದರು ಕಂಸಭೂಪಾಲನತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೇ ಶಿವಧನುವನ್ನ ದುರುಳ. ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಸುನಾಮ? ಆಗ ಓಡಿ ಬಂದರಂತೆ ಸುನಾಮ ಅನ್ನುವನು, ಒಡೆಯ ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳದ ಭಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿಗನವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದನಂತೆ. ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರೆಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತಾನೆ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಈ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನು ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರನ್ನು ಹೆತ್ತಿ ಕುಟ್ಟಿದರು. ಕುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆಲಕುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನೂ ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳಂ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದೀರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಸೇರಿರುವಂತಹ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೆ ನನ್ನ ಮೊದಲನೇ ನಮಸ್ಕಾರ ಹೇಳ್ತಾ, ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜುಗಲ್ಬಂದಿ ಕಾಯನವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರಥಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮವು ಸಮುದಾಯ ಟ್ರಸ್ಟ್ ಶಿವಮೊಗ್ಗ, ಇವರು ನಮ್ಮ ಬಹಳ ಆತ್ಮೀಯರು ನಮ್ಮ ಲಕ್ಷ್ಮೀನಾರಾಯಣ ಭಟ್ ಸರ್. ಅವರು ನಮ್ಮನ್ನು ಸಣ್ಣವರಿದ್ದಾಗಿಂದನೂ ನಮ್ಮ ಸಂಗೀತದ ಬೆಳವಣಿಗೆಯಲ್ಲಿ ನಮ್ಮನ್ನು ಬೆಳೆಸ್ಕೊಂಡು ಅವರು ನಮ್ಮ ಜೊತೆ ನಮಗೆ ಹಾರೈಸಿ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಬಹಳ ಈ ಸಮುದಾಯ ಟ್ರಸ್ಟ್ನವರು ಲಕ್ಷ್ಮೀನಾರಾಯಣ ಭಟ್ ಸರ್ ಆಗಲಿ, ಅವರೆಲ್ಲ ಬಳಗದವರು, ಈ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಮಂಜುನಾಥ್ ಸರ್ ಮತ್ತು ಮಹಾದೇವ್ ಸರ್ ಅವರು, ಅವರೆಲ್ಲ ಬಳಗದವರು ಬಹಳ ಈ ಒಳ್ಳೆ ಶಿವಮೊಗ್ಗದ ಈ ಮಹಾನಗರ ಶಿವಮೊಗ್ಗದಲ್ಲಿ ಭಾಳ ಪ್ರತಿ ವರ್ಷವೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗೂ 2 ವರ್ಷದ ಹಿಂದೆ ಕೋವಿಡ್ಗಿಂತ ಮುಂಚೆ ನಮ್ಮ ತಂದೆಯವರ ಕಾರ್ಯಕ್ರಮವನ್ನು ಭಾಳ ಚಂದ ಕರ್ನಾಟಕ ಸಂಘದಲ್ಲಿ ಮಾಡಿದ್ರು. ಶಿವಮೊಗ್ಗದಲ್ಲಿ ಭಾಳ ಅತ್ಯುತ್ತಮವಾಗಿ ಈ ಟ್ರಸ್ಟ್ನವರು ಭಾಳ ಚಂದ ಕಾರ್ಯಕ್ರಮ ನಡೆಸ್ಕೊಳ್ತಿದ್ದಾರೆ. ಈ ವರ್ಷ ಈ ಸುಸಂದರ್ಭದಲ್ಲಿ ನಮಗೆ ಹಾಡಲಿಕ್ಕೆ ಈ ಸಮುದಾಯ ಟ್ರಸ್ಟ್ನವರು ಅವಕಾಶ ಮಾಡಿಕೊಟ್ಟಿದ್ದು, ಈ ಮಹಾ ಗಣಪತಿ ರವೀಂದ್ರ ನಗರ ಗಣಪತಿ ದೇವಸ್ಥಾನದಲ್ಲಿ ಈ ಮಹಾ ಸನ್ನಿಧಿಯಲ್ಲಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಹಳ ಬಹಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಲಾರಸಿಕರು ಇಷ್ಟು ಚಂದ ಸೇರಿದ್ರು ಬಹಳ ಸಂತೋಷ ಆಯಿತು, ಬಹಳ ಖುಷಿ ಆಯಿತು. ಈ ಮಹಾ ರವೀಂದ್ರನಗರ ಗಣಪತಿಯ ಗಣಪತಿಯ ಪಾದಕ್ಕೆ ನಮ್ಮ ಪ್ರಥಮದಲ್ಲಿ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಿನ ಯುವ ತಬಲಾವಾದಕರಾದಂಥ ನಮ್ಮ ಉಸ್ತಾದ್ ಫಜಲ್ ಖುರೇಶಿ ಹಾಗೂ ಉದಯ ರಾಜ್ ಕರ್ಪೂರ್ ಸರ್ ಹಾಗೂ ಮಡಿವಾಳಯ ಸಾಲಿ ಇವರ ಪ್ರಿಯ ಶಿಷ್ಯರಾದಂಥ ವಿದ್ವಾನ್ ವಿನಾಯಕ್ ಭಟ್ರು ಸಾಗರದಿಂದ ಅವರು ತಬಲಾ ಸಾಥಿಯಲ್ಲಿ ಬಂದಿದ್ದಾರೆ, ಅವ್ರಿಗೂ ನಮ್ಮ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಾದಂಥ ಶ್ರೀ ಪವನ್ ಕುಮಾರ್ ರಟ್ಟಿಹಳ್ಳಿ ಅವರಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಡಾಲ್ ತಬಲಾದಲ್ಲಿ ವಿನಾಯಕ್ ಭಟ್ರವರ ಶಿಷ್ಯ ಯುವ ತಬಲಾ ಕಲಾವಿದ ಶ್ರೀ ಕುಮಾರ್ ದರ್ಶನ್ ಅವರು, ವಿದ್ಯಾರ್ಥಿ ದರ್ಶನ್ ಅವರಿದ್ದಾರೆ. ಹಾಗೂ ತಂಬೂರಿಯಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಶಿಷ್ಯರಾದಂಥ ಶ್ರೀ ಬಸವರಾಜ್ ಅವರು ಹಾಗೂ ಸಿದ್ದೇಶ್ ಅವರು ತಂಬೂರಿ ಸಾಥ್ಯದಲ್ಲಿದ್ದಾರೆ. ಹಾಗೂ ನೀವೆಲ್ಲ ನಮ್ಮ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬಂದಿದ್ದೀರಿ, ಭಾಳ ಭಾಳ ಭಾಳ ಸಂತೋಷದ ವಿಚಾರ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಕೇಳ್ತಾ ಹಾಗೂ ನಮ್ಮ ಗುರುಗಳು ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾನು ಇಲ್ಲಿಂದ ಸಲ್ಲಿಸ್ತೇನೆ. ನಮ್ಮ ಗುರುಗಳಾದ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಪುಟ್ಟರಾಜ್ ಕವಿ ಅಜ್ಜವರನ್ನ ಮನದಲ್ಲಿ ಸ್ಮರಿಸಿಕೊಂಡು ನೆನೆಸ್ಕೊಳ್ತಾ ಪ್ರಥಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕರಾದ್ದರಿಂದ ಹಿಂದೂಸ್ತಾನಿಯಲ್ಲಿ ರಾಗೇಶ್ರೀ ಅಂತ ಬರ್ತದೆ. ಆ ರಾಗೇಶ್ರೀದಲ್ಲಿ ಒಂದು 30-40 ಮಿನಿಟ್ಸ್ ಒಳಗೆ ಬಡಾಕ್ಯಾಲ್ನ ಹಾಡ್ತೀವಿ. ಸ್ವಲ್ಪ ಕ್ಲಾಸಿಕಲ್ ಹಾಡಿ ನಂತರದಲ್ಲಿ ದೇವರನಾಮ ಹಿಂದಿ ಭಜನ್ಗಳನ್ನ ಲೈಟ್ ಮ್ಯೂಸಿಕ್ನ ಹಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ರಾಗೇಶ್ರೀ.

ಇಲ್ಲಿವರೆಗೆ ರಾಗ ರಾಗೇಶ್ರಿಗಳಿಗೆ ಬಡ ಕ್ಯಾಲ್ ಮತ್ತು ಅದರ ಚೋಟ ಕ್ಯಾಲ್ ಬಂದಿಶ್ನ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ರಾಗ ದುರ್ಗಾದೊಳಗೆ ದೇವಿಯ ಒಂದು ನಮ್ಮ ಗುರುಗಳು ಪದ್ಮಭೂಷಣ ಪಂಡಿತ್ ಡಾಕ್ಟರ್ ಪುಟ್ರಾಜ್ ಕವಿ ಅಜ್ಜೋರು ಸಾವಿರಾರು ವಚನಗಳನ್ನು ಅವರ ಗುರುಗಳ ಮೇಲೆ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಬರೆದಿರುವಂಥ ಒಂದು ಭಕ್ತಿಗೀತೆನ ದೇವಿ ಮೇಲೆ ಬರೆದಿರುವಂಥ ಒಂದು ಭಕ್ತಿಗೀತೆನ ಹಾಡ್ತೀವಿ. ಗುರುಗಳು ಬಹಳ ಎಂಥ ಎಂಥ ಶಿಷ್ಯರನ್ನೆಲ್ಲ ತಯಾರು ಮಾಡಿ ನಾವಿಲ್ಲಿ ಇಂಥ ಸನ್ನಿಧಿಯೊಳಗೆ ನಾವು ಹಾಡ್ಬೇಕಂದ್ರೆ ಅದು ಅವರಿಂದ ಎಲ್ಲ ಬಂದಿದ್ದು ಭಾಗ್ಯ, ಅವರ ಆಶೀರ್ವಾದನೆ, ಮತ್ತು ಬೇರೆ ಏನಿಲ್ಲ. ಯಾಕಂದರೆ ನಮ್ಮ ತಂದೆಯವರು ಅವರೆಲ್ಲ ಬಹಳ ಕಷ್ಟಪಟ್ಟು ಗುರುಗಳ ಸನ್ನಿಧಿಯಲ್ಲಿ ಅವರು ಬೆಳೆದು ಸಂಗೀತ ಅಭ್ಯಾಸ ಮಾಡಿ

ದೊಡ್ಡ ವಿದ್ಯಾವಂತರು ವಿದ್ವಾಂಸರು ನಮ್ಮ ಆಶ್ರಮ ಪರಂಪರೆಯಲ್ಲಿ ಬೆಳೆದು ಬಂದಿದ್ದಾರೆ. ಅಜ್ಜವರಿದ್ರೆ ನಮ್ಮ ತಂದೆಯವರಾಗಲಿ, ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಲಿ, ಸಾಕಷ್ಟು ಸೋಮನಾಥ್ ಮರಡೂರವರು ನಮ್ಮ ಗುರುಗಳು, ಸಂಗಮೇಶ್ವರ ಗವಾಯಿಗಳು ಎಲ್ಲ ಬಹಳಷ್ಟು ಎಲ್ಲ ಹಾಗೆ ಗುರುಗಳು ಬರೆದಿರುವಂಥ ಒಂದು ಭಕ್ತಿಗೀತೆನ

ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರುವಂತಹ ಮಹಾನ್ ಕವಿಗಳಾದಂಥ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಭಾಳ ಭಾಳ ಸಂತೋಷದ ವಿಚಾರ, ಯಾಕಂದರೆ ಭಾಳ ದೊಡ್ಡ ಸಾಹಿತಿಗಳವರು, ಯಾಕಂದರೆ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಎಂಥ ಎಂಥ ಭಾವಗೀತೆಗಳನ್ನು ಅವರು ರಚಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಭಾವಗೀತೆಗಳು ಅವರು ರಚಿಸಿದಂಥದ್ದು, ಎಂಥ ಎಂಥ ದೊಡ್ಡ ದೊಡ್ಡ ಕಲಾವಿದರು ಆರ್ಟಿಸ್ಟ್ಗಳು ಹಾಡಿ ಅದು ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂಥ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಮಹಾ ಭಾಗ್ಯ. ಇತ್ತೀಚೆಗೆ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು. ಬಹಳ ದೊಡ್ಡ ವಿಚಾರ, ಯಾಕಂದರೆ ಸುಮ್ಮನೆ ಅಲ್ಲ ಅದು, ಇಲ್ಲಿ ಬಂದಿರುವುದು ಭಾಳ ಸಂತೋಷದ ವಿಚಾರ. ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾವಿಲ್ಲಿಂದ ಸಲ್ಲಿಸ್ತಾ ಒಂದು ಕನಕದಾಸರು ಬರೆದಿರುವಂಥ ಪ್ರಖ್ಯಾತ

ನಮ್ಮ ಮುಂದೆ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರಿದ್ದಾರೆ. ಅವರು ರಚಿಸಿದಂಥ ಒಂದು ಭಾವಗೀತೆನ, ತುಂಬ ಪ್ರಖ್ಯಾತಿಯಲ್ಲಿರುವಂಥ ಒಂದು ಭಾವಗೀತೆನ ಹಾಡ್ತೇವೆ. ಏನಾರ ತಪ್ಪಿದ್ದಲ್ಲಿ ದಯವಿಟ್ಟು

ನಮ್ಮ ದೇಶಕ್ಕೆ ಭಾರತ ರತ್ನವನ್ನು ತಂದುಕೊಟ್ಟಂತಹ ಪಂಡಿತ್ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಗೂ ಲತಾ ಮಂಗೇಶ್ಕರ್ ಜಿ ಅವರು ಹಾಡಿರುವಂಥ ಒಂದು

ಅಪೇಕ್ಷೆಯ ಮೇರೆಗೆ ರಾಗ ಬಿಂಪ್ಲಾಸ್ನೊಳಗೆ ಒಂದು ಏನಾದರೂ ಹಾಡ್ರಿ ಅಂತ ಒಬ್ಬರು ಕಲಾ ರಸಿಕರು ನಮ್ಮ ಅಪೇಕ್ಷೆ ಪಟ್ಟಿದ್ದಾರೆ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಬಾಂಧವರಿ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಇಷ್ಟು ಮಾತ್ರ ಬೇಡಿ ಕೊಂಬೆ ಎನ್ನುವಂತ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಕೆ ಯುವರಾಜ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರಿ, ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳನ್ನ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಂದಿರ ಸುಂದರಿ ಇಂದಿರೆ ಶಂಕರಿ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂಥ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಟೀಲು ದುರ್ಗಾ ಪರಮೇಶ್ವರಿ ದೇವಿಯ ಮೇಲಿನ ಅಮ್ಮ ಕಟೀಲೇಶ್ವರಿ ಎನ್ನುವಂಥ ಒಂದು

ಮಧುರವಾದಂಥ ಭಕ್ತಿ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂಥ ಸಾಹಿತ್ಯ ಲೋಕ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.